ಶುಭೋದಯ, ನಮಸ್ಕಾರ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಇಂದು 1948 ಶಕವರ್ಷ, ಭಾದ್ರಪದ ಮಾಸದ ಎರಡನೆಯ ದಿನ, ಅಂದರೆ 2026 ಇಸ್ವಿ ಆಗಸ್ಟ್ ತಿಂಗಳ 24 ತಾರೀಖು ಸೋಮವಾರ. ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಈಗ ಸಮಯ 5:58:40. ಸೋಮವಾರದ ಬೆಳಗಿನ ಈ ಪ್ರಸಾರ ಕಾರ್ಯಕ್ಕೆ ನಿಮ್ಮ ಎಲ್ಲರಿಗೂ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಬೆಳಗಿನ ಈ ಪ್ರಸಾರದಲ್ಲಿ ವಿವಿಧ ಭಾರತೀಯ ಧ್ವನಿಯಾಗಿ ನಿಮ್ಮ ಜೊತೆಯಾಗ್ತಾ ಇದ್ದೇನೆ ಚಂದು ಬಾನುಲಿ ಬಂಧು.

ಶ್ರೋತೃಗಳಿಗೆ ನಮಸ್ಕಾರ. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಆಂಧ್ರಪ್ರದೇಶದ ಏಲೂರು ಜಿಲ್ಲೆಯ ಮುಸನೂರು ಗ್ರಾಮಕ್ಕೆ ಭೇಟಿ ನೀಡಲಿದ್ದಾರೆ. ಅಲ್ಲಿ ಅವರು ಭಾರತದ ಮೊದಲ ಜಿಎಂಒ ಆದ ಅಧಿಕ ವಿಸ್ತರಣಾ ಸಾಮರ್ಥ್ಯದ ಪಾಪ್ಕಾರ್ನ್ ಜೋಳದ ಹೈಬ್ರಿಡ್ ಬೀಜವನ್ನು ಬಿಡುಗಡೆ ಮಾಡಲಿದ್ದಾರೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಇಂದಿನಿಂದ 4 ದಿನ ಜಪಾನ್ಗೆ ಭೇಟಿ ನೀಡಲಿದ್ದಾರೆ. ಅವರು 200ಕ್ಕೂ ಹೆಚ್ಚು ಉದ್ಯಮ ಪ್ರತಿನಿಧಿಗಳ ಈವರೆಗಿನ ಅತಿ ದೊಡ್ಡ ವ್ಯಾಪಾರಿ ನಿಯೋಗದ ನೇತೃತ್ವ ವಹಿಸಿದ್ದಾರೆ. ಇದು ವಿಶೇಷ ತಾಂತ್ರಿಕ ಮತ್ತು ಜಾಗತಿಕ ಪಾಲುದಾರಿಕೆಗೆ ಉಭಯ ದೇಶಗಳ ಮಹತ್ವಾಕಾಂಕ್ಷೆಯನ್ನು ಪ್ರತಿನಿಧಿಸಿದೆ. ದೇಶದಲ್ಲಿ H1N1 ವೈರಾಣುವಿನ ಯಾವುದೇ ಹೊಸ ವಿಧ ಪತ್ತೆಯಾಗಿಲ್ಲ. ಸಾರ್ವಜನಿಕರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ICMR ಸ್ಪಷ್ಟಪಡಿಸಿದೆ. ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಇಂದಿನಿಂದ 3 ದಿನಗಳ ಕರ್ನಾಟಕದ ಮೈಸೂರಿನಲ್ಲಿ ಬುಡಕಟ್ಟು ಭಾಷೆಗಳು ಮತ್ತು ವಸ್ತು ಸಂಗ್ರಹಾಲಯಗಳ ರಾಷ್ಟ್ರೀಯ ಸಮಾವೇಶ ಆಯೋಜಿಸಿದೆ. ಬುಡಕಟ್ಟು ಭಾಷೆಗಳ ದಾಖಲಾತಿ ಸಂರಕ್ಷಣೆ ಮತ್ತು ಪುನರುಜ್ಜೀವನದ ಕುರಿತ ರಾಷ್ಟ್ರಮಟ್ಟದ ಸಂವಾದಕ್ಕೆ ಈ ಸಮಾವೇಶ ವೇದಿಕೆಯಾಗಲಿದೆ. ಚಿತ್ರದುರ್ಗದ ಉದ್ಯೋಗ ವಿನಿಮಯ ಕೇಂದ್ರದ ವತಿಯಿಂದ ನಾಳೆ ಅಂದರೆ ಮಂಗಳವಾರ ಬೆಳಿಗ್ಗೆ 10 ರಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ನೇರ ನೇಮಕಾತಿ ಸಂದರ್ಶನ ಆಯೋಜಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 7022249604 ಸಂಪರ್ಕಿಸಬಹುದಾಗಿದೆ ಎಂದು ಪ್ರಕಟಣೆ ತಿಳಿಸಿದೆ.

ಗದಗ ಅಂಚೆ ವಿಭಾಗದ ವ್ಯಾಪ್ತಿಯಲ್ಲಿರುವ ಅಂಚೆ ಕಚೇರಿಗಳು ಬೆಳಿಗ್ಗೆ 9 ಗಂಟೆಯಿಂದಲೇ ಕಾರ್ಯಾರಂಭ ಮಾಡಲಿವೆ. ಸಾರ್ವಜನಿಕರು ಬೆಳಿಗ್ಗೆ 9 ಗಂಟೆಯಿಂದಲೇ ಅಂಚೆ ಹಾಗೂ ಹಣಕಾಸು ಸೇವೆಗಳನ್ನು ಪಡೆಯಬಹುದಾಗಿದೆ ಎಂದು ವಿಭಾಗೀಯ ಅಧೀಕ್ಷಕರ ಪ್ರಕಟಣೆ ತಿಳಿಸಿದೆ. ಬಳ್ಳಾರಿ ನಗರದ ಜಿಲ್ಲಾ ಹಾಕಿ ಕ್ರೀಡಾಂಗಣದಲ್ಲಿ ಇಂದಿನಿಂದ 28ರವರೆಗೆ ರಾಜ್ಯಮಟ್ಟದ 16 ವರ್ಷದೊಳಗಿನ ಪುರುಷರ ಸಬ್ ಜೂನಿಯರ್ ಹಾಕಿ ಪಂದ್ಯಾವಳಿ ಆಯೋಜಿತವಾಗಿದೆ. ಲೀಗ್ ಕಮ್ ನಾಕೌಟ್ ಮಾದರಿಯಲ್ಲಿ ನಡೆಯಲಿರುವ ಸ್ಪರ್ಧೆಯಲ್ಲಿ ಒಟ್ಟು 12 ತಂಡಗಳು ಪಾಲ್ಗೊಳ್ಳಲಿವೆ. ಎಫ್ಐಎಚ್ ಹಾಕಿ ವಿಶ್ವಕಪ್ನಲ್ಲಿ ಭಾರತ ಆಸ್ಟ್ರೇಲಿಯಾ ವಿರುದ್ಧ ನಿನ್ನೆ ನಡೆದ ಪೂಲ್ ಇ ವಿಭಾಗದ ಪಂದ್ಯದಲ್ಲಿ ಡ್ರಾ ಸಾಧಿಸಿದೆ. ಇದರಿಂದ ಭಾರತ ತಂಡ ಸೆಮಿಫೈನಲ್ನಿಂದ ಹೊರಬಿದ್ದಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7 ಗಂಟೆಗೆ.

0: ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 6:04. ನಮ್ಮ ನಿಲಯದಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಇನ್ನು ಮುಂದೆ ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರವನ್ನು ಕೇಳುತ್ತೀರಿ 7:00. ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರದ ನಂತರ ಎಂದಿನಂತೆ 7:15 ಶುಭೋದಯ ಕರ್ನಾಟಕ. ಶುಭೋದಯ ಕರ್ನಾಟಕದಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ ಈ ಸಂಜೆ 6:55. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಕನ್ನಡ ರತ್ನ ಭಂಡಾರ ಭಾವಗೀತೆ ಚಿತ್ರಗೀತೆಗಳನ್ನು ಕೇಳಬಹುದು 9:00. 9:00 ಇಂದಿನ ವಿಶೇಷ. 10:02 ಓಲ್ಡ್ ಇಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳ ಪ್ರಸಾರ. 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಾಡುಗಳು. 11:30 ಕಲಾಭಾರತಿ ಕಾರ್ಯಕ್ರಮ. 12:05 ವಿವಿಧ ಭಾರತಿಗೆ ಕರೆ ಮಾಡಿ ನೀವು ನಿಮ್ಮಿಷ್ಟದ ಹಾಡುಗಳನ್ನು ಕೇಳಬಹುದು ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ. ಇಂದು ಸೋಮವಾರ ಮಧ್ಯಾಹ್ನ 1:20 2:00 ಇಮೇಲ್ ಹಾಗೂ ಲೆಟರ್ ಬೇಸ್ಡ್ ರಿಕ್ವೆಸ್ಟ್ ಸಾಂಗ್ಸ್ ಮೇಲ್ನಲ್ಲಿ ಪತ್ರಗಳನ್ನು ಕಳಿಸಿ ನೀವು ಕೇಳಿದ ಹಾಡುಗಳನ್ನು ವಿವಿಧ ಭಾರತಿಯಿಂದ ಕೇಳಬಹುದು. 2:15 ಸ್ಪಂದನ ಕಾರ್ಯಕ್ರಮ. 2:40 ಚಿತ್ರತಾಣ. 3:00-4:00 ಸಖಿ ಸಹೇಲಿ ಹಿಂದಿ ಕಾರ್ಯಕ್ರಮ. 4:00 ಪರಿಮಳ ಮುಕ್ತ ಮಾತುಕತೆಯ ವೇದಿಕೆ. ಇನ್ನು ನಮ್ಮ ಸಂಜೆಯ ಪ್ರಸಾರ ಕಾರ್ಯದಲ್ಲಿ 5:05 ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳುವ ಸಮಯ. 6:05 ಸೇಫ್ ಡ್ರೈವ್ನಲ್ಲಿ ಗಾನ ಭಜನಾ ಕಾರ್ಯಕ್ರಮ ಇರುತ್ತದೆ. 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್. 8:02 ಸೋಮವಾರ ರಾತ್ರಿ ಭಾವಚಿತ್ತಾರ ಭಾವಗೀತೆಗಳ ಕಾರ್ಯಕ್ರಮವನ್ನು ಕೇಳುತ್ತೀರಿ. 9:15 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಹಿಂದಿ ಮೆಲಡೀಸ್. 10:05 ಪ್ರೇಮ ನಿನಾದ ಪ್ರೇಮ ಗೀತೆಗಳ ಪ್ರಸಾರ. ಇದಿಷ್ಟು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ.
1: ರಾಷ್ಟ್ರಧ್ವಜ, ರಾಷ್ಟ್ರಗೀತೆ, ಸಂವಿಧಾನ ಇವುಗಳನ್ನು ಗೌರವಿಸುವುದು, ರಾಷ್ಟ್ರ ಪರಿಸರ ಮತ್ತು ಸಾರ್ವಜನಿಕ ಸ್ವತ್ತಿನ ರಕ್ಷಣೆ ಮಾಡುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ.

ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರದಲ್ಲಿ ಕಾರ್ಯಕ್ರಮದ ಆರಂಭಕ್ಕೆ ಒಂದು ಸಾಂಪ್ರದಾಯಿಕ ರಚನೆಗೆ ವಿದ್ಯಾಭೂಷಣ ಅವರ ಹಾಡುಗಾರಿಕೆ.

ಮಕ್ಕಳ ಉತ್ತಮ ಕೆಲಸ ಅದು ಎಷ್ಟೇ ಸಣ್ಣದಾದರೂ ಅದನ್ನು ಗುರುತಿಸಿ ಬೆನ್ನು ತಟ್ಟಬೇಕು. ಹೆತ್ತವರ ಇಂಥ

ನಾದೋಪಾಸನೆಯ ಭಕ್ತಿಗೀತೆಗಳ ಪ್ರಸಾರ 102.9 FM ವಿವಿಧ ಭಾರತಿಯಿಂದ ಕೇಳ್ತಾ ಇದ್ರಿ. ಸಮಯವಾಗಿದೆ 6:24. ಮುಂದೆ ಕೇಳೋಣ ಮೋಹನ್ ಕುಮಾರಿ ಅವರು ಹಾಡಿರುವ ಒಂದು ಸಾಂಪ್ರದಾಯಿಕ ರಚನೆ.

ನಮಸ್ಕಾರ, ನಾನ್ ನಿಮ್ ಪ್ರೇಮ ಮಾತಾಡ್ತಾ ಇದ್ದೀನಿ. ನಾನ್ ಯಾವಾಗ್ಲೂ ವಿವಿಧ ಭಾರತಿ ದಿನಾ ಕೇಳ್ತಾ ಇರ್ತೀನಿ. ಅದರಲ್ಲಿ ಹಿಂದಿ ಸಾಂಗ್ಸ್, ಕನ್ನಡ ಹಳೆ ಸಾಂಗ್ಸ್ ಎಲ್ಲಾ ಕೇಳ್ತಾ ಇರ್ತೀನಿ. ಬಹಳ ಇಂಪಾಗಿರುತ್ತೆ. ನೀವು ಕೇಳ್ತೀರಲ್ಲ ವಿವಿಧ ಭಾರತಿ, ಕೇಳ್ತಾ ಇರಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಯಾವುದೇ ವಸ್ತುವನ್ನ ವ್ಯರ್ಥವೆಂದು ಎಸೆಯುವ ಮುನ್ನ ಅದನ್ನು ಮತ್ತೆ ಬಳಸಬಹುದೇ ಪರೀಕ್ಷಿಸಿ. ವ್ಯರ್ಥ ವಸ್ತುವಿನ ಪುನರ್ಬಳಕೆಯಿಂದ ಪರಿಸರ ಮಲಿನತೆ ಕಡಿಮೆಯಾಗುತ್ತದೆ.
2: ಕೇಳ್ತಾ ಇದ್ದೀರಾ ನಾದೋಪಾಸನೆ ಭಕ್ತಿ ಗೀತೆಗಳ ಪ್ರಸಾರ. ಆಗಸ್ಟ್ ತಿಂಗಳ 24ನೇ ತಾರೀಕು ಸೋಮವಾರದ ಬೆಳಗಿನ ಈ ಸಮಯ ನಾದೋಪಾಸನೆಯನ್ನ ವಿವಿಧ ಭಾರತಿ 102.9 FM ಕೇಂದ್ರದಿಂದ ಆಲಿಸ್ತಾ ಇದ್ದೀರಿ. ಹೌದು, ಆಗಸ್ಟ್ ತಿಂಗಳ 24ನೆಯ ತಾರೀಕು ಸೋಮವಾರದ ಈ ಸಮಯ ಅಂದರೆ ಶ್ರಾವಣ ಮಾಸದ ಸೋಮವಾರ ಅಂದರೆ ಶಿವನ ಭಕ್ತರಿಗೆ ಬಹಳ ಪ್ರಮುಖವಾದ ಸಮಯ. ತಮ್ಮೆಲ್ಲ ಅಭೀಷ್ಟಗಳನ್ನು ಇಷ್ಟಾರ್ಥಗಳನ್ನು ನೆರವೇರಿಸು ಪರಮೇಶ್ವರ ಈಶ್ವರ ಮಹೇಶ್ವರ ಅಂತ ಬಗೆ ಬಗೆಯಾಗಿ ಪೂಜಿಸುವ ರೂಢಿ ಶ್ರಾವಣ ಮಾಸದಲ್ಲಿ, ವಿಶೇಷವಾಗಿ ಶಿವನ ಮೇಲೆ ಪೂಜಿಸುವಂಥ ಸಮಯ. ಎಲ್ಲ ಸಮಯಕ್ಕಿಂತ ಶ್ರಾವಣ ಸೋಮವಾರದಂದು ಪೂಜೆಯಲ್ಲಿ ವಿಶೇಷವಾಗಿ ಬಿಲ್ವಪತ್ರೆಯನ್ನು ಅರ್ಪಿಸುವ ಪದ್ಧತಿ ಕೂಡ ಉಂಟು. ಶಿವ, ಅವನ ಪೂಜೆ, ಬಿಲ್ವಪತ್ರೆ, ಈ ಬಗ್ಗೆ ಒಂಚೂರು ಮಾತಾಡ್ತಾ ಸಾಗೋಣ ನಾದೋಪಾಸನೆ ಭಕ್ತಿ ಗೀತೆಗಳ ಪ್ರಸಾರದಲ್ಲಿ. ಶ್ರಾವಣ ಮಾಸದ ಆರಂಭ ಆದರೆ ಸೋಮವಾರದಂದು ಬಿಲ್ವಪತ್ರೆಗೆ ಇನ್ನಿಲ್ಲದ ಬೇಡಿಕೆ. ಶಿವನ ಪೂಜೆಯಲ್ಲಿ ನೀರಿನ ಜೊತೆಗೆ ಬಿಲ್ವಪತ್ರೆಯನ್ನು ಬಳಸ್ತಾರೆ. ಯಾವ ಹೂವು ಇಲ್ಲದೇ ಇದ್ದರೂ ಬಿಲ್ವಪತ್ರೆಯನ್ನು ತಪ್ಪದೇ ಬಳಸುವಂಥ ಪದ್ಧತಿ ಇದೆ. ಸಮುದ್ರ ಮಂಥನದ ಸಮಯದಲ್ಲಿ ಬಿಲ್ವಪತ್ರೆಯನ್ನು ಬಳಸ್ತಾರೆ. ಅಂದರೆ ಶಿವ ವಿಷವನ್ನು ಸೇವನೆ ಮಾಡಿದಾಗ ಅದರ ಪ್ರಭಾವವನ್ನು ಕಡಿಮೆ ಮಾಡೋದಕ್ಕೆ ಬಿಲ್ವಪತ್ರೆಯನ್ನು ಕೊಡಲಾಯಿತು. ಹಾಗಾಗಿ ಅಲ್ಲಿಂದನೇ ಶಿವನ ಆರಾಧನೆಗೆ ಬಿಲ್ವಪತ್ರೆಗೆ ಮೊದಲ ಸ್ಥಾನ ಇದೆ. ಬಿಲ್ವಪತ್ರೆಯಲ್ಲಿ 3 ಎಲೆಗಳು ಒಟ್ಟಿಗೆ ಇರುವುದರಿಂದ ಅದನ್ನು ಬಿಲ್ವಪತ್ರೆ ಅಂತ ಕರೀತಾರೆ. ಮತ್ತು ಶಿವನ 3 ಕಣ್ಣುಗಳಿಗೆ ಕೂಡ ಹೋಲಿಕೆ ಮಾಡಲಾಗುತ್ತೆ. ಬಿಲ್ವಪತ್ರೆಯಲ್ಲಿ ಔಷಧೀಯ ಗುಣ ಕೂಡ ಇದೆ. ಹಾಗಾಗಿ ಬಿಲ್ವಪತ್ರೆ ಅನ್ನೋದು ಶಿವನ ಪೂಜೆಗೆ ವಿಶೇಷ ಅನ್ನುವ ನಂಬಿಕೆಗಳು ಕೂಡ ನಮ್ಮಲ್ಲಿದೆ. 6:31:45 ನಾದೋಪಾಸನೆಯಲ್ಲಿ ಕೇಳೋಣ ಶ್ರೀ ಮಂಜುನಾಥ ಚಿತ್ರದ ಹಾಡು. ವೇದವ್ಯಾಸ ಅವರ ರಚನೆ, ಹಂಸಲೇಖ ಅವರ ಸಂಗೀತ, ಶಂಕರ್ ಮಹಾದೇವನ್ ಅವರ ಹಾಡು.

ನಮಗೆಲ್ಲ ಶಿವನ ಲೀಲೆಗಳು, ಶಿವನನ್ನ ಪೂಜಿಸುವ ಹೂವು, ಪತ್ರೆ, ವಿಭೂತಿ ಇವುಗಳ ಬಗ್ಗೆ ಸಾಕಷ್ಟು ಮಾಹಿತಿ ಇದ್ರೂ ಕೂಡ ಶ್ರಾವಣ ಮಾಸದಲ್ಲಿ ಶಿವನ ಬಗ್ಗೆ, ಶಿವನ ಪೂಜೆಯ ಬಗ್ಗೆ ಮತ್ತೆ ಮತ್ತೆ ತಿಳ್ಕೊಳ್ತಾ ಸಾಗೋದು ಮನಸ್ಸಿಗೆ ಖುಷಿಯನ್ನ, ಆನಂದವನ್ನ ಕೊಡುವಂತಹ ವಿಷಯ. ನಮ್ಮಲ್ಲಿ ಶಿವನಿಗೆ ಅತ್ಯಂತ ಪ್ರಿಯವಾದ ಪವಿತ್ರವಾದ ಪತ್ರೆ ಅಂತಾನೆ ಬಿಲ್ವ ಪತ್ರೆಯ ಬಗ್ಗೆ ಹೇಳಲಾಗುತ್ತೆ. ಸೋಮವಾರ ಶಿವನಿಗೆ ವಿಶೇಷವಾದ ದಿನ. ಈ ದಿನದಂದು ಶಿವನನ್ನ ಪೂಜಿಸಿದರೆ ಇಷ್ಟಾರ್ಥಗಳು ನೆರವೇರುತ್ತೆ ಅನ್ನುವ ನಂಬಿಕೆ. ಬಿಲ್ವ ಪತ್ರೆಯನ್ನ ತ್ರಿಮೂರ್ತಿಗಳ ಸಂಕೇತ ಅಂತಾನು ಕೂಡ ಹೇಳಲಾಗತ್ತೆ. ಬಿಲ್ವಪತ್ರೆಯನ್ನ ಅರ್ಪಿಸೋದ್ರಿಂದ ನಮ್ಮೆಲ್ಲ ಕಷ್ಟಗಳು ಕಳೆದು ಶಿವನ ಕೃಪೆಯಿಂದಾಗಿ ಇಷ್ಟಾರ್ಥಗಳು ನೆರವೇರುತ್ತೆ, ಮಾನಸಿಕವಾಗಿ ಶಾಂತಿ ಸಿಗುತ್ತೆ ಅನ್ನೋದು ಕೂಡ ಒಂದು ನಂಬಿಕೆ. ಬಿಲ್ವಪತ್ರೆಯನ್ನ ಶಿವನಿಗೆ ಅರ್ಪಿಸುವುದು ಒಂದು ಅತ್ಯಂತ ಪವಿತ್ರವಾದ ಆಚರಣೆ ಅಂತಾನೆ ನಾವೆಲ್ಲ ನಂಬುತ್ತೇವೆ. ಒಂದು ನೈವೇದ್ಯದ ಹಾಗೆ ಬಿಲ್ವಪತ್ರೆಯನ್ನು ಕೂಡ ಇಡುವಂತಹ ಸಾಧ್ಯತೆ ನಮ್ಮಲ್ಲಿ ಹೆಚ್ಚಾಗಿದೆ. ಒಂದಷ್ಟು ಪ್ರಾಚೀನ ಕಥೆಗಳ ಪ್ರಕಾರ ಪಾರ್ವತೀದೇವಿ ಒಂದು ತಪಸ್ಸನ್ನು ಮಾಡುವಾಗ ಬಿದ್ದ ಬೆವರಿನ ಹನಿಯಿಂದ ಬಂದಂತಹ ಮರ, ಶಿವನನ್ನು ಪಡೆಯುವುದಕ್ಕಾಗಿ ಪಾರ್ವತಿ ದೀರ್ಘಕಾಲ ತಪಸ್ಸು ಮಾಡಿದಾಗ ಉಂಟಾದಂತಹ ಈ ಮರ, ಹಾಗಾಗಿಯೇ ಬಿಲ್ವಪತ್ರೆ ಶಿವನಿಗೆ ಅತ್ಯಂತ ಪವಿತ್ರವಾದದ್ದು, ಪ್ರಿಯವಾದದ್ದು ಅಂತ ಹೇಳಿದ್ರೆ. ಇನ್ನೊಂದು ಕಥೆಯ ಪ್ರಕಾರ ಬಿಲ್ವಪತ್ರೆಯ ಮರದಲ್ಲಿ ದೇವತೆಗಳು ಶಾಶ್ವತವಾಗಿ ನೆಲೆಸಿರ್ತಾರೆ ಅನ್ನುವ ನಂಬಿಕೆ ಕೂಡ ಇದೆ. ಬ್ರಹ್ಮ ವಿಷ್ಣು ಎಲೆಗಳಲ್ಲಿ ಶಿವನ ಉಪಸ್ಥಿತಿ ಇದೆ, ಹಾಗಾಗಿಯೇ ಬಿಲ್ವಪತ್ರೆ ಬಹಳ ಶಿವನಿಗೆ ಮೆಚ್ಚುಗೆಯಾದದ್ದು ಅನ್ನೋದಾದರೆ, ಇನ್ನೊಂದು ಶಿವಪುರಾಣದ ಪ್ರಕಾರ ಒಬ್ಬ ಬೇಟೆಗಾರ ಶಿವರಾತ್ರಿಯ ದಿನ ತಿಳಿಯದೆ ಶಿವಲಿಂಗದ ಮೇಲೆ ಬಿಲ್ವಪತ್ರೆಗಳನ್ನು ಬೀಳಿಸ್ತಾ ಹೋದ. ಅದರ ಪರಿಣಾಮವಾಗಿ ಅವನು ಶಿವನ ಆಶೀರ್ವಾದವನ್ನು ಪಡೆದು ತನ್ನೆಲ್ಲ ಕಷ್ಟಗಳಿಂದ ಮುಕ್ತನಾದನು ಅನ್ನುವ ಒಂದು ನಂಬಿಕೆ ಇದೆ. ಹೀಗಾಗಿ ಶಿವನಿಗೆ ಮತ್ತು ಬಿಲ್ವಪತ್ರೆಗೆ ಸಂಬಂಧಿಸಿದ ಹಾಗೆ ಸಾಕಷ್ಟು ವಿಚಾರಗಳು ನಮ್ಮಲ್ಲಿ ಪದ್ಧತಿ ರೂಢಿಯಲ್ಲಿ ಇರುವುದರಿಂದ ಈ ಎಲ್ಲ ವಿಚಾರಗಳನ್ನು ತಿಳಿದು ಶ್ರಾವಣ ಮಾಸದಲ್ಲಿ ಸೋಮವಾರದ ಸಮಯದಲ್ಲಿ ವಿಶೇಷವಾಗಿ ಬೇಡರ ಕಣ್ಣಪ್ಪ ಇರಬಹುದು, ಬೇರೆ ಬೇರೆ ಭಕ್ತರು ಹೇಗೆ ಮುಕ್ತಿಯನ್ನು ಹೊಂದಿದ್ರು, ಶಿವನ ಅನುಗ್ರಹಕ್ಕೆ ಪಾತ್ರರಾದರು ಅನ್ನೋದರಿಂದ ಹಿಡಿದಾಗಿ ಶ್ರಾವಣ, ಸೋಮವಾರ, ಶಿವ, ಬಿಲ್ವಪತ್ರೆ ಇವುಗಳ ವಿಶೇಷ ಭಜನೆ, ಪೂಜೆ, ಪ್ರಾರ್ಥನೆ ನಮ್ಮಲ್ಲಿ ನಡೀತಾನೆ ಇರುತ್ತೆ.

ಮನುಷ್ಯನನ್ನ ಕೆಡಿಸುವ ಮುಖ್ಯ ಪ್ರವೃತ್ತಿ ಕೋಪ. ಕೋಪಿಷ್ಠ ಪಾಪಕಾರ್ಯಗಳಲ್ಲಿ ತಾನಾಗಿ ತೊಡಗುತ್ತಾನೆ. ಕಠಿಣ ಮಾತಿನಿಂದ ಪೂಜ್ಯರನ್ನು ಅವಮಾನಿಸುತ್ತಾನೆ. ಕೋಪ ಬಂದವನಿಗೆ ಈ ಮಾತನ್ನ ಹೇಳಬಹುದು, ಈ ಮಾತನ್ನು ಹೇಳಬಾರದು ಎಂಬ ಪರಿಜ್ಞಾನ ಇರುವುದಿಲ್ಲ. ಕೋಪದಲ್ಲಿ ಮನುಷ್ಯ ಒಳ್ಳೆಯವರನ್ನ ಹಿಂಸಿಸುತ್ತಾನೆ, ಕೆಟ್ಟವರನ್ನ ಪೂಜಿಸುತ್ತಾನೆ, ತನ್ನನ್ನೇ ತಾನು ವಿನಾಶಕ್ಕೆ ಒಡ್ಡಿಕೊಳ್ಳುತ್ತಾನೆ. ಆದ್ದರಿಂದ ತಾಳ್ಮೆಯೇ ಮನುಷ್ಯನಿಗೆ ಏಳಿಗೆಗೆ ದಾರಿ.

ಭೂಮಿಗೆ ಬಂದ ಭಗವಂತ ಚಿತ್ರದ ಹಾಡನ್ನು ಕೇಳಿದ್ದು ಜಿ ಉದಯಶಂಕರ್ ಅವರು, ಹಾಗೂ ಜಿ ಉದಯಶಂಕರ್ ಅವರು ಬರೆದ ಗೀತೆಗೆ ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿದ್ದರು. ಜೆ ಕೆ ವೆಂಕಟೇಶ್ ಅವರ ಸಂಗೀತವಿತ್ತು. ದೇವನೊಬ್ಬ ನಾಮ ಹಲವು ಅನ್ನುವ ಹಾಗೆ ದೇವರು ಒಬ್ಬನೇ, ನಾವು ಬೇರೆ ಬೇರೆ ಹೆಸರಿನಿಂದ ಪೂಜಿಸ್ತೇವೆ, ಅದರಲ್ಲೂ ಬೇರೆ ಬೇರೆ ಸಮಯ ಸಂದರ್ಭಗಳಲ್ಲಿ ಮಾಸಗಳಲ್ಲಿ ನಾವು ಬೇರೆ ಬೇರೆ ದೈವಗಳನ್ನು ಪೂಜಿಸಿ ಅರ್ಚಿಸುವಂತಹ ಪದ್ಧತಿ ನಮ್ಮಲ್ಲಿ ರೂಢಿಯಲ್ಲಿದೆ. ಬಿಲ್ವ ಪತ್ರೆ, ಬಿಲ್ವದ ಎಲೆಗಳನ್ನು, ಒಂದು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿರುವಂತಹ ಬಿಲ್ವ ಪತ್ರೆಗಳಲ್ಲಿರುವಂತಹ ಮೂರು ಎಲೆಗಳ ಆಕಾರ, ಅದು ಬೇರೆ ಬೇರೆ ರೀತಿಯ ಸಂಕೇತಗಳನ್ನು ಶಿವನ ಭಕ್ತರು ಗುರುತಿಸ್ತಾರೆ. ಅಂದರೆ ಶಿವನನ್ನು ಆರೋಗ್ಯಕ್ಕಾಗಿ, ಸಂತಾನಕ್ಕಾಗಿ, ವಿವಾಹಕ್ಕಾಗಿ, ನೆಮ್ಮದಿಗಾಗಿ, ಸುಖಕ್ಕಾಗಿ, ಶಾಂತಿಗಾಗಿ, ಹೀಗೆ ಬೇರೆ ಬೇರೆ ಆಸೆಗಳನ್ನು ಬಯಕೆಗಳನ್ನು ಪೂರೈಸುವ ಸಲುವಾಗಿ ಶಿವನನ್ನು ಬಿಲ್ವಪತ್ರೆಯಿಂದ, ಬಿಲ್ವದ ಎಲೆಗಳಿಂದ ಪೂಜಿಸಲಾಗುತ್ತೆ. ಬಿಲ್ವವನ್ನು ಈ ಮೂರು ಎಲೆಗಳ ಆಕಾರವನ್ನು ಬೇರೆ ಬೇರೆ ರೀತಿಯಲ್ಲಿ ಕೂಡ ಸಾಂಕೇತಿಕವಾಗಿ ಕೂಡ ಗಮನಿಸಲಾಗುತ್ತೆ. ಅಂದರೆ ಬಿಲ್ವದ ಆ ಮೂರು ಎಲೆಗಳಲ್ಲಿ ಶುದ್ಧತೆ ಇದೆ, ಪ್ರಾಮಾಣಿಕತೆ ಇದೆ, ಭಕ್ತಿ ಇದೆ. ಆ ಎಲೆಗಳನ್ನು ತಂದು ಮನೆಯಲ್ಲಿ ಪೂಜೆ ಮಾಡೋದ್ರಿಂದ ಒಂದು ಸಕಾರಾತ್ಮಕ ಶಕ್ತಿ ಮನೆಗೆ ಬರುತ್ತೆ ಅನ್ನೋದು ಒಂದು ನಂಬಿಕೆ. ಆದರೆ ಆ ಮೂರು ಎಲೆಗಳಲ್ಲಿ ಸಾತ್ವಿಕ, ರಾಜಸಿಕ, ತಾಮಸಿಕ ಗುಣಗಳನ್ನು ಕೂಡ ನಾವು ಗಮನಿಸಬಹುದು ಅನ್ನೋದು ಕೂಡ ಭಕ್ತರ ನಂಬಿಕೆ. ಬಿಲ್ವಪತ್ರೆಯನ್ನು ತಂದು ಪೂಜಿಸಿ ಅರ್ಚಿಸಿ ಶಿವನನ್ನು ಅರ್ಪಿಸಿದರೂ ಕೂಡ ಶಿವ ನಮ್ಮ ಪರಿಶುದ್ಧವಾದ ಮನಸ್ಸನ್ನು ಲೆಕ್ಕಕ್ಕೆ ತಗೊಳ್ತಾನೆ. ಹೊರತಾಗಿ ನಾವು ಯಾವ್ಯಾವ ವಸ್ತುಗಳನ್ನು ಅರ್ಪಿಸಿದ್ದೇವೆ ಅನ್ನೋದು ಮಾತ್ರ ಅಲ್ಲ ಅಂತಲೂ ಕೂಡ ಭಕ್ತರು ನಂಬುತ್ತಾರೆ. ಶಿವನನ್ನು ಮೆಚ್ಚಿಸುವುದಕ್ಕಾಗಿ ಭಕ್ತಿಯಿಂದ, ಪ್ರೀತಿಯಿಂದ ಪ್ರಾರ್ಥಿಸಿದರೆ ಅವನು ಒಲಿತಾನೆ ಅನ್ನೋದು ಕೂಡ ಅಷ್ಟೇ ನಿಜ. ಹಾಗೆ ಅವನಿಗೆ ಇಷ್ಟವಾಗುವಂತಹ ಪತ್ರೆಗಳನ್ನು, ಪತ್ರೆಗಳಿಂದ, ಪುಷ್ಪಗಳಿಂದ ಪೂಜಿಸಿದರೆ ಕೂಡ ಮತ್ತಷ್ಟು ಭಕ್ತರ ಮನಸ್ಸಿಗೆ ಶಾಂತಿ, ಸಮಾಧಾನವಾಗುವಂಥದ್ದು ಕೂಡ ನಮ್ಮಲ್ಲಿ ನಂಬಿಕೆ ಇದೆ. ಎಲ್ಲವೂ ಕೂಡ ಅವರವರ ಆಚಾರ, ವಿಚಾರ, ನಂಬಿಕೆ, ಪೂಜಿಸುವ ಕ್ರಮ, ಪದ್ಧತಿಯ ಮೇಲೆ ನಿಂತಿರುತ್ತೆ. 6:53 ಸಮಯ ಆಗಿದೆ. ನಾದೋಪಾಸನೆ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಿಂದ ಕೇಳ್ತಾ ಇದ್ದೀರಾ. ಇದು 102.9 FM. ಕೇಳಿ ಹೇಮರೆಡ್ಡಿ ಮಲ್ಲಮ್ಮ ಚಿತ್ರದಿಂದ ಒಂದು ಗೀತೆ. ಎಸ್ ಜಾನಕಿಯವರ ಧ್ವನಿಯಲ್ಲಿದೆ, ದಿವಾಕರ್ ಅವರ ಸಂಗೀತ ಇದೆ, ಡಿ ಆರ್ ರಾವ್ ಈ ಗೀತೆಯನ್ನು ರಚಿಸಿದ್ದಾರೆ.

ಶ್ರಾವಣ ಮಾಸದಲ್ಲಿ ಸೋಮವಾರದಲ್ಲಿ ನಾವೆಲ್ಲ ಭಕ್ತಿ ಸಂಗೀತದಿಂದ ಪರಮೇಶ್ವರನನ್ನ ನಾದಾರ್ಚನೆ ಮಾಡ್ತಾ ಅರ್ಪಿಸಿದ್ದೇವೆ, ನಾದೋಪಾಸನೆಯಲ್ಲಿ ಪೂಜಿಸಿದ್ದೇವೆ. ಲೋಕಪಾಲಕನಾದ ನಂಜುಂಡ ಎಲ್ಲರಿಗೂ ಹರಸಲಿ, ಆಶೀರ್ವದಿಸಲಿ. ನಾದಪ್ರಿಯ, ವೇದಪ್ರಿಯ, ಭಕ್ತಿಪ್ರಿಯ, ಅಲಂಕಾರ ಪ್ರಿಯ, ಅಷ್ಟೇ ಸರಳ ಸುಂದರ ಗಜ ಚರ್ಮಾಂಬರ ಸ್ಮಶಾನವಾಸಿ ಗಂಗಾಧರ ಗಿರಿಜಾ ರಮಣ, ನಿನಗೆ ನಮೋ ನಮೋ ಅಂತ ಹೇಳ್ತಾ ನಾದೋಪಾಸನೆ ಭಕ್ತಿಗೀತೆಗಳ ಈ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ಸಮಯ 7:15. ಇನ್ನೀಗ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ನವದೆಹಲಿಯಲ್ಲಿ ಇಂದಿನಿಂದ ನಡೆಯಲಿರುವ 2 ದಿನಗಳ 9ನೇ ರಾಷ್ಟೀಯ ಭದ್ರತಾ ಕಾರ್ಯತಂತ್ರಗಳ ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ. ರಾಷ್ಟೀಯ ಭದ್ರತೆಗೆ ಸಂಬಂಧಿಸಿದ ಸಮಕಾಲೀನ ವಿಷಯಗಳು ಹಾಗೂ ಸವಾಲುಗಳ ಬಗ್ಗೆ ಅಧಿಕಾರಿಗಳೊಂದಿಗೆ ಚರ್ಚಿಸಲಿದ್ದಾರೆ. ಯುದ್ಧ ಹಡಗುಗಳ ನಿರ್ಮಾಣದಲ್ಲಿ ಸ್ವಾವಲಂಬನೆ ಅಗತ್ಯ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕೋಲ್ಕತ್ತಾದಲ್ಲಿ ಹೇಳಿದ್ದಾರೆ. ಉತ್ತಮ ಗುಣಮಟ್ಟದ ನಿರ್ವಹಣೆ ಅಗತ್ಯವನ್ನು ಒತ್ತಿ ಹೇಳಿರುವ ಅವರು ದೇಶದ ಭದ್ರತೆಗೆ ಇದು ನಿರ್ಣಾಯಕ ಎಂದಿದ್ದಾರೆ. ಮನುಷ್ಯರು ನೇರವಾಗಿ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗುವುದನ್ನು ತಗ್ಗಿಸಿ ಯಂತ್ರ ಬಳಕೆಗೆ ಒತ್ತು ನೀಡುವ ಅಗತ್ಯವಿದೆ ಎಂದು ಕಾನೂನು ಮತ್ತು ನ್ಯಾಯ ಖಾತೆ ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ರಾಷ್ಟೀಯ ಸಫಾಯಿ ಕರ್ಮಚಾರಿಗಳ ಆಯೋಗದ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಸ್ವಚ್ಛತಾ ಕಾರ್ಮಿಕರ ಸುರಕ್ಷತೆಗೆ ಅಗತ್ಯ ಕ್ರಮಗಳು, ರಕ್ಷಣಾ ಸಾಧನಗಳು, ಸೂಕ್ತ ತರಬೇತಿ ಹಾಗೂ ಆರೋಗ್ಯ ವಿಮೆ ಒದಗಿಸುವುದು ಅತ್ಯಗತ್ಯ ಎಂದರು. ದೇಶದಲ್ಲಿ H1N1 ವೈರಾಣುವಿನ ಯಾವುದೇ ಹೊಸ ವಿಧ ಪತ್ತೆಯಾಗಿಲ್ಲ. ಸಾರ್ವಜನಿಕರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ICMR ಸ್ಪಷ್ಟಪಡಿಸಿದೆ. ಪರಿಸ್ಥಿತಿಯ ಬಗ್ಗೆ ತೀವ್ರ ನಿಗಾ ವಹಿಸಲಾಗಿದ್ದು ಸಾರ್ವಜನಿಕರ ಉತ್ತಮ ಆರೋಗ್ಯಕ್ಕೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ICMR ಹೇಳಿದೆ. ಕೋಲಾರದ ಟಮಕದಲ್ಲಿರುವ ತೋಟಗಾರಿಕೆ ಮಹಾವಿದ್ಯಾಲಯದ ಜಾಕ್ ಗಾರ್ಡನ್ ಆವರಣದಲ್ಲಿ ಇಂದು ಮತ್ತು ನಾಳೆ ಸಸ್ಯಸಂತೆ 2026 ಬೃಹತ್ ಪ್ರದರ್ಶನ ಹಾಗೂ ಮಾರಾಟ ಮೇಳ ಆಯೋಜಿಸಲಾಗಿದೆ. ಕರ್ನಾಟಕ ನಾಟಕ ಅಕಾಡೆಮಿ ಕೊಡಮಾಡುವ 2026-27 ಸಾಲಿನ ವಾರ್ಷಿಕ ಪ್ರಶಸ್ತಿಗೆ ಧಾರವಾಡದ ಹಿರಿಯ ರಂಗ ನಿರ್ದೇಶಕಿ ವಿಶ್ವೇಶ್ವರಿ ಬಸಲಿಂಗಯ್ಯ ಹಿರೇಮಠ ಆಯ್ಕೆಯಾಗಿದ್ದಾರೆ. ವಿಶ್ವೇಶ್ವರಿ ಅವರು ಉತ್ತರ ಕರ್ನಾಟಕದ ಏಕೈಕ ಮಹಿಳಾ ನಿರ್ದೇಶಕಿಯಾಗಿ ರಾಜ್ಯ ಹೊರ ರಾಜ್ಯದಲ್ಲಿ ತರಬೇತಿ ಶಿಬಿರ ನಡೆಸಿ 40ಕ್ಕೂ ಹೆಚ್ಚು ನಾಟಕಗಳನ್ನು ನಿರ್ದೇಶಿಸಿದ್ದಾರೆ ಹಾಗೂ 10ಕ್ಕೂ ಹೆಚ್ಚು ರೇಡಿಯೋ ನಾಟಕಗಳ ಜೊತೆಗೆ ಹಲವು ಕೃತಿಗಳನ್ನು ರಚಿಸಿದ್ದಾರೆ. ದೊಡ್ಡ ಸಕ್ಕರೆ ಕಾರ್ಖಾನೆಗಳಿಗೆ ಮಾತ್ರ ಎಥನಾಲ್ ಲಾಭ ಸೀಮಿತವಾಗಬಾರದು. ರೈತರು ತಮ್ಮ ಸ್ಥಳೀಯ ಆಲೆಮನೆಗಳಲ್ಲಿಯೇ ಎಥನಾಲ್ ಉತ್ಪಾದನೆ ಮಾಡಿಕೊಳ್ಳಲು ಸರ್ಕಾರ ಸರಳ ನಿಯಮ ಹಾಗೂ ನೀತಿಯನ್ನು ರೂಪಿಸಬೇಕು ಎಂದು ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಕುರುಬೂರು ಶಾಂತಕುಮಾರ್ ಆಗ್ರಹಿಸಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಹಾಗೂ 7:35. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 8 ಗಂಟೆಗೆ.

0: ಕೇಳಿರಿ ಕೇಳಿರಿ ಕೇಳಿರಿ ಗ್ರಾಮಸ್ಥರೇ, ಕೆವೈಸಿ ಅಪ್ಡೇಟ್ ಮೆಸೇಜ್ ಅನ್ನು ನಿರ್ಲಕ್ಷಿಸಬೇಡಿ. ತಕ್ಷಣ ಕೆವೈಸಿ ಅಪ್ಡೇಟ್ ಮಾಡಿಸಿ. ನಿಮ್ಮ ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಪಿಸಿ ಬಳಿ ಹೋಗಿ ಅಥವಾ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್ ಅಥವಾ ಮೊಬೈಲ್ ನಂಬರ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದನ್ನು ನೀವೇ ದೃಢೀಕರಿಸಿ. ಮತ್ತು ಯಾವುದಾದರೂ ಬದಲಾವಣೆ ಇದ್ದರೆ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಯನ್ನು ತೋರಿಸಿ ಖಾತೆಯನ್ನು ಸಕ್ರಿಯವಾಗಿಡಿ ಮತ್ತು ಬ್ಯಾಂಕಿಂಗ್ ಸೇವೆಗಳ ಲಾಭ ಪಡೆದುಕೊಳ್ಳಿ. ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
1: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ ಜಾಗರೂಕರಾಗಿರಿ.
3: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು: ಚಿಕ್ಕಲಕೆ ತೊದಲಬಾಗಿ ಏತ ನೀರಾವರಿ ಯೋಜನೆ ತಿಂಗಳೊಳಗೆ ಪೂರ್ಣಗೊಳಿಸಲು ಕ್ರಮ ಕೈಗೊಳ್ಳುವುದಾಗಿ ಸಚಿವ ವಿಜಯಾನಂದ ಕಾಶಪ್ಪನವರ ಭರವಸೆ. ಬುನಾದಿ ಸಾಕ್ಷರತೆ ಹಾಗೂ ಸಂಖ್ಯಾಜ್ಞಾನ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಕಲಿಕೆ ಹಾಗೂ ಗ್ರಹಿಕೆಗೆ ರಾಜ್ಯ ಶಾಲಾ ಶಿಕ್ಷಣ ಇಲಾಖೆ ಒತ್ತು. ಇಂದು ಪಂಡಿತ್ ಬಸವರಾಜ್ ರಾಜಗುರು ರಾಷ್ಟೀಯ ಪ್ರಶಸ್ತಿ ಪ್ರದಾನ ಸಮಾರಂಭ. ಬಳ್ಳಾರಿಯಲ್ಲಿ ರಾಜ್ಯ ಮಟ್ಟದ ಪುರುಷರ ಸಬ್ ಜೂನಿಯರ್ ಹಾಕಿ ಪಂದ್ಯಾವಳಿ ಇಂದಿನಿಂದ ಆರಂಭ. ಈಗ ವಾರ್ತೆಗಳ ವಿವರ. ಕಳೆದ 13 ವರ್ಷಗಳಿಂದ ನನೆಗುದಿಗೆ ಬಿದ್ದಿರುವ ಚಿಕ್ಕಲಕಿ ತೊದಲಬಾಗಿ ಏತ ನೀರಾವರಿ ಯೋಜನೆಯನ್ನು ಒಂದು ತಿಂಗಳೊಳಗೆ ಪೂರ್ಣಗೊಳಿಸಲು ಕ್ರಮ ಕೈಗೊಳ್ಳುವುದಾಗಿ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವ ವಿಜಯಾನಂದ ಕಾಶಪ್ಪನವರ್ ಭರವಸೆ ನೀಡಿದ್ದಾರೆ. ಚಿಕ್ಕಲಕಿ ಕ್ರಾಸ್ನಲ್ಲಿ ಯೋಜನೆಗಾಗಿ ರೈತರು ನಡೆಸುತ್ತಿದ್ದ ಧರಣಿ ಸ್ಥಳಕ್ಕೆ ಭೇಟಿ ನೀಡಿದ ಅವರು ರೈತರ ಸಮಸ್ಯೆಗಳನ್ನು ಆಲಿಸಿದರು. ನಂತರ ಕಾಮಗಾರಿಯನ್ನು ತ್ವರಿತವಾಗಿ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಯೋಜನೆ ಪೂರ್ಣಗೊಳಿಸುವ ಭರವಸೆ ಹಿನ್ನೆಲೆಯಲ್ಲಿ ಧರಣಿಯನ್ನು ಅಂತ್ಯಗೊಳಿಸುವಂತೆ ರೈತರಲ್ಲಿ ಮನವಿ ಮಾಡಿದರು. ಇದೇ ವೇಳೆ ಬರ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಬೆಳೆಗಳ ಸ್ಥಿತಿಗತಿಯನ್ನು ಪರಿಶೀಲಿಸಲಾಗುವುದು, ರೈತರಿಗೆ ಅನುಕೂಲವಾಗುವಂತೆ ಅಗತ್ಯ ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ನಿರ್ದೇಶನ ನೀಡುವುದಾಗಿ ಸಚಿವರು ಭರವಸೆ ನೀಡಿದರು. ರಾಜ್ಯ ಶಾಲಾ ಶಿಕ್ಷಣ ಇಲಾಖೆ ಬುನಾದಿ ಸಾಕ್ಷರತೆ ಹಾಗೂ ಸಂಖ್ಯಾಜ್ಞಾನ ಎಫ್ಎಲ್ಎನ್ಗೆ ಹೆಚ್ಚಿನ ಆದ್ಯತೆ ನೀಡುತ್ತಿದೆ. ಶಾಲಾ ಶಿಕ್ಷಣ ಇಲಾಖೆ ಧಾರವಾಡ ಆಯುಕ್ತಾಲಯದ ಒಟ್ಟು 9 ಶೈಕ್ಷಣಿಕ ಜಿಲ್ಲೆಗಳಲ್ಲಿ ಎಫ್ಎಲ್ಎನ್ ಗುರಿ ಸಾಧನೆಗೆ ಪೂರಕ ತಂತ್ರಜ್ಞಾನ ಹಾಗೂ ಕಾರ್ಯತಂತ್ರಗಳನ್ನು ಶಾಲಾ ತರಗತಿಗಳಲ್ಲಿ ರೂಪಿಸಿ ಅನುಷ್ಠಾನಗೊಳಿಸಲಾಗುತ್ತಿದೆ. ಈ ಕುರಿತು ಒಂದು ವರದಿ.
5: ಧಾರವಾಡ ಸಾರ್ವಜನಿಕ ಶಿಕ್ಷಣ ಆಯುಕ್ತಾಲಯ ಬೆಳಗಾವಿ ವಿಭಾಗದ ಎಲ್ಲ ಶಾಲೆಗಳ 4-10 ತರಗತಿವರೆಗಿನ ಶಾಲಾ ಮಕ್ಕಳು ಓದಿ ಅರ್ಥೈಸುವ ಸಾಮರ್ಥ್ಯ ಹೊಂದಬೇಕು ಹಾಗೂ ಮೂಲಭೂತ ಗಣಿತ ಪ್ರಕ್ರಿಯೆಗಳನ್ನು ಸುಲಭವಾಗಿ ಪರಿಹರಿಸುವ ಜಾಣ್ಮೆ ಹೊಂದಬೇಕು ಎಂಬ ನಿಟ್ಟಿನಲ್ಲಿ ಪೂರಕ ಶೈಕ್ಷಣಿಕ ಕಾರ್ಯತಂತ್ರಗಳನ್ನು ರೂಪಿಸಿದೆ. ಎಫ್ಎಲ್ಎನ್ ಬುನಾದಿ ಸಾಕ್ಷರತೆ ಹಾಗೂ ಸಂಖ್ಯಾಜ್ಞಾನ ಕಾರ್ಯಕ್ರಮದಡಿ ಪೂರಕ ತಾಂತ್ರಿಕತೆ ಹಾಗೂ ಶೈಕ್ಷಣಿಕ ಕಾರ್ಯತಂತ್ರಗಳನ್ನು ಉತ್ತೇಜಿಸಿ ಆ ಮೂಲಕ ಮಕ್ಕಳಲ್ಲಿ ಕಲಿಕೆ ಹಾಗೂ ಗ್ರಹಿಕೆಗೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ. ಮಕ್ಕಳಿಗೆ ಕನ್ನಡ, ಇಂಗ್ಲಿಷ್ ಹಾಗೂ ಗಣಿತದ ವಿಷಯಗಳನ್ನು ಹಂತ ಹಂತವಾಗಿ ನಿಗದಿತ ವೇಳಾಪಟ್ಟಿಯಲ್ಲಿ ಕಲಿಸುವ ಉದ್ದೇಶವಿರಿಸಲಾಗಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಧಾರವಾಡ ವಿಭಾಗದ ಹೆಚ್ಚುವರಿ ಆಯುಕ್ತ ಡಾ ಈಶ್ವರ್ ಉಳ್ಳಾಗಡ್ಡಿ.
6: ಮಗುವಿಗೆ ಆರಂಭದಲ್ಲಿಯೇ ಕಲಿಕೆಯನ್ನು ಪರಿಚಯಿಸಿದಾಗ ಅದು ಸಾಕ್ಷರ ಮತ್ತು ಮೌಲ್ಯಯುಕ್ತ ಸಮುದಾಯದ ಅಭಿವೃದ್ಧಿಗೆ ಸಕ್ರಿಯವಾಗಿ ಕೊಡುಗೆ ನೀಡುವ ವ್ಯಕ್ತಿಯಾಗಿ ಬೆಳೆಯುವ ಸಾಮರ್ಥ್ಯವನ್ನು ಹೊಂದಿದೆ. ಹಾಗಾಗಿ ಎಫ್ಎಲ್ಎನ್ ಅಂತಂದ್ರೆ ಫೌಂಡೇಶನಲ್ ಲಿಟರಸಿ ಮತ್ತು ನ್ಯೂಮರಸಿ ಅಂದ್ರೆ ಮೂಲಭೂತ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನ, ಈ ವಿಚಾರದ ಕುರಿತಂತೆ ಬೆಳಗಾವಿ ವಿಭಾಗದ ಎಲ್ಲ 4-10 ಓದ್ತಿರ್ತಕ್ಕಂತಹ ಪ್ರತಿ ಮಗು ಅರ್ಥೈಸಿಕೊಂಡು ಓದುವ ಮತ್ತು ಪ್ರತಿಕ್ರಿಯಿಸುವ ಮತ್ತು ಮೂಲಭೂತ ಗಣಿತದ ಕ್ರಿಯೆಗಳನ್ನ ಮಾಡುವ ಸಾಮರ್ಥ್ಯವನ್ನು ಹೊಂದಕ್ಕಂಥದ್ದೇ ಇದರ ಮುಖ್ಯ ಉದ್ದೇಶವಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಧಾರವಾಡ ಆಯುಕ್ತಾಲಯದ 9 ಶೈಕ್ಷಣಿಕ ಜಿಲ್ಲೆಗಳ ವ್ಯಾಪ್ತಿಯಲ್ಲಿನ ಶಾಲೆಗಳು FLN ಸಾಧನೆಗೆ ಪೂರಕವಾದ ತಂತ್ರಜ್ಞಾನಗಳನ್ನ ಕಾರ್ಯತಂತ್ರಗಳನ್ನ ತರಗತಿಗಳಲ್ಲಿ ಅನುಷ್ಠಾನಗೊಳಿಸುವ ಮೂಲಕ ಪ್ರಸಕ್ತ ಸಾಲಿನಲ್ಲಿ ಬೆಳಗಾವಿ ವಿಭಾಗ FLN ಸಾಧಿಸಿದ ವಿಭಾಗ ಎಂಬ ಘನ ಧ್ಯೇಯದೊಂದಿಗೆ ಕಾರ್ಯಪ್ರವೃತ್ತರಾಗಲು ಕ್ರಮವಹಿಸಲಾಗ್ತಾ ಇದೆ. ಈ ದಿಸೆಯಲ್ಲಿ ಎಲ್ಲ ಶಿಕ್ಷಕರು ಹಾಗೂ ತಾಲೂಕಾ ಹಂತದ ಎಲ್ಲ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಸಮನ್ವಯಾಧಿಕಾರಿಗಳು, CRP ಅವರು, BRP ಅವರು ಮತ್ತೆ ಎಲ್ಲ ECO ಮತ್ತು ಉಳಿದಿರತಕ್ಕಂಥ ಎಲ್ಲ ಅನುಷ್ಠಾನಾಧಿಕಾರಿಗಳೊಂದಿಗೆ ಹಾಗೂ ಜಿಲ್ಲಾ ಹಂತದ ಉಪನಿರ್ದೇಶಕರು, ಡಯಟ್ ಪ್ರಾಚಾರ್ಯರು ಮತ್ತು ಉಪನ್ಯಾಸಕರನ್ನು ಒಳಗೊಂಡು ಎಲ್ಲ ಅನುಷ್ಠಾನಾಧಿಕಾರಿಗಳು ಈ ಕುರಿತಂತೆ ಕಾರ್ಯಪ್ರವೃತ್ತರಾಗಲಿಕ್ಕೆ ಸೂಚನೆ ನೀಡಲಾಗ್ತಾ ಇದೆ.
4: ದೇಶದಲ್ಲಿ ಸಕ್ಕರೆ ಬೆಲೆ ಏರಿಕೆ ವಿಷಯವನ್ನು ಕೇಂದ್ರ ಸರ್ಕಾರ ಸೂಕ್ಷ್ಮವಾಗಿ ಗಮನಿಸುತ್ತಿದೆ. ಲಭ್ಯವಿರುವ ಸಕ್ಕರೆ ದಾಸ್ತಾನನ್ನು ಶೀಘ್ರದಲ್ಲೇ ಮಾರುಕಟ್ಟಿಗೆ ಬಿಡುಗಡೆ ಮಾಡಲಾಗುವುದು ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸಾರ್ವಜನಿಕರಿಂದ ಅಹವಾಲು ಆಲಿಸಿ ನಂತರ ಮಾತನಾಡಿದ ಅವರು, ಕರ್ನಾಟಕ, ಮಹಾರಾಷ್ಟ, ಉತ್ತರ ಪ್ರದೇಶದಲ್ಲಿ ಸಕ್ಕರೆಯ ಕೊರತೆಯಿದ್ದು ಈ ಸಂಬಂಧ ರಾಜ್ಯಗಳಿಗೆ ಪತ್ರ ಬರೆದು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚಿಸಲಾಗಿದೆ. ಈಗಾಗಲೇ ಉತ್ತರ ಪ್ರದೇಶ ಮತ್ತು ಮಹಾರಾಷ್ಟ ಮುಖ್ಯಮಂತ್ರಿಗಳು ತಮ್ಮ ಜೊತೆ ಚರ್ಚೆ ನಡೆಸಿದ್ದಾರೆ ಎಂದು ತಿಳಿಸಿದರು. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಗೆ ರಾಜ್ಯ ಸರ್ಕಾರ 350 ಕೋಟಿ ರೂಪಾಯಿ ಒಟ್ಟಾರೆ ಬಾಕಿ ನೀಡಬೇಕಾಗಿದೆ. ಇಂತಹ ಸಂದರ್ಭದಲ್ಲಿ ಖಾತರಿ ಅನುಷ್ಠಾನ ಸಮಿತಿಗಳು ಹಾಗೂ ಭಾರತ್ ಜೋಡೋ ಯುವ ಸಂಘಗಳಿಗೆ ಅನುದಾನ ನೀಡುವಂತೆ ಸೂಚಿಸಿರುವ ರಾಜ್ಯ ಸರ್ಕಾರದ ಕ್ರಮ ಖಂಡನಾರ್ಹ. ಈ ಸಂಬಂಧ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆಯಲಾಗುವುದು ಎಂದು ಹೇಳಿದರು. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಚಿತ್ರದುರ್ಗ ವಿಭಾಗದ ವತಿಯಿಂದ ಮೊಳಕಾಲ್ಮೂರು ಪಟ್ಟಣದಲ್ಲಿ ನಿರ್ಮಿಸಲಾಗಿರುವ ನೂತನ ಬಸ್ ನಿಲ್ದಾಣದಲ್ಲಿ ಜಿಲ್ಲಾ ಉಸ್ತುವಾರಿ ಹಾಗೂ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಖಾತೆ ಸಚಿವ ಟಿ ರಘುಮೂರ್ತಿ ಬಸ್ಗಳ ಕಾರ್ಯಾಚರಣೆಗೆ ಸಾಂಕೇತಿಕವಾಗಿ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಸಚಿವರು, 2018 2023 ಅವಧಿಯ ಸರ್ಕಾರದಲ್ಲಿ ಮಂಜೂರಾಗಿದ್ದ ಈ ಯೋಜನೆಯಡಿ ಅಂದಾಜು 5 ಕೋಟಿ 45 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೂತನ ಬಸ್ ನಿಲ್ದಾಣ ನಿರ್ಮಾಣಗೊಂಡಿದೆ. ಕಾಮಗಾರಿಗಳು ಇನ್ನೂ ಪೂರ್ಣಗೊಳ್ಳುವ ಹಂತದಲ್ಲಿದ್ದು ಸಾರ್ವಜನಿಕರ ಹಾಗೂ ಪ್ರಯಾಣಿಕರ ಅನುಕೂಲಕ್ಕಾಗಿ ತಾತ್ಕಾಲಿಕವಾಗಿ ಸಂಚಾರ ಆರಂಭಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಶಿಷ್ಟಾಚಾರದ ಪ್ರಕಾರ ಎಲ್ಲ ಜನಪ್ರತಿನಿಧಿಗಳು, ಪಕ್ಷದ ನಾಯಕರು ಹಾಗೂ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳನ್ನು ಆಹ್ವಾನಿಸಿ ವಿಜೃಂಭಣೆಯಿಂದ ಅಧಿಕೃತ ಉದ್ಘಾಟನಾ ಸಮಾರಂಭ ಆಯೋಜಿಸಲಾಗುವುದು ಎಂದು ತಿಳಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
7: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
8: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
9: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
8: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
4: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಸ್ವರ ಸಾಮ್ರಾಟ್ ಪದ್ಮಭೂಷಣ ಪಂಡಿತ್ ಬಸವರಾಜ್ ರಾಜಗುರು ಅವರ 106ನೇ ಜನ್ಮ ದಿನಾಚರಣೆ ಹಾಗೂ ಪಂಡಿತ್ ಬಸವರಾಜ್ ರಾಜಗುರು ರಾಷ್ಟೀಯ ಪ್ರಶಸ್ತಿ ಪ್ರದಾನ ಮತ್ತು ಸಂಗೀತ್ಯೋತ್ಸವ ಇಂದು ಸಂಜೆ ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಆಯೋಜಿಸಲಾಗಿದೆ. ಡಾ ಮಲ್ಲಿಕಾರ್ಜುನ್ ಮನ್ಸೂರ್ ರಾಷ್ಟೀಯ ಸ್ಮಾರಕ ಟ್ರಸ್ಟ್ ಅಧ್ಯಕ್ಷರಾದ ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದು, ಸ್ವರ ಸಾಮ್ರಾಟ್ ಪಂಡಿತ್ ಬಸವರಾಜ್ ರಾಜಗುರು ರಾಷ್ಟೀಯ ಸ್ಮಾರಕ ಟ್ರಸ್ಟ್ ಅಧ್ಯಕ್ಷರಾದ ಪಂಡಿತ್ ಕೈವಲ್ಯ ಕುಮಾರ್ ಗುರವ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಧಾರವಾಡ ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಅತಿಥಿಗಳಾಗಿ ಬೆಳಗಾವಿ ವಿಭಾಗದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜಂಟಿ ನಿರ್ದೇಶಕರಾದ ಕೆಎಚ್ ಚನ್ನೂರ್ ಆಗಮಿಸಲಿದ್ದಾರೆ. ಪಂಡಿತ್ ಬಸವರಾಜ್ ರಾಜಗುರು ರಾಷ್ಟೀಯ ಪ್ರಶಸ್ತಿಗೆ ರಾಜಗುರು ಸಂಗೀತ ಪರಂಪರೆಯ ಅಗ್ರ ಶ್ರೇಣಿಯ ಗಾಯಕರಾದ ಯಕ್ಷಗಾನದ ಸಾಂಸ್ಕೃತಿಕ ನೆಲೆಯಾದ ಉತ್ತರ ಕನ್ನಡ ಜಿಲ್ಲೆಯ ಪಂಡಿತ್ ಪರಮೇಶ್ವರ್ ಹೆಗಡೆ ಭಾಜನರಾಗಿದ್ದಾರೆ. 2023 ಆಕಾಶವಾಣಿಯ ಅಖಿಲ ಭಾರತ ಸಂಗೀತ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದು ರಾಷ್ಟಮಟ್ಟದಲ್ಲಿ ಗುರುತಿಸಿಕೊಂಡ ಹಿಂದೂಸ್ತಾನಿ ಶಾಸ್ತೀಯ ಸಂಗೀತದ ಪ್ರತಿಭಾವಂತ ಯುವ ಗಾಯಕ ಅನಿರುದ್ ಐತಾಳ್ ಹಾಗೂ ಮಲೆನಾಡಿನ ಸಾಗರ ತಾಲೂಕು ಹಂಸಗಾರು ಗ್ರಾಮದ ಸರೋದ್ವಾದಕ ಸಚಿನ್ ಹಂಪೆ ಪಂಡಿತ್ ಬಸವರಾಜ್ ರಾಜಗುರು ರಾಷ್ಟೀಯ ಯುವ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. 2026-27 ಸಾಲಿನ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಪ್ರಕಟಿಸಿದ ಹಿನ್ನೆಲೆ ಜೀವಮಾನ ಸಾಧನೆ ಗೌರವ ಪ್ರಶಸ್ತಿಗೆ ಖ್ಯಾತ ರಂಗಭೂಮಿ ಹಾಗೂ ಚಲನಚಿತ್ರ ಹಿರಿಯ ನಟರಾದ ಮುಖ್ಯಮಂತ್ರಿ ಚಂದ್ರು ಭಾಜನರಾಗಿದ್ದಾರೆ. ಈ ಕುರಿತು ಅವರು ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
10: ರಂಗಭೂಮಿಯನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ 51 ವರ್ಷದಿಂದ ನಾನು ಸತತವಾಗಿ ಒಂದು ಕಲಾಗಂಗೋತ್ರಿ ತಂಡದಿಂದ ಇರೋದ್ರಿಂದ ಈ ಅವಾರ್ಡ್ಗೆ ಆ ರಂಗಭೂಮಿಗೆ ಮತ್ತು ನಮ್ಮ ತಂಡಕ್ಕೆ ಮತ್ತು ರಂಗಕರ್ಮಿಗಳಿಗೆ ಕೊಟ್ಟಂತ ಅವಾರ್ಡ್ ಅಂತ ನಾನು ಭಾವಿಸ್ತೀನಿ. ಇದು ಪ್ರಾಮಾಣಿಕವಾಗಿ ಬಂದಿದೆ ಮತ್ತು ಅರ್ಹತೆ

0: ಬೇಕಾದಷ್ಟು ಜನ ಇದ್ರು ಕೂಡ ನನ್ನನ್ನ ಗುರುತಿಸಿದ್ದಾರೆ ಆ ಕಮಿಟಿಯವರು ಅನ್ನೋದಕ್ಕೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಆಮೇಲೆ ಅವಾರ್ಡ್ ಅನ್ನತಕ್ಕಂಥದ್ದು ಏನು ಅಂತಂದ್ರೆ, ಮುಂದಿನ ಇನ್ನೂ ಕೆಲವು ವರ್ಷಗಳ ಕಾಲ ಇದ್ರಲ್ಲಿ ನೀವು ಮುಂದುವರಿಯಿರಿ, ಇನ್ನೂ ಪ್ರೋತ್ಸಾಹ ಆಗ್ತಕ್ಕಂಥದ್ದು ರಂಗಭೂಮಿಗೆ, ಸಂಗೀತಕ್ಕೆ, ನೃತ್ಯಕ್ಕೆ, ಶಿಲ್ಪಕರಿಗೆ ಏಜ್ ಬಾರ್ ಅನ್ನೋ ಪ್ರಶ್ನೆ ಇಲ್ಲ. ಹಾಗಾಗಿ ಮುಂದುವರಿಸಲಿ ಅನ್ನೋದು ಒಂದು ಪ್ರೋತ್ಸಾಹ ಇರಬಹುದು. ಆ ದೃಷ್ಟಿಯಿಂದ ಸಂತೋಷ ಆಗಿದೆ. 51 ವರ್ಷದಿಂದ ಬಣ್ಣ ಹಾಕಿದ್ದೀನಿ. ನಿರಂತರವಾಗಿ ನಾನು ಸಿನಿಮಾ ನಟ ಆಗ್ಲಿ, MLA ಆಗ್ಲಿ, ಪಾಪ್ಯುಲರ್ ಆಗ್ಲಿ, ತಿರುಗಳು ಮಾಡ್ಕೊಂಡು ಇಲ್ಲೆಲ್ಲ ಓಡಾಡ್ತಿದ್ರು ಕೂಡ ತಿಂಗಳು ಒಂದಾದ್ರೂ ನಾಟಕವನ್ನ, ಪ್ರದರ್ಶನವನ್ನ ನಾನು ತಿಳಿದ ಮಟ್ಟಿಗೆ ಅವತ್ತಿನಿಂದ ಇವತ್ತಿನವರೆಗೂ ಮಾಡ್ಕೊಂಡು ಬಂದಿದ್ದೀನಿ. ತಮ್ಮ ತಂಡವನ್ನ ಕಟ್ಟೋದಕ್ಕೆ ನಾನು ಪೂರಕವಾಗಿದ್ದೀನಿ. ಯಾವುದೇ ದುಡ್ಡು ತಗೊಳ್ದೆ ತಂಡ ಉಳಿಲಿ ಮತ್ತು ರಂಗಭೂಮಿ ಉಳಿಲಿ ಅನ್ನೋ ದೃಷ್ಟಿಯಲ್ಲಿ ಆ ಒಂದು ಸಂತೋಷಕ್ಕೆ ಈಗ ಮುಖ್ಯಮಂತ್ರಿ ನಾಟಕ ಮಾಡ್ತಾ ಇದ್ದೀನಿ. ನಾನು ಮಾಡಿದಾಗ 28-29 ವರ್ಷ, ಆದ್ರೆ ಇವತ್ತು ನನಗೆ 74ನೇ ವಯಸ್ಸಿನಲ್ಲಿ ಅರ್ಹತೆ ಇದ್ದೀನಿ, ಅದು ಪಡಗಿದ್ದೀನಿ. ಆದ್ರೆ ಜನಪ್ರಿಯತೆ ಎಷ್ಟು ಮಟ್ಟಿಗೆ ಪಡ್ಕೊಂಡಿದ್ದೆ ಅಂದ್ರೆ, ಯಾವಾಗ ಹಾಕಿದ್ರು ಹೌಸ್ಫುಲ್ ಹೋಗುತ್ತೆ ಅಂತ ಅಂದಾಗ ಏನೋ ಒಂದ್ ಕಡೆ ನಂದು ಕಾಂಟ್ರಿಬ್ಯೂಷನ್ ಟು ದಿ ಥಿಯೇಟರ್. ರಂಗಭೂಮಿ ಇಂದ ಏನ್ ಮಾಡಬಹುದು ಅಂದ್ರೆ, ಅರಿವನ್ನು ಮೂಡಿಸ್ತಕ್ಕಂಥದ್ದು, ಭ್ರಷ್ಟಾಚಾರ ಇರ್ದಂಗ್ ನೋಡ್ಕೊಳ್ಳಿ, ಒಳ್ಳೆಯವ್ರನ್ನ ಆಯ್ಕೆ ಮಾಡಿ.
1: ಧಾರವಾಡ ವಿದ್ಯಾವರ್ಧಕ ಸಂಘದ ರಾಹ ದೇಶಪಾಂಡೆ ಸಭಾಭವನದಲ್ಲಿ ಡಾ ಮೊರಾರ್ಜಿ ಪಿಸೆ ವಿರಚಿತ ಅಬ್ಸೆಂಟ್ ಫಾದರ್ ಸಿಂಡ್ರೋಮ್ ಅನುವಾದ ಕೃತಿ ಅಪ್ಪ ನೀನೇಕೆ ಹೀಗೆ ಇಂದು ಬೆಳಗ್ಗೆ 10:30 ಲೋಕಾರ್ಪಣೆಗೊಳ್ಳಲಿದೆ. ಬಳ್ಳಾರಿ ನಗರದ ಜಿಲ್ಲಾ ಹಾಕಿ ಕ್ರೀಡಾಂಗಣದಲ್ಲಿ ರಾಜ್ಯಮಟ್ಟದ 16 ವರ್ಷದೊಳಗಿನ ಪುರುಷರ ಸಬ್ ಜೂನಿಯರ್ ಹಾಕಿ ಪಂದ್ಯಾವಳಿ ಇಂದಿನಿಂದ ಆರಂಭವಾಗಲಿದ್ದು ಇದೇ 28ರವರೆಗೆ ನಡೆಯಲಿದೆ. ಒಟ್ಟು 12 ತಂಡಗಳು ಪಾಲ್ಗೊಳ್ಳಲಿವೆ. ಕರ್ನಾಟಕ ಹಾಕಿ ಅಸೋಸಿಯೇಷನ್ ಸಹಕಾರದೊಂದಿಗೆ ಬಳ್ಳಾರಿ ಜಿಲ್ಲಾ ಹಾಕಿ ಅಸೋಸಿಯೇಷನ್ ಆಯೋಜಿಸಿರುವ ಪಂದ್ಯಾವಳಿ ಲೀಗ್ ಕಮ್ ನಾಕೌಟ್ ಮಾದರಿಯಲ್ಲಿಯೇ ನಡೆಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿಕ್ಕಲಕಿ ತೊದಲಬಾಗಿ ಏತ ನೀರಾವರಿ ಯೋಜನೆ ತಿಂಗಳೊಳಗೆ ಪೂರ್ಣಗೊಳಿಸಲು ಕ್ರಮ ಕೈಗೊಳ್ಳುವುದಾಗಿ ಸಚಿವ ವಿಜಯಾನಂದ ಕಾಶಪ್ಪನವರ್ ಭರವಸೆ. ಬುನಾದಿ ಸಾಕ್ಷರತೆ ಹಾಗೂ ಸಂಖ್ಯಾಜ್ಞಾನ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಕಲಿಕೆ ಹಾಗೂ ಗ್ರಹಿಕೆಗೆ ರಾಜ್ಯ ಶಾಲಾ ಶಿಕ್ಷಣ ಇಲಾಖೆ ಒತ್ತು. ಇಂದು ಪಂಡಿತ್ ಬಸವರಾಜ್ ರಾಜಗುರು ರಾಷ್ಟೀಯ ಪ್ರಶಸ್ತಿ ಪ್ರದಾನ ಸಮಾರಂಭ. ಬಳ್ಳಾರಿಯಲ್ಲಿ ರಾಜ್ಯಮಟ್ಟದ ಪುರುಷರ ಸಬ್ ಜೂನಿಯರ್ ಹಾಕಿ ಪಂದ್ಯಾವಳಿ ಇಂದಿನಿಂದ ಆರಂಭ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
2: ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸೋಮವಾರದ ಶುಭ ದಿನ, ಸಮಯ ಆಗಿದೆ 7:16:10. ಇದು ವಿವಿಧ ಭಾರತಿ, ನಿಮ್ಮ ನಿತ್ಯದ ಸಂಗಾತಿ. ಇನ್ನೀಗ ಕೇಳೋಣ ಕಾರ್ಯಕ್ರಮ ಶುಭೋದಯ ಕರ್ನಾಟಕ. ಕನ್ನಡ ರತ್ನ ಭಂಡಾರ, ಭಾವಗೀತೆ, ಚಿತ್ರಗೀತೆಗಳು ಕೇಳ್ತಾ ಇರಿ. ಶುಭೋದಯ ಕರ್ನಾಟಕ ಈ ಬೆಳಗ್ಗೆ 9:00 ಕೇಳುಗರೆ ನಿಮಗೆ ನೆನಪಿರಲಿ, ಈ ಬೆಳಗ್ಗೆ 7:45 ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಮಾನಸಿಕ ಕಾಯಿಲೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಈ ಬಗ್ಗೆ ಭಾಗವಹಿಸಿ ಮಾಹಿತಿಯನ್ನು ನೀಡುತ್ತಾರೆ ಡಾ ಪ್ರೇಮಾ ರಾಥೋಡ್, ವೈದ್ಯಾಧಿಕಾರಿಗಳು ಸರ್ಕಾರಿ ಹೋಮಿಯೋಪತಿ ಚಿಕಿತ್ಸಾಲಯ ಯಾದಾಪುರ, ಅರಸೀಕೆರೆ ತಾಲೂಕು, ಹಾಸನ ಜಿಲ್ಲೆ. ಕೇಳಿ 7:45 ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಇನ್ನೀಗ ಕೇಳೋಣ ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರ.
3: ಆಯಿಸು ಕನ್ನಡ ಡಿಂ ಡಿಮವಾ, ಓ ಕರ್ನಾಟಕ ಹೃದಯ ಶಿವ.
4: ಕನ್ನಡ ರತ್ನ ಭಂಡಾರ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲಾ ಪ್ರೀತಿಯ ಸ್ವಾಗತ. ಆಧುನಿಕ ಸರ್ವಜ್ಞ ಅಂತ ಕರೀತೀವಿ ಮಂಕುತಿಮ್ಮನ ಕಗ್ಗದ ಮೂಲಕ ನಮಗೆ ಜೀವನದ ಪಾಠ ಕಲಿಸಿದವರು. ಸಾಹಿತ್ಯ, ಅಧ್ಯಾತ್ಮ, ವೇದ ವೇದಾಂಗ, ಪತ್ರಿಕೋದ್ಯಮ ಎಲ್ಲ ಕ್ಷೇತ್ರಗಳಲ್ಲೂ ಕೆಲಸ ಮಾಡಿದ ಮಹನೀಯರು. ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ ಅಂದ್ರೆ ಯಾರು ಅಂತ ನಾವು ಕೇಳಬಹುದು, ಆದರೆ DVG ಅಂದ್ರೆ ಗೊತ್ತು ಗೊತ್ತು ಅಂತೀವಿ. ಕೇಳಿ DVG ಅವರ ಧ್ವನಿ.
5: ಸಾಹಿತ್ಯ ಕ್ಷೇತ್ರದಲ್ಲಿ ಸಾಹಿತ್ಯ ವಾಸ್ತವವಾಗಿ ಮಾಡ ಸಾಹಿತ್ಯ ಆಗಬೇಕು ಅಂತ ಹೊರಟೆ, ಆದದ್ದಲ್ಲ, ಅದು ಸ್ವಾಭಾವಿಕವಾದ ಬೆಳವಣಿಗೆ. ಇದನ್ನ ಒಂದು ಉದಾಹರಣೆಯಿಂದ ಹೇಳ್ಬೋದು. ಹಸಿವಾಯಿತು, ಎಲ್ಲಿಯೂ ಸಿಕ್ಕಲಿಲ್ಲ ಆಹಾರ. ದಾರಿಯಲ್ಲಿ ಒಂದು ಚೇಪೆ ಮರ ಕಂಡೆ, ಅದರಲ್ಲಿ ಕಾಯಿಗಳು ಬಿಟ್ಟಿತ್ತು, ಕೋತಿಗಳು ಕೀತು ತಿಂತಾಯ್ತು. ನಾನು ಒಂದೆರಡು ಹಣ್ಣು ತಿಂದೆ, ಕೋತಿಗಳು ಆ ಈ ಮರ ಬಿಟ್ಟು ಮಾವಿನ ಮರಕ್ಕೆ ಓಡಿತು. ನಾನು ಹಾಗೆ ಒಂದೆರಡು ಸಲ ಮಾವಿನ ಮರಕ್ಕೆ ಓಡಿದ್ದುಂಟು, ಮಾವಿನ ಹಣ್ಣು ಕಿತ್ತು ತಿಂದದ್ದುಂಟು. ಸಾಹಿತ್ಯ ಅಂದರೆ ಮನುಷ್ಯನ ಅಂತರಂಗ ಜೀವನಕ್ಕೆ ಸಂಬಂಧಪಟ್ಟ ವಿಷಯ ಮತ್ತು ಬಹುಕಾಲ ಸ್ಮರಿಸಿದ್ದಕ್ಕ ವಿಷಯ, ಅದು ಸಾಹಿತ್ಯ. ತತ್ವಾನ್ವೇಷಣೆ ಬುದ್ಧಿಯ ಮೂಲಕವೂ ನಡೆಯಬಹುದು, ಹೃದಯದ ಮೂಲಕವೂ ನಡೆಯಬಹುದು. ಹೃದಯದ ಮೂಲಕ ನಡೆದರೆ

0: ರಾಮಾಯಣ ಹೃದಯದ ಮೂಲಕ ತತ್ವವನ್ನು ಹುಡುಕಿದ ಪ್ರಮೇಯ, ಶಾಸ್ತ್ರವನ್ನ ಒಳಗೆ ಅಡಗಿಸಿಕೊಂಡಿದೆ ಅದು, ಮೇಲೆ ಕಾವ್ಯವಾಗಿ ಕಾಣುತ್ತದೆ. ಭಾರತ ನೋಡೋಣ, ಅದು ಶಾಸ್ತ್ರ ಅಂತ ಅನ್ನಿಸ್ಕೊಂಡಿದೆ, ಅದ್ರ ಒಳಗಡೆ ಕಾವ್ಯವನ್ನು ಅಡಗಿಸಿಕೊಂಡಿದೆ. ನಮ್ಮ ಮಹಾಕಾವ್ಯಗಳೆಲ್ಲ ಇಷ್ಟು ಇಂಗ್ಲಿಷ್ನಲ್ಲಿಯೂ ಹಾಗೆ, ಶೇಕ್ಸ್ಪಿಯರ್ನ ಏನಂತ ಹೇಳ್ಬೋದು, ಬುದ್ಧಿಗಾರಿ ಅದರಲ್ಲಿಲ್ಲ ಅಂತ ಹೇಳಲಿಕ್ಕಾಗ್ತದೆ, ಹೃದಯದ ಕಾರ್ಯ ಇಲ್ಲ ಅಂತ ಹೇಳಲಿಕ್ಕಾಗ್ತದೆ, ಎರಡೂ ಇದೆ. ಆತ ವಿಶೇಷ ನಾಟಕ ಕವಿ ಆದದ್ರಿಂದ ಹೃದಯದ ಕಾರ್ಯವ್ಯ ನಮಗೆ ಅದರಲ್ಲಿ ಎದ್ದು ಕಾಣ್ತದೆ. ಮಿಲ್ಟನ್ ನೋಡೋಣ, ಅದರಲ್ಲಿ ಬುದ್ಧಿ ಕಾರ್ಯ ಸ್ವಲ್ಪ ಹೆಚ್ಚಾಗಿ ಎದ್ದು ಕಾಣ್ತದೆ. ಕಥೆಯನ್ನು ಹೇಳೋದಕ್ಕೆ ಪ್ರಾರಂಭದಲ್ಲಿ, ಸೃಷ್ಟಿ ಕೃತಿಯನ್ನು ಹೇಳೋದಕ್ಕೆ ಪ್ರಾರಂಭ ಮಾಡಿದ ಆತ, ಭಗವತ್ತತ್ವದ ಕಡೆ ತಿರುಗಿದ ಆತ ಮಿಲ್ಟನ್. ಹೀಗೆ ಇದರಿಂದ ಹೊರಟು ಅಲ್ಲಿಗೂ ಆದರೂ ಹೋಗ್ಬೋದು, ಅಲ್ಲಿಂದ ಹೊರಟು ಇಲ್ಲಿಗಾದರೂ ಬರ್ಬೋದು. ನಾವು ಊಟ ಮಾಡುವ ಹಾಗೆ ಮೊದಲು ಚಟ್ನಿ ಮೊದಲು ಪಲ್ಲಿವೆ ಅಂದರೆ, ಕೆಲವರು ಹೀಗೂ ಮಾಡ್ತಾರೆ, ಕೆಲವರು ಹಾಗೂ ಮಾಡ್ತಾರೆ. ಇದಕ್ಕೇನು ವ್ಯತ್ಯಾಸ ಏನೂ ಇಲ್ಲ. ವ್ಯತ್ಯಾಸ ಉಂಟಾಗೋದು ಯಾವುದ್ರಿಂದ? ರೀತಿಯಿಂದ. ಒಂದು ಬಹಿರಂಗ ಕ್ರಿಯೆಯನ್ನ ಇದರ ಅಂತರಂಗ ಮರ್ಮಾಯ ಏನು ಅಂತ ನಾವು ವಿಚಾರ ಮಾಡ್ತಾ ಹೋದ್ರೆ ಅದು ಸಾಹಿತ್ಯವಾಗ್ತದೆ. ಒಂದು ಅಂತರಂಗ ಕ್ರಿಯೆಯಿಂದ ನಡೀತದೆ, ಅನೇಕ ಕೆಲಸಗಳು ನಡೀತದೆ. ಇವಾಗ ಕೋರ್ಟ್ಗಳಲ್ಲಿ ಎಷ್ಟೋ ಬರ್ತದೆ ಅಂಥದ್ದು, ಅಂದರೆ ಅದಕ್ಕೆಲ್ಲ ಮೂಲ ಅಂತರಂಗದಲ್ಲೇ ಇರ್ತದೆ. ಅದರ ಬಹಿರಂಗ ವ್ಯಾಪಾರಗಳು ಎಷ್ಟೋ, ಇಷ್ಟು ದಿನ ನಾವು ನೋಡ್ತಾ ಹೋದ್ರೆ ಅದು ನ್ಯೂಸ್ ಪೇಪರ್ ಕೆಲಸವಾಗ್ತದೆ. ಕೋರ್ಟ್ಗಳಲ್ಲಿ ರಿಪೋರ್ಟಿಂಗು ಅಂತ ಇಟ್ಕೊಂಡು ಅನೇಕ ಪ್ರೊಸೀಡಿಂಗ್ಸ್ನಲ್ಲಿ ಮರ್ಡರ್ ಕೇಸ್ ನಡೆದಿರ್ತೀನಿ. ಹೊರಗಡೆ ನಾವೇನು ಬರೀತೇವೆ, ಹೊರಗಡೆ ಇದನ್ನು ನೋಡ್ತೇವೆ, ನ್ಯೂಸ್ ಪೇಪರ್ಗಳಲ್ಲಿ ಬರೀತೇವೆ. ಇದೇ ಮರ್ಡರ್ ಮೋಟಿವ್ ಆಗಿರ್ಬೋದು, ಅವನಿಗೆ ಇದಕ್ಕೆ ಪ್ರೇರಕವಾದದ್ದು ಏನಿರ್ಬೋದು, ಅವನ ಮನಸ್ಸಿನಲ್ಲಿ ಏನೇನು ಆಲೋಚನೆಗಳು ಹೊಳೆದಿರ್ಬೋದು. ಇಂಥ ಒಳ್ಳೆಯ ಮನುಷ್ಯ ಇಷ್ಟು ಮರ್ಡರ್ ಮಾಡಬೇಕಾದ್ರೆ ಇವನಿಗೆ ಉದ್ದೀಪಕವಾದ ಸಂದರ್ಭಗಳು ಏನೇನಿದ್ದಿರಬಹುದು, ಇದನ್ನ ವಿಚಾರ ಮಾಡ್ತಾ ಹೋದ್ರೆ ಇದು ಕಾವ್ಯವಾಗಿದೆ. ಆದ್ದರಿಂದ ನಮ್ಮ ದಿನಗಟ್ಟಲೆ ವ್ಯಾಪಾರದಲ್ಲಿ ಕಾವ್ಯದ ಸಾಮಗ್ರಿಯೂ ಸೇರಿದೆ, ಶಾಸ್ತ್ರದ ಸಾಮಗ್ರಿಯೂ ಸೇರಿದೆ. ನಮ್ಮಲ್ಲಿ ಪ್ರತಿಯೊಬ್ಬರು ವಿಚಾರ ಮಾಡ್ಕೊಂಬಲ್ಲಿ ನಮಗೆ ಪುರುಸತ್ ಆಗೋದಿಲ್ಲ. ಇವತ್ತು ವಿಚಾರ ಮಾಡಲಿಕ್ಕೆ ಪುರುಸತ್ತಿಲ್ಲ, ಪುರುಸತ್ತು ಮಾಡಿಕೊಂಡು ವಿಚಾರ ಮಾಡೋಕೆ ಹೊರಟ್ರೆ ಎರಡು ಸಾಮಗ್ರಿಯು ನಮ್ಮಲ್ಲಿ ಪ್ರತಿಯೊಬ್ಬರ ಜೀವನದಲ್ಲಿ ಆಡಿಕೊಂಡಿರುತ್ತೆ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಇಂದು ನೀವು ಆಲಿಸಿದ ಧ್ವನಿ ಡಿವಿ ಗುಂಡಪ್ಪ ಅವರದು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.
3: ಡಿವಿಜಿಯವರ ಮಾತುಗಳನ್ನು ಈ ಸಂಜೆ 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ನೀವು ಕೇಳಬಹುದು. ನೂರ 2.9 FM ವಿವಿಧ ಭಾರತಿ ನಿಮ್ಮ ನಿತ್ಯದ ಸಂಗಾತಿ. ಮಾಹಿತಿ ಶಿಕ್ಷಣ ಮನರಂಜನೆಗೆ ಹೆಸರಾಗಿದೆ ಆಕಾಶವಾಣಿ. ಇದು ನಿಮ್ಮ ಪ್ರೀತಿಯ ವಾಣಿ ವಿವಿಧ ಭಾರತಿ. ಭಾವಗೀತೆಗಳನ್ನು ಕೇಳ್ತಾ ಹೋಗೋಣ. ಮೊದಲಿಗೆ ಕುವೆಂಪು ಅವರ ಕವಿತೆ, ಎಚ್ ಕೆ ನಾರಾಯಣ ಅವರ ಸಂಗೀತ ಸಂಯೋಜನೆಯಲ್ಲಿ ಧ್ವನಿಯಾಗಿದ್ದಾರೆ ಶಿವಮೊಗ್ಗ ಸುಬ್ಬಣ್ಣ.

ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಅಂಬಿಕಾ ತನಿಯ ದತ್ತ ಅವರ ಕವಿತೆಯನ್ನ ರೂಪಾ ರಾವ್ ಮತ್ತು ದೀಪಾ ರಾವ್ ಸಹೋದರಿಯರ ಧ್ವನಿಯಲ್ಲಿ ಆಲಿಸಿದ್ರಿ. ಭಾವಗೀತೆಗಳ ಕಾರ್ಯಕ್ರಮ ವಿವಿಧ ಭಾರತಿ 102.9 ಎಫ್ಎಂ ಕೇಂದ್ರದಿಂದ ಕೇಳ್ತಾ ಇದ್ದೀರಾ. ವಿವಿಧ ಭಾರತೀಯ ಕಾರ್ಯಕ್ರಮಗಳನ್ನ ಕೇಳ್ತಾ ಕೇಳ್ತಾ ನೀವು ಕಳಿಸಿರುವ ಕೆಲವು ಸಂದೇಶಗಳನ್ನ ನೋಡೋಣ. ಶುಭ ಮುಂಜಾನೆ, ಶ್ರಾವಣ ಮಾಸದ ಸೋಮವಾರದ ಶುಭಾಶಯಗಳು, ಶಿವನ ಅನುಗ್ರಹ ಎಲ್ಲ ವಿವಿಧ ಭಾರತೀಯ ಕೇಳುಗ ಬಳಗಕ್ಕೆ ಸಿಗಲಿ ಅಂತ ಹೇಳ್ತಾ ನಾದೋಪಾಸನೆಯಲ್ಲಿ ಬಿಲ್ವಪತ್ರೆಯ ಮಾಹಿತಿ ಇಷ್ಟ ಆಯಿತು ಅಂತ ಹೇಳಿ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ ವರಲಕ್ಷ್ಮಿ ಪೀಣ್ಯ ಅವರು. ಭಕ್ತಿಗೀತೆ, ಮಾತು, ಮಾಹಿತಿ ಎಲ್ಲವೂ ಕೂಡ ಇಷ್ಟ ಆಯಿತು. ಈ ದಿನ ಸೋಮವಾರನೇ ವಿಶೇಷವಾಗಿದೆ ಅನ್ನಿಸ್ತು. ಶಿವನೇ ನಿನ್ನ ನೆನೆಯೇ ನಮ್ಮ ಜನ್ಮ ಪಾವನ, ವಿವಿಧ ಭಾರತಿಯನ್ನು ಕೇಳುವ ನಮ್ಮ ಜನ್ಮ ಧನ್ಯ, ಧನ್ಯವಾದಗಳು ಅಂತ ಹೇಳ್ತಾರೆ. ಹರೀಶ್ ಅವರು ಮಲ್ಲೇಶ್ವರಂಯಿಂದ, ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಕೇಳ್ತಾ ಇದ್ದೀವಿ ಅಂತ ಹೇಳ್ತಾರೆ. ಶುದತ್ ಮುಳೆ ನೇತಾಜಿ ರಸ್ತೆ ನ್ಯಾಮತಿಯಿಂದ, ನಿರ್ದೇಶ್ ಚನ್ನಪಟ್ಟಣದಿಂದ, ನಾಗರತ್ನ ರಾಜಾಜಿನಗರದಿಂದ, ಕಲಬುರಗಿ ಜಿಲ್ಲೆ ಕಡಗಂಚಿಯ ಧರ್ಮಣ್ಣ ಧನ್ಯವರು. ಬೆಲ್ಪತ್ರೆಯ ಉಪಯೋಗ, ಧಾರ್ಮಿಕ ಪರಂಪರೆಯ ಮಹತ್ವ, ಉತ್ತಮ ಸಕಾಲಿಕ ವಿಚಾರಗಳನ್ನು ತಿಳಿಸಿದ್ರಿ, ಕಾರ್ಯಕ್ರಮ ಖುಷಿ ಕೊಡ್ತು ಅಂತ ಹೇಳಿದ್ರಿ. ಬಸಯ್ಯ ಸ್ವಾಮಿ ಇಮಾಮಾಬಾದಿಯವರು ಕೂಡ ಬಿಲ್ಪತ್ರೆ ಮಾಹಿತಿ ಇಷ್ಟ ಆಯಿತು, ಶಿವನ ಹಾಡುಗಳು ಚೆನ್ನಾಗಿತ್ತು ಅಂತಾರೆ. ಟಿ ಆರ್ ಮಿಲ್ ಚಾಮರಾಜಪೇಟೆ ಗಣೇಶನ್ ಅವರು, ಆಮೇಲೆ ಚಂದ್ರಕಾಂತ್ ಅಥಣಿ ತಾಂಬತ್ ಫ್ಯಾಮಿಲಿ, ಚಂದ್ರಮತಿ ಪ್ರಕಾಶ್ ಅವರು ರಾಜಾಜಿನಗರದಿಂದ, ಶಿವಾನಂದ ಪರತಪ್ಪ ಹೋಗಾರ್ ಅವರು ಗೋಕಾಕ್ ತಾಲೂಕು ಬೈರ್ನಟ್ಟಿ ಗ್ರಾಮದ, ದೇವರಾಜ್ ಧನುಷ್ ದರ್ಶನ್ ರಾಜಶ್ರೀ ಪುಂಡಲೀಕ ಮತ್ತು ಮನೆಯವರು, ಹಾಗೆ ಯಾರು ಇವರು ಅಂತ ಅಂದರೆ ನಳಿನಾ ಲಂಕೇಶ್ ಅವರು ವಿಜಯನಗರದಿಂದ, ಕಲಬುರಗಿಯಿಂದ ನಾಗೇಂದ್ರಪ್ಪ ಮಾಡ್ಯಾಳೆ. ಬಿಲ್ಪತ್ರೆ ಬಗ್ಗೆ ಮಾಹಿತಿ ಹೇಳ್ತಾ ಇರುವಾಗಲೇ ನಾನು ಕೂಡ ಬಿಲ್ವಪತ್ರೆಗಳು ಶಿವನ ಪೂಜೆಗಾಗಿ ಅಂದರೆ ಬಿಲ್ವಪತ್ರೆಯನ್ನು ಬಿಡಿಸ್ತಾ ಇದ್ದೆ. ಬಿಲ್ಪತ್ರೆ ಮಾಹಿತಿ ಕೇಳಿ ತುಂಬಾ ಖುಷಿಯಾಯಿತು, ಶರಣು ಶರಣಾರ್ಥಿ ಅಂತ ಹೇಳಿದ್ದೀರಾ. ಅಂಜನಾ ಅವರು ಗಾಂಧಿ ಬಜಾರ್ನಿಂದ, ಕಾರ್ಯಕ್ರಮ ಚೆನ್ನಾಗಿದೆ ಅಂತ ಹೇಳಿದ್ರೆ, ಕೌಸಲ್ಯ ಬನಶಂಕರಿಂದ ಶುಭ ಮುಂಜಾನೆ ಅಂತ ಹೇಳಿದ್ರ, ಎನ್ ಆರ್ ಕೃಷ್ಣಮೂರ್ತಿ ಅರಸೀಕೆರೆಯಿಂದ ಶುಭೋದಯ, ಭಕ್ತಿಗೀತೆಗಳ ಪ್ರಸಾರಕ್ಕೆ ಧನ್ಯವಾದ ಅಂತಾರೆ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕುಡ ಗ್ರಾಮದ ಶ್ರೀಶೈಲ ಆದಿತ್ಯ ಶಿವಲೀಲಾ ತೇಲಿ ಮನೆಯವರು ಶಿವನ ಆರಾಧನೆಯ ಜೊತೆಗೆ ಭಕ್ತಿಗೀತೆಗಳು ಸೊಗಸಾಗಿದೆ ಅಂತ ಹೇಳ್ತಾರೆ. ಹನುಮಂತಪ್ಪ ಹೊಲ್ಗಮ್ಮನವರು ಅಕ್ಷಯ ಪಾರ್ಕ್ ಹುಬ್ಬಳ್ಳಿಯಿಂದ, ಮಧು ಜೆ ಚಿತ್ರದುರ್ಗದಿಂದ, ಎಸ್ ಜಗದೀಶ್ವರಾಚಾರ್ ಮಹಾಲಕ್ಷ್ಮಿ ಲೇಔಟಿಂದ, ಶಿವಗಂಗಾ ಹೆಬ್ಬಾಳದಿಂದ ಚೆನ್ನಪ್ಪ ಜೆ ಪಿ ನಗರ ಶುಭೋದಯ ಅಂತ ಹೇಳಿದರೆ, ಭಾಗ್ಯಲಕ್ಷ್ಮಿಯವರು ರಾಜಾಜಿನಗರದಿಂದ ಗುಡ್ ಮಾರ್ನಿಂಗ್ ಅಂತ, ಬೀದರ್ ನಗರದ ಗಣೇಶ್ ಮುದ್ದ ಮಹೇಶ್ ರಶ್ಮಿ ಶಾಂಭವಿ ಚಂದ್ರಶೇಖರ್ ಮತ್ತು ಮನೆಯವರು, ಅನಂತಕುಮಾರ್ ಅರಸ್ ಕಡಬ ಗುಬ್ಬಿ ತಾಲೂಕಿನಿಂದ ಹೊನ್ನೂರು ಅಲಿಯವರ ಸಂದೇಶ ಬಂದಿದೆ, ಬೊಪ್ಪ ವೆಂಕಟೇಶ್ ಅವರ ಚಿತ್ರ ಬಂದಿದೆ, ಸಂದೇಶ ಏನು ಬಂದಿಲ್ಲ, ಮತ್ತು ಬಹಳಷ್ಟು ಜನರ ಸಂದೇಶಗಳು ಓದಲಿಕ್ಕೆ ಬಾಕಿ ಇದೆ. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿನ ಕೇಳ್ತಾ ಇದೀವಲ್ವಾ, ನಮಗೆಲ್ಲ ಗೊತ್ತಾ ಇದೆ ಸಮಯ 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರವನ್ನು ಕೇಳೋಣ. ವಾರ್ತೆಗಳ ನಂತರ ನಾವು ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿಯನ್ನು ಕೇಳೋಣ, ಅದಾದ ನಂತರ ಭಾವಗೀತೆಗಳ ಈ ಕಾರ್ಯಕ್ರಮ ಮುಂದುವರಿಯುತ್ತೆ. ಕೇಳ್ತಾನೆ ಇರಿ, ನಿಮ್ಮ ರೇಡಿಯೋ ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಇನ್ನೀಗ ಕನ್ನಡ ವಾರ್ತಾ ಪ್ರಸಾರ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದಿನಿಂದ 9ನೇ ರಾಷ್ಟ್ರೀಯ ಭದ್ರತಾ ಕಾರ್ಯತಂತ್ರಗಳ ಸಮ್ಮೇಳನ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಇಂದಿನಿಂದ 4 ದಿನ ಜಪಾನ್ ಪ್ರವಾಸ. ಮೈಸೂರಿನಲ್ಲಿ ಇಂದಿನಿಂದ ಬುಡಕಟ್ಟು ಭಾಷೆಗಳು ಮತ್ತು ವಸ್ತು ಸಂಗ್ರಹಾಲಯಗಳ ಕುರಿತ 3 ದಿನಗಳ ರಾಷ್ಟ್ರೀಯ ಸಮಾವೇಶ. ಹಾರ್ಮೋಜ್ ಜಲಸಂಧಿ ಮೂಲಕ ಸಾಗುವ ಹಡಗುಗಳಿಗೆ ಸೇವಾ ಶುಲ್ಕ ಪಾವತಿ ಕಡ್ಡಾಯ, ಇರಾನ್. ವಾರ್ತೆಗಳ ವಿವರ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ನವದೆಹಲಿಯಲ್ಲಿ ಇಂದು ನಡೆಯಲಿರುವ 9ನೇ ರಾಷ್ಟ್ರೀಯ ಭದ್ರತಾ ಕಾರ್ಯತಂತ್ರಗಳ ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ. 2 ದಿನಗಳ ಸಮ್ಮೇಳನ ಭೌತಿಕ ಮತ್ತು ವರ್ಚುವಲ್ ವಿಧಾನ ಸೇರಿದಂತೆ ಹೈಬ್ರಿಡ್ ಸ್ವರೂಪದಲ್ಲಿ ನಡೆಯಲಿದೆ. ದೇಶಾದ್ಯಂತದ ವಿವಿಧ ಭದ್ರತಾ ಪಡೆಗಳು ಮತ್ತು ಪೊಲೀಸ್ ಪಡೆಗಳ 850ಕ್ಕೂ ಹೆಚ್ಚು ಅಧಿಕಾರಿಗಳು ಸಮ್ಮೇಳನದ ಸಮಯದಲ್ಲಿ ವಿವಿಧ ಸಮಕಾಲೀನ ವಿಷಯಗಳು ಮತ್ತು ರಾಷ್ಟ್ರೀಯ ಭದ್ರತೆಗೆ ಇರುವ ಸವಾಲುಗಳ ಕುರಿತು ಚರ್ಚಿಸಲಿದ್ದಾರೆ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಆಂಧ್ರಪ್ರದೇಶದ ಯಲೂರು ಜಿಲ್ಲೆಯ ಮುಸನೂರು ಗ್ರಾಮಕ್ಕೆ ಭೇಟಿ ನೀಡಲಿದ್ದಾರೆ. ಮುಸನೂರಿನಲ್ಲಿ ಅವರು ಭಾರತದ ಮೊದಲ ವಂಶವಾಹಿಯನ್ನು ಕೃತಕವಾಗಿ ಮಾರ್ಪಡಿಸದ ಸಸ್ಯ ಜಿಎಂಒ ಆದ ಅಧಿಕ ವಿಸ್ತರಣಾ ಸಾಮರ್ಥ್ಯದ ಪಾಪ್ಕಾರ್ನ್ ಜೋಳದ ಹೈಬ್ರಿಡ್ ಬೀಜವನ್ನು ಬಿಡುಗಡೆ ಮಾಡಲಿದ್ದಾರೆ. ಈ ಸಂದರ್ಭದಲ್ಲಿ ಉಪರಾಷ್ಟ್ರಪತಿ ಅವರು ರೈತರನ್ನು ಸನ್ಮಾನಿಸಲಿದ್ದು ಕೃಷಿ ಕ್ಷೇತ್ರದ ಪಾಲುದಾರರು ಹಾಗೂ ಇತರರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಇಂದಿನಿಂದ 4 ದಿನ ಜಪಾನ್ ಪ್ರವಾಸ ಕೈಗೊಳ್ಳಲಿದ್ದಾರೆ. ಟೋಕಿಯೋ, ನಗೋಯಾ ಮತ್ತು ಒಸಾಕಾಗೆ ಭೇಟಿ ನೀಡಲಿರುವ ಅವರು 200ಕ್ಕೂ ಹೆಚ್ಚು ಉದ್ಯಮ ಪ್ರತಿನಿಧಿಗಳನ್ನು ಒಳಗೊಂಡ ಭಾರತದ ಅತಿದೊಡ್ಡ ಉದ್ಯಮ ನಿಯೋಗದ ನೇತೃತ್ವ ವಹಿಸಲಿದ್ದಾರೆ. ಉತ್ಪಾದನೆ, ಅರೆವಾಹಕ, ಶುದ್ಧ ಇಂಧನ, ಉಕ್ಕು, ವಾಹನೋದ್ಯಮ, ಹಣಕಾಸು ಸೇವೆ, ಆರೋಗ್ಯ ಸೇವೆ ಮತ್ತು ನವೋದ್ಯಮ ಸೇರಿದಂತೆ ವಿವಿಧ ಕ್ಷೇತ್ರಗಳ ಪ್ರತಿನಿಧಿಗಳು ನಿಯೋಗದಲ್ಲಿದ್ದಾರೆ. ವಿಶೇಷ ತಾಂತ್ರಿಕ ಮತ್ತು ಜಾಗತಿಕ ಪಾಲುದಾರಿಕೆಗೆ ಉಭಯ ದೇಶಗಳ ಆದ್ಯತೆಯನ್ನು ಇದು ಪ್ರತಿಬಿಂಬಿಸಿದೆ. ಭೇಟಿಯ ವೇಳೆ ಜಪಾನ್ನ ಪ್ರಮುಖ ಕೈಗಾರಿಕಾ ಸಂಸ್ಥೆಗಳು ಹಾಗೂ ಉದ್ಯಮ ನಾಯಕರೊಂದಿಗೆ ಸಚಿವರು ಸಭೆ ನಡೆಸಲಿದ್ದು ದ್ವಿಪಕ್ಷೀಯ ವ್ಯಾಪಾರ ಮತ್ತು ಬಾಂಧವ್ಯವನ್ನು ಇನ್ನಷ್ಟು ಬಲಪಡಿಸುವ ಕುರಿತು ಚರ್ಚಿಸಲಿದ್ದಾರೆ. ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಇಂದಿನಿಂದ ಬುಧವಾರದವರೆಗೆ ಕರ್ನಾಟಕದ ಮೈಸೂರಿನಲ್ಲಿ ಬುಡಕಟ್ಟು ಭಾಷೆಗಳು ಮತ್ತು ವಸ್ತು ಸಂಗ್ರಹಾಲಯಗಳ ಕುರಿತು 3 ದಿನಗಳ ರಾಷ್ಟ್ರೀಯ ಸಮಾವೇಶ ಆಯೋಜಿಸಲಿದೆ. ಈ ಸಮಾವೇಶವು ದೇಶಾದ್ಯಂತ ಬುಡಕಟ್ಟು ವಸ್ತು ಸಂಗ್ರಹಾಲಯಗಳು ಮತ್ತು ಬುಡಕಟ್ಟು ಸ್ವಾತಂತ್ರ್ಯ ಹೋರಾಟಗಾರರ ವಸ್ತು ಸಂಗ್ರಹಾಲಯಗಳನ್ನು ಬಲಪಡಿಸುತ್ತದೆ. ರಾಷ್ಟ್ರೀಯ ಸಮಾವೇಶವು ಪ್ರಧಾನಮಂತ್ರಿಯವರ ವಿಕಸಿತ ಭಾರತ್ 2047ರ ಮಾರ್ಗಸೂಚಿಯನ್ನು ಮುನ್ನಡೆಸುತ್ತದೆ. ಇದರ ಅಡಿಯಲ್ಲಿ ಭಾರತದ ಸಾಂಪ್ರದಾಯಿಕ ಜ್ಞಾನ ವ್ಯವಸ್ಥೆಗಳನ್ನು ಪುನರುಜ್ಜೀವನಗೊಳಿಸುವುದು ಮತ್ತು ಯಾವುದೇ ಸಮುದಾಯವು ಹಿಂದೆ ಉಳಿಯದಂತೆ ನೋಡಿಕೊಳ್ಳುವುದು ಸಮಗ್ರ ರಾಷ್ಟ್ರೀಯ ಅಭಿವೃದ್ಧಿಯ ಪ್ರಮುಖ ಸ್ತಂಭಗಳಾಗಿವೆ. ಈ ಸಮಾವೇಶವನ್ನು ಕೇಂದ್ರ ಬುಡಕಟ್ಟು ವ್ಯವಹಾರಗಳ ರಾಜ್ಯ ಸಚಿವ ದುರ್ಗಾದಾಸ್ ಉಯಿಕೆ ಉದ್ಘಾಟಿಸಲಿದ್ದಾರೆ. ಯುದ್ಧ ನೌಕೆಗಳು, ಕಡಲಾಚೆಯ ಹಡಗುಗಳು ಮತ್ತು ಇತರ ಸಂಬಂಧಿತ ಕ್ಷೇತ್ರಗಳಲ್ಲಿ ಸ್ವಾವಲಂಬನೆಯ ಅಗತ್ಯವಿದೆ. ಇದು ದೇಶದ ಭದ್ರತೆಗೆ ಅತ್ಯಗತ್ಯ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪ್ರತಿಪಾದಿಸಿದ್ದಾರೆ. ಭಾರತವನ್ನು ಭವಿಷ್ಯದ ಹಡಗು ನಿರ್ಮಾಣ ಕೇಂದ್ರವನ್ನಾಗಿ ಮಾಡುವ ಗುರಿಯನ್ನು ಹೊಂದಿರುವ ಈ ಕ್ಷೇತ್ರದಲ್ಲಿ ಉತ್ತಮ ಗುಣಮಟ್ಟದ ನಿರ್ವಹಣಾ ಸೇವೆಗಳ ಅಗತ್ಯವನ್ನು ಅವರು ಒತ್ತಿ ಹೇಳಿದರು. ಕೋಲ್ಕತ್ತಾದಲ್ಲಿ ಸುಮಾರು 3,400 ಕೋಟಿ ರೂಪಾಯಿ ಮೌಲ್ಯದ ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಮತ್ತು ಎಂಜಿನಿಯರ್ಸ್ ಹಾಗೂ ಯಂತ್ರ ಇಂಡಿಯಾ ಲಿಮಿಟೆಡ್ನ 5 ಯೋಜನೆಗಳಿಗೆ ನಿನ್ನೆ ಭೂಮಿಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಆತ್ಮನಿರ್ಭರತೆಯು ಈ ಸಮಯದ ಅಗತ್ಯವಾಗಿದೆ ಎಂದು ಹೇಳಿದರು. ಇಂದು ಭಾರತದ ರಕ್ಷಣಾ ಸಾರ್ವಜನಿಕ ವಲಯದ ಸಂಸ್ಥೆಗಳು ತಯಾರಿಸಿದ ಉತ್ಪನ್ನಗಳ ಬಗ್ಗೆ ಸಶಸ್ತ್ರ ಪಡೆಗಳು ಈಗ ಹೆಚ್ಚಿನ ಆಸಕ್ತಿ ತೋರಿಸುತ್ತಿವೆ ಎಂದರು. ವಿಶ್ವಾದ್ಯಂತ ಹಡಗು ನಿರ್ಮಾಣ ಕ್ಷೇತ್ರದಲ್ಲಿ ಬೆಳೆಯುತ್ತಿರುವ ನಿರ್ವಾತವನ್ನು ಮೇಕ್ ಇನ್ ಇಂಡಿಯಾ ಅಭಿಯಾನದ ಅಡಿಯಲ್ಲಿ ಭಾರತವು ನಿವಾರಿಸಬಹುದು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಆಂಧ್ರಪ್ರದೇಶದ ವಿಶಾಖಪಟ್ಟಣದಲ್ಲಿ ನಡೆದ ಬ್ರಿಕ್ಸ್ ಕ್ರೀಡಾ ಸಚಿವರ ಸಭೆಯು ಬ್ರಿಕ್ಸ್ ಕ್ರೀಡಾ ಜಂಟಿ ಘೋಷಣೆಯನ್ನು ಸರ್ವಾನುಮತದಿಂದ ಅಂಗೀಕರಿಸುವ ಮೂಲಕ ಸಂಪನ್ನಗೊಂಡಿತು. ಭಾರತದ 2026 ಬ್ರಿಕ್ಸ್ ಅಧ್ಯಕ್ಷತೆಯಡಿ ನಡೆದ ಸಭೆಯಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ಸಹಕಾರ, ಯುವಜನರ ಭಾಗವಹಿಸುವಿಕೆ ಹಾಗೂ ಅಂತಾರಾಷ್ಟ್ರೀಯ ಸಹಕಾರವನ್ನು ಬಲಪಡಿಸುವ ಕುರಿತು ಸದಸ್ಯ ರಾಷ್ಟ್ರಗಳ ಕ್ರೀಡಾ ಸಚಿವರು ಹಾಗೂ ಹಿರಿಯ ಪ್ರತಿನಿಧಿಗಳು ಚರ್ಚಿಸಿದರು. ಮಾತುಕತೆ, ಪರಸ್ಪರ ಗೌರವ ಮತ್ತು ಒಳಗೊಳ್ಳುವಿಕೆ ಮೂಲಕ ಸಹಕಾರ ಬಲವರ್ಧನೆಗೆ ಸಭೆಯಲ್ಲಿ ಸಹಮತ ವ್ಯಕ್ತವಾಯಿತು. ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವೀಯ ಮಾತನಾಡಿ, ಕ್ರೀಡಾಪಟುಗಳು ಮತ್ತು ತರಬೇತುದಾರರ ಪರಸ್ಪರ ಸಂವಹನ, ಜಂಟಿ ಸ್ಪರ್ಧೆಗಳು ಹಾಗೂ ಕ್ರೀಡಾ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಂಚಿಕೆಗೆ ಒತ್ತು ನೀಡುವ ಬಗ್ಗೆ ಪ್ರಸ್ತಾಪಿಸಿದರು. ಭಾರತದ ಅಧ್ಯಕ್ಷತೆಯಲ್ಲಿ ಮೂರು ಪ್ರಮುಖ ಉಪಕ್ರಮಗಳಾದ ಬ್ರಿಕ್ಸ್ ಕ್ರೀಡಾ ತಂತ್ರಜ್ಞಾನ ಕಾರ್ಯಕಾರಿ ಸಮೂಹ, ಬ್ರಿಕ್ಸ್ ಕ್ರೀಡಾ ಉತ್ಪಾದನಾ ಸಮಾವೇಶ ಹಾಗೂ ಸಾಂಪ್ರದಾಯಿಕ ಮತ್ತು ಸ್ಥಳೀಯ ಕ್ರೀಡೆಗಳ ಪ್ರದರ್ಶನ ಸ್ಪರ್ಧೆಗಳನ್ನು ಮುಂದಕ್ಕೆ ಕೊಂಡೊಯ್ಯಲಾಗಿದೆ. ಭಾರತದಲ್ಲಿ ತಯಾರಿಸಿ ಉಪಕ್ರಮದಡಿ ಕ್ರೀಡಾ ಸಾಮಗ್ರಿಗಳ ಉತ್ಪಾದನೆ ಬಲಪಡಿಸುವ ಹಾಗೂ ಜಾಗತಿಕ ಹೂಡಿಕೆಯನ್ನು ಆಕರ್ಷಿಸುವ ಭಾರತದ ಯೋಜನೆಗಳನ್ನು ಸಭೆಯಲ್ಲಿ ಪ್ರಸ್ತಾಪಿಸಲಾಯಿತು. ಕ್ರೀಡೆಯ ಮೂಲಕ ದೈಹಿಕ ಕ್ಷಮತೆ, ಆರೋಗ್ಯಕರ ಜೀವನ ಶೈಲಿ, ಸಾಂಸ್ಕೃತಿಕ ವಿನಿಮಯ ಮತ್ತು ಬ್ರಿಕ್ಸ್ ರಾಷ್ಟ್ರಗಳ ಜನರ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸುವ ಬದ್ಧತೆಯನ್ನು ಸದಸ್ಯ ರಾಷ್ಟ್ರಗಳು ಪುನರುಚ್ಚರಿಸಿವೆ. ಹಾರ್ಮೋಸ್ ಜಲಸಂಧಿಯ ಮೂಲಕ ಸಾಗುವ ದೇಶಗಳ ಹಡಗುಗಳು ಈಗ ಸೇವಾ ಶುಲ್ಕ ಪಾವತಿಸಬೇಕಾಗುತ್ತದೆ ಎಂದು ಇರಾನ್ ಘೋಷಿಸಿದೆ. ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ಇರಾನ್ನ ರಾಷ್ಟ್ರೀಯ ಭದ್ರತಾ ಆಯೋಗದ ವಕ್ತಾರ ಇಬ್ರಾಹಿಂ ರೆಜೈ, ಶುಲ್ಕಗಳು ವ್ಯಾಪಕ ಶ್ರೇಣಿಯ ಸಮುದ್ರ, ಪರಿಸರ ಮತ್ತು ವ್ಯವಸ್ಥಾಪನಾ ನಿಬಂಧನೆಗಳನ್ನು ಒಳಗೊಂಡಿರುತ್ತವೆ ಎಂದು ಹೇಳಿದ್ದಾರೆ. ಇದಕ್ಕೂ ಮೊದಲು ಇರಾನ್ನ ಸುಪ್ರೀಂ ರಾಷ್ಟ್ರೀಯ ಭದ್ರತಾ ಮಂಡಳಿಯ ಕಾರ್ಯದರ್ಶಿ ಮೊಹ್ಸಿನ್ ರೆಜೈ ಮಾತನಾಡಿ, ಹಾರ್ಮೋಸ್ ಜಲಸಂಧಿಯನ್ನು ಮುಚ್ಚಲಾಗಿದೆ. ಹೆಚ್ಚುತ್ತಿರುವ ಉದ್ವಿಗ್ನತೆಯ ನಡುವೆ ಅಮೆರಿಕ ತನ್ನ ಬದ್ಧತೆಗಳನ್ನು ಪೂರೈಸುವವರೆಗೆ ಹಾಗೂ ಅದರ ನಡವಳಿಕೆಯನ್ನು ಬದಲಾಯಿಸುವವರೆಗೆ ಮತ್ತೆ ಹಾರ್ಮೋಸ್ ಜಲಸಂಧಿಯನ್ನು ತೆರೆಯುವುದಿಲ್ಲ ಎಂದು ತಿಳಿಸಿದರು. ಮತ್ತೊಂದೆಡೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾರ್ಮೋಸ್ ಜಲಸಂಧಿಯನ್ನು ನೂತನ ಅಮೆರಿಕ ಪ್ರದೇಶವೆಂದು ಚಿತ್ರಿಸುವ ಚಿತ್ರವನ್ನು ಹಂಚಿಕೊಳ್ಳುವ ಮೂಲಕ ನಿರ್ಣಾಯಕ ಜಲಮಾರ್ಗದ ಮೇಲೆ ಅಮೆರಿಕ ನಿಯಂತ್ರಣದ ಹಕ್ಕನ್ನು ಪುನರುಚ್ಚರಿಸಿದ್ದಾರೆ. ಭಾರತದ 19 ವರ್ಷದ ಗ್ರ್ಯಾಂಡ್ ಮಾಸ್ಟರ್ ಪ್ರಾಣೇಶ್ ಎಂ ಹಂಗೇರಿಯ ನಾಗೈ ಕನಿಜಾದಲ್ಲಿ ನಡೆದ ಪ್ರತಿಷ್ಠಿತ ಕನಿಜಾ ಓಪನ್ ಚೆಸ್ 2026 ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ಅತ್ಯುತ್ತಮ ಪ್ರದರ್ಶನದೊಂದಿಗೆ ಎ ಗುಂಪಿನ ಪ್ರಶಸ್ತಿಯನ್ನು ಪಡೆದುಕೊಂಡರು. ಪಂದ್ಯಾವಳಿಯ 9ನೇ ಮತ್ತು ಅಂತಿಮ ಸುತ್ತಿನಲ್ಲಿ ಪ್ರಾಣೇಶ್ ಜರ್ಮನಿಯ ವಾಡಿಮ್ ಪೆಟ್ರೋವ್ಸ್ಕಿ ಅವರನ್ನು ಸೋಲಿಸಿದರು. ಕೊಲಂಬೋದಲ್ಲಿ ಭಾರತ ಮತ್ತು ಶ್ರೀಲಂಕಾ ನಡುವೆ ನಿನ್ನೆ ಆರಂಭವಾದ 2ನೇ ಹಾಗೂ ಅಂತಿಮ ಟೆಸ್ಟ್ ಕ್ರಿಕೆಟ್ ಪಂದ್ಯದಲ್ಲಿ ಟಾಸ್ ಗೆದ್ದ ಭಾರತ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ದಿನದಾಟದ ಅಂತ್ಯಕ್ಕೆ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ ಭಾರತ 5 ವಿಕೆಟ್ನಷ್ಟಕ್ಕೆ 300 ರನ್ ಗಳಿಸಿದೆ. ಇಂದು 2ನೇ ದಿನದಾಟ ಮುಂದುವರೆಯಲಿದೆ. ಎಫ್ಐಎಚ್ ಹಾಕಿ ವಿಶ್ವಕಪ್ನಲ್ಲಿ ನೆದರ್ಲ್ಯಾಂಡ್ಸ್ನ ಆಮ್ಸ್ಟೆಲ್ವೀನ್ನಲ್ಲಿ ನಿನ್ನೆ ರಾತ್ರಿ ನಡೆದ 2ನೇ ಸುತ್ತಿನ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಗೋಲುರಹಿತ ಡ್ರಾ ಸಾಧಿಸಿದ ನಂತರ ಭಾರತೀಯ ಮಹಿಳಾ ತಂಡ ಪಂದ್ಯಾವಳಿಯಿಂದ ಹೊರಬಿದ್ದಿದೆ. ಪಂದ್ಯಾವಳಿಯಲ್ಲಿ ಇದುವರೆಗೆ ಹೆಚ್ಚು ಗೋಲು ಗಳಿಸಿದ ಆಧಾರದ ಮೇಲೆ ಆಸ್ಟ್ರೇಲಿಯಾ ತಂಡ ಸೆಮಿಫೈನಲ್ ತಲುಪಿದೆ. ಕೋಟಾದ ಕಿನಾಬಾಲುದಲ್ಲಿ ನಿನ್ನೆ ನಡೆದ ತನ್ನ ಅಂತಿಮ ಗುಂಪು ಎ ವಿಭಾಗದ ಪ್ರಾಥಮಿಕ ಹಂತದ ಪಂದ್ಯದಲ್ಲಿ ಮಲೇಷ್ಯಾದ ಸಬಾ ಫುಟ್ಬಾಲ್ ಕ್ಲಬ್ ಅನ್ನು 2-0 ಗೋಲುಗಳಿಂದ ಸೋಲಿಸುವ ಮೂಲಕ ಭಾರತೀಯ ಫುಟ್ಬಾಲ್ ಕ್ಲಬ್ ಈಸ್ಟ್ ಬೆಂಗಾಲ್ 2026-27 ಎಎಫ್ಸಿ ಮಹಿಳಾ ಚಾಂಪಿಯನ್ಸ್ ಲೀಗ್ನ ಮುಖ್ಯ ಹಂತವನ್ನು ಪ್ರವೇಶಿಸಿತು. ಈ ಗೆಲುವು ಪಂದ್ಯಾವಳಿಯಲ್ಲಿ ಸತತ ಗುಂಪು ಹಂತದ ಅರ್ಹತೆಯನ್ನು ಗಳಿಸಲು ಭಾರತೀಯ ಫುಟ್ಬಾಲ್ ಕ್ಲಬ್ಗೆ ಸಹಾಯ ಮಾಡಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ನವದೆಹಲಿಯಲ್ಲಿ ನಿನ್ನೆ ಭಾರತದ ದಿವ್ಯಾಂಗ ಪುರುಷರ ಕ್ರಿಕೆಟ್ ತಂಡವನ್ನು ಭೇಟಿಯಾದರು. ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಅಮಿತ್ ಶಾ ಅವರು ಭಾರತ ಇಂಗ್ಲೆಂಡ್ ಪುರುಷರ ಮಿಶ್ರ ದಿವ್ಯಾಂಗ ಅಂತಾರಾಷ್ಟ್ರೀಯ ಟಿ20 ಸರಣಿಗಾಗಿ ಇಂಗ್ಲೆಂಡ್ಗೆ ತೆರಳಿದ್ದ ಭಾರತದ ದಿವ್ಯಾಂಗ ಪುರುಷರ ಕ್ರಿಕೆಟ್ ತಂಡ ಸ್ವದೇಶಕ್ಕೆ ಹಿಂತಿರುಗಿದೆ ಎಂದು ಹೇಳಿದ್ದಾರೆ. ದೇಶಕ್ಕಾಗಿ ಗೆಲ್ಲುವ ತಂಡದ ಪ್ರಯತ್ನಗಳು ಮತ್ತು ದೃಢ ಸಂಕಲ್ಪವು ಭಾರತದ ಯುವಕರಿಗೆ ಸ್ಫೂರ್ತಿ ನೀಡುತ್ತದೆ ಎಂದ ಅವರು ತಂಡದ ಭವಿಷ್ಯದ ಪ್ರಯತ್ನಗಳಿಗೆ ಶುಭ ಹಾರೈಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.

ನವದೆಹಲಿಯಲ್ಲಿ ಇಂದಿನಿಂದ 9ನೇ ರಾಷ್ಟ್ರೀಯ ಭದ್ರತಾ ಕಾರ್ಯತಂತ್ರಗಳ ಸಮ್ಮೇಳನ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಇಂದಿನಿಂದ 4 ದಿನ ಜಪಾನ್ ಪ್ರವಾಸ. ಮೈಸೂರಿನಲ್ಲಿ ಇಂದಿನಿಂದ ಬುಡಕಟ್ಟು ಭಾಷೆಗಳು ಮತ್ತು ವಸ್ತು ಸಂಗ್ರಹಾಲಯಗಳ ಕುರಿತ 3 ದಿನಗಳ ರಾಷ್ಟ್ರೀಯ ಸಮಾವೇಶ. ಹಾರ್ಮೋಸ್ ಜಲಸಂಧಿ ಮೂಲಕ ಸಾಗುವ ಹಡಗುಗಳಿಗೆ ಸೇವಾ ಶುಲ್ಕ ಪಾವತಿ ಕಡ್ಡಾಯ, ಇರಾನ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.

0: 7:46 ಸಮಯವಾಗಿದೆ. ವಿವಿಧ ಭಾರತೀಯ ಪ್ರಸಾರಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಾವೀಗ ಕೇಳೋಣ ಪ್ರಾಯೋಜಿತ ಕಾರ್ಯಕ್ರಮ.
1: ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಆಯುರ್ವೇದ, ಯೋಗ, ಪ್ರಕೃತಿ ಚಿಕಿತ್ಸೆ, ಯುನಾನಿ, ಸಿದ್ಧ ಹಾಗೂ ಸೌರಿಪ, ಹೋಮಿಯೋಪತಿ, ಈ ಸಮಗ್ರ ಚಿಕಿತ್ಸಾ ಪದ್ಧತಿಗಳ ಮಾಹಿತಿ ಸರಣಿ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ಆಯುಷ್ವಾಣಿ.
2: ನಮಸ್ಕಾರ, ನಾನು ಡಾಕ್ಟರ್ ಪ್ರೇಮಾ ರಾಠೋಡ್, ಸರ್ಕಾರಿ ಹೋಮಿಯೋಪತಿ ಚಿಕಿತ್ಸಾಲಯ ಯಾದಾಪುರ, ಅರಸೀಕೆರೆ ತಾಲೂಕು ಹಾಸನ್ ಜಿಲ್ಲೆಯಲ್ಲಿ ವೈದ್ಯಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇತ್ತೀಚಿನ ದಿನಗಳಲ್ಲಿ ತುಂಬಾ ಮಾನಸಿಕ ಕಾಯಿಲೆಗಳನ್ನು ನೋಡುತ್ತಿದ್ದೇವೆ. ಪ್ರಪಂಚಾದ್ಯಂತ 8 ಜನರಲ್ಲಿ ಒಬ್ಬರಿಗೆ ಮಾನಸಿಕ ಕಾಯಿಲೆಯು ಕಾಣಿಸುತ್ತಿದೆ. ಬದಲಾದ ಜೀವನ ಶೈಲಿ, ಆಧುನಿಕತೆ, ಕೆಲಸದ ಒತ್ತಡ, ಒಂಟಿ ಜೀವನ, ಅಂದರೆ ಕೂಡು ಕುಟುಂಬ ಮತ್ತು ಆತ್ಮೀಯರಿಂದ ದೂರವಿರುವುದು, ಹೀಗೆ ಅನೇಕ ಕಾರಣಗಳಿಂದಾಗಿ ಮಾನಸಿಕ ಕಾಯಿಲೆಗಳು ಹೆಚ್ಚಾಗಿ ಕಾಣಿಸುತ್ತಿವೆ. ಮಾನಸಿಕ ಆರೋಗ್ಯವೆಂದರೆ ಒಬ್ಬ ವ್ಯಕ್ತಿ ತನ್ನ ಜೀವನದ ಸಂಘರ್ಷಗಳನ್ನು ಯಶಸ್ವಿಯಾಗಿ ನಿಭಾಯಿಸುವುದು, ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು, ಸಾಮಾಜಿಕವಾಗಿ ಎಲ್ಲರೊಂದಿಗೆ ಉತ್ತಮ ಬಾಂಧವ್ಯವನ್ನು ಬೆಳೆಸುವಂತದ್ದು ಹಾಗೂ ಸಮಾಜಕ್ಕೆ ಒಳ್ಳೆಯ ಕೊಡುಗೆಗಳನ್ನು ಕೊಡುವಂತದ್ದು. ಒಟ್ಟಾರೆ ಮಾನಸಿಕ ಆರೋಗ್ಯವು ನಮ್ಮ ಮಾನಸಿಕ, ಭಾವನಾತ್ಮಕ ಮತ್ತು ಸಾಮಾಜಿಕ ಯೋಗಕ್ಷೇಮದ ಸ್ಥಿತಿಯಾಗಿರುತ್ತದೆ. ದೇಹ ಮತ್ತು ಮನಸ್ಸು ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ಮನುಷ್ಯ ದೈಹಿಕವಾಗಿ ನೋವು ಪಟ್ಟಾಗ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತದೆ, ಹಾಗೆಯೇ ಮನಸ್ಸಿಗೆ ಆಘಾತವಾದಾಗ ಅದರ ಪರಿಣಾಮ ದೈಹಿಕವಾಗಿ ಕಾಣಿಸುತ್ತದೆ. ಮಾನಸಿಕ ಕಾಯಿಲೆಗಳಿಗೆ ಹಲವಾರು ಕಾರಣಗಳಿವೆ. ಮೊದಲನೆಯದಾಗಿ ಬಯಾಲಜಿಕಲ್ ಫ್ಯಾಕ್ಟರ್ಸ್, ಅಂದರೆ ಜೈವಿಕ ಕಾರಣಗಳು. ಇವು ಅನುವಂಶಿಕವಾಗಿ ಬರುವಂತದ್ದು. ತಾಯಿಯು ಗರ್ಭಾವಸ್ಥೆಯಲ್ಲಿರುವಾಗ ತೀವ್ರ ಒತ್ತಡ, ಆತಂಕ ಏನಾದರೂ ಅನುಭವಿಸಿದ್ದರೆ ಮಗುವಿಗೆ ಮಾನಸಿಕ ಕಾಯಿಲೆಯ ಲಕ್ಷಣಗಳು ಕಾಣಿಸುತ್ತವೆ. ಹೆರಿಗೆ ಸಮಯದಲ್ಲಿ ಮಗುವಿನ ತಲೆಗೆ ಗಾಯವಾದಾಗ ಮೆದುಳಿಗೆ ತೊಂದರೆಯಾಗಿ ಮಾನಸಿಕ ಕಾಯಿಲೆಗಳು ಬರುತ್ತವೆ. ಎರಡನೆಯದಾಗಿ ಸೈಕಾಲಜಿಕಲ್ ಪ್ರಾಬ್ಲಮ್ಸ್, ಅಂದರೆ ಮನಸ್ಸಿಗೆ ಸಂಬಂಧಿಸಿದ ಕಾರಣಗಳು. ಪ್ರತಿಯೊಬ್ಬ ವ್ಯಕ್ತಿಯು ಸಮಸ್ಯೆಯನ್ನು ನೋಡುವ ರೀತಿ, ಅನುಭವಿಸುವ ರೀತಿ, ಪ್ರತಿಕ್ರಿಯಿಸುವ ರೀತಿ ಹಾಗೂ ವ್ಯಕ್ತಿತ್ವ ಸಂಬಂಧಿಸಿರುತ್ತದೆ. ಮೂರನೆಯದಾಗಿ ಸೋಷಿಯಲ್ ಫ್ಯಾಕ್ಟರ್ಸ್, ಅಂದರೆ ಸಾಮಾಜಿಕ ಸಮಸ್ಯೆಗಳು. ಬಡತನ, ಅನಕ್ಷರತೆ, ಸುತ್ತಮುತ್ತಲಿನ ಕಲುಷಿತ ವಾತಾವರಣಗಳು, ಭೇದ ಭಾವ, ಸಾಮಾಜಿಕ ತಾರತಮ್ಯ, ಜಾತೀಯತೆ, ಬಾಲ್ಯಾವಸ್ಥೆಯ ತೊಂದರೆಗಳು, ಕಟ್ಟುನಿಟ್ಟಾದ ಪೋಷಕರು, ಬೆದರಿಕೆಗಳು ಹಾಗೂ ಇತ್ತೀಚಿನ ಸೋಷಿಯಲ್ ಮೀಡಿಯಾದ ಪ್ರಭಾವಗಳು ಇರುತ್ತವೆ. ದಿನನಿತ್ಯದ ಜೀವನದಲ್ಲಿ ಸಕಾರಾತ್ಮಕ ಹಾಗೂ ನಕಾರಾತ್ಮಕ ಭಾವನೆಗಳು ಬರ್ತಾ ಇರುತ್ತವೆ. ಆದರೆ ನಕಾರಾತ್ಮಕ ಭಾವನೆಗಳಾದ ಸಿಟ್ಟು, ಕೋಪ, ದ್ವೇಷ ಹಾಗೂ ಅಸೂಯೆ ಅತಿರೇಕಕ್ಕೆ ಹೋದಾಗ ಜೀವನ ತುಂಬಾ ಕಷ್ಟಕರವಾಗುತ್ತದೆ. ಇಂಥ ಸಮಯದಲ್ಲಿ ಸೂಕ್ತವಾದ ಸಮಾಲೋಚನೆ ಹಾಗೂ ಚಿಕಿತ್ಸೆಯು ಬೇಕಾಗುತ್ತದೆ. ಇಂಥ ಕಾಯಿಲೆಗಳಿಗೆ ಹೋಮಿಯೋಪತಿಯಲ್ಲಿ ವ್ಯಕ್ತಿಗನುಗುಣವಾಗಿ ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ಸ್ ಅನ್ನು ಕೊಟ್ಟು ರೋಗದ ತೀವ್ರತೆಯನ್ನು ಕಡಿಮೆ ಮಾಡಿ ಸರಳ ಜೀವನ ನಡೆಸಲು ಸಹಾಯ ಮಾಡಲಾಗುತ್ತದೆ. ಈ ಜೀವಕ್ಕೆ ಇರುವ ಶಕ್ತಿಯನ್ನು ವೈಟಲ್ ಫೋರ್ಸ್ ಅಥವಾ ಜೀವಶಕ್ತಿ ಎನ್ನಲಾಗುತ್ತದೆ. ಮನಸ್ಸು, ದೇಹ ಮತ್ತು ಬುದ್ಧಿ ಅಸಮತೋಲನವಾದಾಗ ಜೀವಶಕ್ತಿ ಅಸಮತೋಲನವಾಗುತ್ತದೆ. ಹೋಮಿಯೋಪತಿ ಔಷಧಿಗಳು ಈ ಜೀವಶಕ್ತಿಯನ್ನು ಸಕ್ರಿಯಗೊಳಿಸಿ ಮನಸ್ಸು, ದೇಹ ಮತ್ತು ಬುದ್ಧಿಯನ್ನು ಸಮತೋಲನದಲ್ಲಿಡಲು ಸಹಾಯ ಮಾಡುತ್ತವೆ. ಮಾನಸಿಕ ಕಾಯಿಲೆಗಳು ಹೋಮಿಯೋಪತಿಯ ಕೆಲವು ಔಷಧಿಗಳು ಈ ರೀತಿಯಾಗಿವೆ. ಇಗ್ನೇಷಿಯ, ಈ ಔಷಧಿಯನ್ನು ತೀವ್ರ ದುಃಖ, ಆಘಾತ, ಒಳಗಿಟ್ಟಂತ ಭಾವನೆಗಳು, ಅಂದರೆ ಸಪ್ರೆಸ್ಡ್ ಫೀಲಿಂಗ್ಸ್ ಇದ್ದಾಗ ಕೊಡಲಾಗುತ್ತದೆ. ಎರಡನೇದಾಗಿ ನ್ಯಾಟ್ರಮ್ಯೂರ್, ಈ ಔಷಧಿಯನ್ನು ದೀರ್ಘಕಾಲದ ದುಃಖ, ಆಘಾತ, ಒಳಗುನ ವ್ಯಕ್ತಿತ್ವ ಅಂದರೆ ಇಂಟ್ರೋವರ್ಟೆಡ್ ಪರ್ಸನಾಲಿಟಿ, ಏಕಾಂತವಾಗಿರುವುದು, ಅತಿ ಸಂವೇದನೆ ಇದ್ದಾಗ ಕೊಡಲಾಗುತ್ತದೆ. ಮೂರನೇದಾಗಿ ಆರ್ಸೆನಿಕ್ ಆಲ್ಬಮ್, ಈ ಔಷಧಿಯನ್ನು ತೀವ್ರ ಆತಂಕ, ಅಶಾಂತಿ, ರೋಗ ಹಾಗೂ ಮರಣದ ಭಯವಿದ್ದವರಿಗೆ ಕೊಡಲಾಗುತ್ತದೆ. ನಾಲ್ಕನೇದಾಗಿ ಪಲ್ಸೆಟಿಲ, ಮನೋಭಾವದ ಬದಲಾವಣೆ ಅಂದರೆ ಮೂಡ್ ಸ್ವಿಂಗ್ಸ್, ಸಾಂತ್ವನದ ಅಗತ್ಯವಿರುವವರಿಗೆ ಕೊಡಲಾಗುತ್ತದೆ. ಐದನೇದಾಗಿ ಕ್ಯಾಲ್ಕಿರಿಯಾಕಾಬ್, ಭವಿಷ್ಯದ ಭದ್ರತೆ ಕುರಿತು ಆತಂಕ, ಜವಾಬ್ದಾರಿಗಳ ಭಾರ ಹಾಗೂ ಯಾವಾಗಲೂ ಬೆಂಬಲದ ಅಗತ್ಯತೆ ಇರುವವರಿಗೆ ಕೊಡಲಾಗುತ್ತದೆ. ಆರನೆಯದಾಗಿ ಬೆಲಡೋನ, ತೀವ್ರತರವಾದ ಸಿಟ್ಟು ಕೋಪವಿದ್ದವರಿಗೆ ಕೊಡಲಾಗುತ್ತದೆ. ಸ್ಟ್ರಮೋನಿಯಂ, ಸಿಟ್ಟು ಕೋಪದ ಜೊತೆಗೆ ಕತ್ತಲೆ ಭಯವಿದ್ದವರಿಗೆ ಕೊಡಲಾಗುತ್ತದೆ. ಇನ್ನು ಬೇರೆ ಔಷಧಿಗಳಾದ ಟ್ಯಾರೆಂಟುಲ ಹಿಸ್ಪ್ಯಾನಿಕ, ಟ್ಯಾರೆಂಟುಲ ಕ್ಯೂಬೆನ್ಸ್, ಟ್ಯೂಬರ್ಕ್ಯುಲಿನಮ್, ಕ್ಯಾಲ್ಕಿರಿಯಾಫಾಸ್, ಹಯೋಸೈಮಸ್, ಅಗ್ಯಾರಿಕಸ್ ಮುಂತಾದ ಔಷಧಿಗಳನ್ನು ADHD ಅಂದರೆ ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್, ಗಮನದ ಕೊರತೆ, ಅತಿ ಚಟುವಟಿಕೆ ಇದ್ದವರಿಗೆ ಕೊಡಲಾಗುತ್ತದೆ. ಒಂದೇ ಸಮಸ್ಯೆಗೆ ಎಲ್ಲರಿಗೂ ಒಂದೇ ತರವಾದ ಔಷಧಿ ನೀಡಲಾಗುವುದಿಲ್ಲ. ಹಾಗೆ ತೀವ್ರತರವಾದ ಮಾನಸಿಕ ಕಾಯಿಲೆಗಳಾದ ಸಿಜೋಫ್ರೇನಿಯಾ, ಕ್ರಾನಿಕ್ ಡಿಪ್ರೆಷನ್, ಬೈಪೋಲಾರ್ ಡಿಸಾರ್ಡರ್ಸ್ಗೆ ಅಲೋಪತಿ ವೈದ್ಯರು ಕೊಡುವ ಸೈಕ್ಯಾಟ್ರಿಕ್ ಔಷಧಿಗಳ ಜೊತೆಗೆ ಸಮಾನಾಂತರವಾಗಿ ಹೋಮಿಯೋಪತಿ ಚಿಕಿತ್ಸೆಯನ್ನು ಕೊಟ್ಟು ಕಾಯಿಲೆ ತೀವ್ರತೆಯನ್ನು ಕಡಿಮೆ ಮಾಡಲಾಗುತ್ತದೆ. ಸ್ವಾಸ್ಥ್ಯ ಸಮಾಜಕ್ಕೆ ಸ್ವಾಸ್ಥ್ಯ ಮನಸ್ಸು ತುಂಬಾ ಅಗತ್ಯವಿರುತ್ತದೆ. ಧನ್ಯವಾದಗಳು.
1: ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಮಾನಸಿಕ ಕಾಯಿಲೆಗಳಿಗೆ ಹೋಮಿಯೋಪತಿ ಪರಿಹಾರ, ಈ ಕುರಿತು ಮಾತನಾಡಿದವರು ಡಾಕ್ಟರ್ ಪ್ರೇಮಾ ರಾಥೋಡ್, ವೈದ್ಯಾಧಿಕಾರಿಗಳು, ಸರ್ಕಾರಿ ಹೋಮಿಯೋಪತಿ ಚಿಕಿತ್ಸಾಲಯ ಯಾದಾಪುರ, ಅರಸೀಕೆರೆ ತಾಲೂಕು, ಹಾಸನ ಜಿಲ್ಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
3: ಉಫ್. ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗ್, ಶಾಪಿಂಗ್. ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
4: ಹಾಗೆ ಹೇಳು ಮತ್ತೆ.
3: ನಿರ್ಮಾ ಶುದ್ಧ ಉಪ್ಪು.
5: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
6: ಅತಿಯಾದ ಊಟ, ಅತಿಯಾದ ಮಾತು ಅಪಾಯಕಾರಿ ಎನ್ನುತ್ತದೆ ಸುಭಾಷಿತ ರತ್ನ ಭಾಂಡಾಗಾರ. ಭೋಜನ ಭಾಷಣ ಹಿತಮಿತವಾಗಿರಲಿ. ಅಜೀರ್ಣವಾಗುವಷ್ಟು ತಿಂದಾಗ ಊಟ ವಿಷವಾಗುತ್ತದೆ. ಅಜೀರ್ಣೇ ಭೋಜನಂ ವಿಷಂ.
7: ಮಾತು ಚಪಲವಾಗದಿರಲಿ, ಪ್ರತಿ ಪದವು ಮುತ್ತಿನ ಮಣಿಯಂತಿರಲಿ, ವಚನ ಬೆಲ್ಲದಂತಿರಲಿ, ಹೃದಯದಲ್ಲಿ ನಂಜು ಇಲ್ಲದಿರಲಿ, ತುಂಬದಿರಲಿ.
6: ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು. ಮಾತು ಬೆಳಕಾಗಬೇಕು, ಬೆಂಕಿಯಾಗಬಾರದು.
7: ಹೌದು, ನುಡಿದಂತೆ ನಡೆದರೆ ಮಾತ್ರ ನಮ್ಮ ವ್ಯಕ್ತಿತ್ವಕ್ಕೆ ಶೋಭೆ.

0: ಕೀಳು ಅಭಿರುಚಿಯ ಪುಸ್ತಕ, ಹಾಡು, ಪೋಸ್ಟರ್ಗಳು, ಚಲನಚಿತ್ರ ಇಲ್ಲವೇ ಟಿವಿ ಜಾಹೀರಾತುಗಳಿಂದ ಮಕ್ಕಳನ್ನ ದೂರವಿರಿಸೋಣ. ಮಕ್ಕಳಲ್ಲಿ ಮಾನವೀಯ ಉದಾತ್ತ ಚಾರಿತ್ರ್ಯವನ್ನ ಬೆಳೆಸೋಣ.
1: ಪ್ರೋತ್ಸಾಹದ ವಾತಾವರಣ ಮಗುವನ್ನು ಆತ್ಮವಿಶ್ವಾಸದ ಕನ್ಯನ್ನಾಗಿಸುತ್ತದೆ. ಸ್ನೇಹದ ಮಡಿಲು ಮಗುವಿಗೆ ಪ್ರಪಂಚದ ಮೇಲೆ ಪ್ರೇಮವನ್ನು ಬೆಳೆಸುತ್ತದೆ.
2: ನೂರ ಎರಡು ಪಾಯಿಂಟ್ ಒಂಬತ್ತು ಎಫ್ಎಂ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 8 ಗಂಟೆ. ಇನ್ನೀಗ ಕೇಳಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಇಂದಿನಿಂದ 4 ದಿನ ಜಪಾನ್ ಪ್ರವಾಸ ಕೈಗೊಳ್ಳಲಿದ್ದಾರೆ. ಟೋಕಿಯೋ, ನಾಗೋಯಾ ಮತ್ತು ಒಸಾಕಾಗೆ ಭೇಟಿ ನೀಡಲಿರುವ ಅವರು 200ಕ್ಕೂ ಹೆಚ್ಚು ಉದ್ಯಮ ಪ್ರತಿನಿಧಿಗಳನ್ನು ಒಳಗೊಂಡ ಭಾರತದ ಅತಿದೊಡ್ಡ ಉದ್ಯಮ ನಿಯೋಗದ ನೇತೃತ್ವ ವಹಿಸಲಿದ್ದಾರೆ. ವಿಶೇಷ ಸಮಗ್ರ ಪರಿಷ್ಕರಣೆ ಭಾಗವಾಗಿ ರಾಜ್ಯದ ಕರಡು ಮತದಾರರ ಪಟ್ಟಿಯು ಇಂದು ಪ್ರಕಟವಾಗಲಿದೆ. ರಾಜ್ಯದ ಒಟ್ಟು 5,54,00,000 ಮತದಾರರ ಪೈಕಿ 4,46,00,000 ಮತದಾರರ ಹೆಸರಷ್ಟೇ ಕರಡು ಮತದಾರರ ಪಟ್ಟಿಯಲ್ಲಿ ಇರಲಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಕಚೇರಿ ಮೂಲಗಳು ತಿಳಿಸಿವೆ. ಎಂಜಿನಿಯರಿಂಗ್, ವಾಸ್ತುಶಿಲ್ಪ ಮತ್ತಿತರ ಕೋರ್ಸ್ಗಳ 2ನೇ ಸುತ್ತು ಹಾಗೂ ವೈದ್ಯಕೀಯ ಮತ್ತು ದಂತವೈದ್ಯಕೀಯ ಕೋರ್ಸ್ಗಳ 1ನೇ ಸುತ್ತಿನ ಸೀಟು ಹಂಚಿಕೆಯ ತಾತ್ಕಾಲಿಕ ಪಟ್ಟಿಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಪ್ರಕಟಿಸಿದೆ. ತಾತ್ಕಾಲಿಕ ಫಲಿತಾಂಶಕ್ಕೆ ಆಕ್ಷೇಪಣೆಗಳು ಇದ್ದಲ್ಲಿ ಆಧಾರ ಸಮೇತ ಇಂದು ಸಂಜೆ 4 ಗಂಟೆಯೊಳಗೆ ಇಮೇಲ್ ಮೂಲಕ ಸಲ್ಲಿಸಬಹುದಾಗಿದೆ. ಹಾರ್ಮೋಸ್ ಜಲಸಂಧಿಯ ಮೂಲಕ ಸಾಗುವ ದೇಶಗಳ ಹಡಗುಗಳು ಈಗ ಸೇವಾ ಶುಲ್ಕ ಪಾವತಿಸಬೇಕಾಗುತ್ತದೆ ಎಂದು ಇರಾನ್ ಘೋಷಿಸಿದೆ. ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ಇರಾನ್ನ ರಾಷ್ಟ್ರೀಯ ಭದ್ರತಾ ಆಯೋಗದ ವಕ್ತಾರ ಇಬ್ರಾಹಿಂ ರಜೈ, ಶುಲ್ಕಗಳು ವ್ಯಾಪಕ ಶ್ರೇಣಿಯ ಸಮುದ್ರ, ಪರಿಸರ ಮತ್ತು ವ್ಯವಸ್ಥಾಪನಾ ನಿಬಂಧನೆಗಳನ್ನು ಒಳಗೊಂಡಿರುತ್ತವೆ ಎಂದು ಹೇಳಿದ್ದಾರೆ. ಕೊಳವೆ ಮೂಲಕ ಮನೆಗಳಿಗೆ ನೈಸರ್ಗಿಕ ಅನಿಲ ಪೂರೈಸುವ ಪ್ರಕ್ರಿಯೆಯನ್ನು ತ್ವರಿತಗೊಳಿಸಬೇಕು. ಇದಕ್ಕಾಗಿ ಜಿಲ್ಲಾ ಮಟ್ಟದಲ್ಲಿ ಆಡಳಿತಾತ್ಮಕ ಬೆಂಬಲ ಒದಗಿಸಬೇಕು ಎಂದು ಕೇಂದ್ರ ಪೆಟ್ರೋಲಿಯಂ ಸಚಿವಾಲಯ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸೂಚನೆ ನೀಡಿದೆ. ರಾಷ್ಟ್ರೀಯ ಕೌಶಲ್ಯ ಅಭಿವೃದ್ಧಿ ನಿಗಮ NSDC, ಕಲ್ಟ್ಸ್ ಎಜುಕೇಷನ್ ಮತ್ತು ಅಮೆಜಾನ್ ವೆಬ್ ಸರ್ವೀಸಸ್ ಸಹಯೋಗದಲ್ಲಿ ದೇಶವ್ಯಾಪಿ ಕ್ಲೌಡ್ ಹಾಗೂ ಕೃತಕ ಬುದ್ಧಿಮತ್ತೆ ಕೌಶಲ್ಯ ತರಬೇತಿ ಕಾರ್ಯಕ್ರಮ ಆರಂಭಿಸಲಾಗಿದೆ. ಕೋಟಾದ ಕಿನಾಬಾಲುದಲ್ಲಿ ನಿನ್ನೆ ನಡೆದ ತನ್ನ ಅಂತಿಮ ಗುಂಪು ಎ ವಿಭಾಗದ ಪ್ರಾಥಮಿಕ ಹಂತದ ಪಂದ್ಯದಲ್ಲಿ ಮಲೇಷ್ಯಾದ ಸಭಾ ಫುಟ್ಬಾಲ್ ಕ್ಲಬ್ ಅನ್ನು 2-0 ಗೋಲುಗಳಿಂದ ಸೋಲಿಸುವ ಮೂಲಕ ಭಾರತೀಯ ಫುಟ್ಬಾಲ್ ಕ್ಲಬ್ ಈಸ್ಟ್ ಬೆಂಗಾಲ್ 2026-27 AFC ಮಹಿಳಾ ಚಾಂಪಿಯನ್ಸ್ ಲೀಗ್ನ ಮುಖ್ಯ ಹಂತವನ್ನು ಪ್ರವೇಶಿಸಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

ಬೆಳಗಿನಿಂದನೂ ಕೂಡ ವಿವಿಧ ಭಾರತಿಯನ್ನ ಕೇಳ್ತಾ ಕೇಳ್ತಾ ನೀವೆಲ್ಲ ಪ್ರೀತಿಯಿಂದ ಸಂದೇಶಗಳನ್ನ ಕಳಿಸ್ಕೊಟ್ಟಿದ್ದೀರಿ. ಯಾರ್ಯಾರು ಏನೇನು ಹೇಳ್ತಾ ಇದ್ರೆ ಅಂತ ನೋಡೋಣ ಬನ್ನಿ. ಗೀತಾ ಜೋಶಿ ಅವರು ಹೇಳ್ತಾ ಇದ್ರೆ, ಶ್ರಾವಣ ಸೋಮವಾರದ ಶುಭಾಶಯಗಳು. ಬಿಲ್ವಪತ್ರೆ ಮೂರು ತತ್ವಗಳು, ಬಿಲ್ವಪತ್ರೆಯನ್ನು ಪೂಜಿಸೋದ್ರಿಂದ ಸಿಗುವ ಪ್ರಯೋಜನಗಳ ಕುರಿತಾದ ಮಾಹಿತಿ ಸೊಗಸಾಗಿತ್ತು. ಪರಮೇಶ್ವರನ ಹಾಡುಗಳಂತೂ ಎಷ್ಟು ಕೇಳಿದ್ರೂ ತೃಪ್ತಿನೇ ಆಗೋದಿಲ್ಲ. ಚಂದದ ಭಕ್ತಿ ಗೀತೆಗಳನ್ನು ಹೆಕ್ಕಿ ಪ್ರಸಾರ ಮಾಡಿದ ನಿಲಯಕ್ಕೆ ಧನ್ಯವಾದಗಳು ಅಂತ ಹೇಳಿದ್ರೆ, ಪ್ರಸನ್ನ ಅವರು ಯಲಹಂಕದಿಂದ ನಾದೋಪಾಸನೆಯ ಎಲ್ಲ ಹಾಡುಗಳು ಇಷ್ಟ ಆಯಿತು, ಬಿಲ್ವಪತ್ರೆ ಬಗೆಗೆ ಮಾಹಿತಿ ಇಷ್ಟ ಆಯಿತು ಅಂತ ಹೇಳ್ತಾರೆ. ನಾಗರಾಜ್ ಕೊಡೇಕಲ್ ಅವರು ಕೂಡ ಶಿವನು ಬಂದ ಕೈಲಾಸದಿಂದ ಅನ್ನುವ ಹಾಗೆ ಮನ ತಣಿಸುವ ಭಕ್ತಿ ಗೀತೆಗಳು ವಿವಿಧ ಭಾರತೀಯ ಅಂಗಳದಿಂದ ಅಂತ ಹೇಳ್ತಾರೆ. ಡಿವಿಜಿ ಅವರ ಮಾತುಗಳು ಅದ್ಭುತವಾಗಿತ್ತು, ವಿವಿಧ ಭಾರತಿಗೆ ಧನ್ಯವಾದಗಳು ಅಂತ ಹಂಸಾನಂದನ್ ಮಂಡ್ಯದಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಶಿವಲಿಂಗಯ್ಯ, ಹಿರೇಮಠ, ಕಲಾವತಿ, ಅಭಿಷೇಕ ಇವರು ಕೂಡ ಕಾರ್ಯಕ್ರಮಗಳು ಇಷ್ಟ ಆಗ್ತಾ ಇದೆ ಅಂತ ಹೇಳಿದ್ರೆ, ಉಮೇಶ್ ಅವರು ಸಿರಿಗೆರೆಯಿಂದ ಹೇಳ್ತಾ ಇದ್ರೆ, ಕನ್ನಡ ರತ್ನ ಭಂಡಾರದಲ್ಲಿ ಡಿವಿಜಿಯವರ ಸಾಹಿತ್ಯ

ನೋಡಿ ಮುತ್ತುಗಳು ಅವರ ಮನದಾಳದ ಮಾತುಗಳನ್ನು ಕೇಳಿ ತುಂಬಾ ಖುಷಿ ಆಯಿತು, ನಮ್ಮ ಮನೆಯ ಅಂಗಳಕ್ಕೆ ಬಂದು ಮಾತಾಡಿದ ಹಾಗೆ ಆಯಿತು ಅಂತ ಹೇಳ್ತಾರೆ. ಬಿಂದುಮತಿ ಯಲಹಂಕದಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಸೂರ್ಯನು ಉದಯಿಸಿದಂತೆ, ದುಂಬಿಗಳ ಝೇಂಕಾರದಂತೆ, ಬೆಳಗಿನ ನಾದಸ್ವರದಂತೆ, ನಾದೋಪಾಸನೆಯ ಭಕ್ತಿ ಗೀತೆಯಲ್ಲಿ ಮಿಂದು ಕನ್ನಡ ರತ್ನಭಂಡಾರದಲ್ಲಿ ಶ್ರೀಯುತ ಡಿವಿಜಿಯವರ ಧ್ವನಿಯನ್ನು ಆಲಿಸಿ ಅಪರಿಮಿತವಾದ ಆನಂದವಾಯಿತು. ಭಾವಗೀತೆಯನ್ನ ಕೇಳ್ತಾ ಕೇಳ್ತಾ ಭಾವಲೋಕದಲ್ಲಿ ವಿಹರಿಸ್ತಾ ಮಧುರವಾದ ಚಿತ್ರಗೀತೆಗಳನ್ನ ಗುಣುಕ್ತಾ ಇವತ್ತಿನ ಮುಂಜಾನೆ ಎಷ್ಟೊಂದು ಸಂತಸ ಆಯಿತು. ಬಗೆ ಬಗೆಯ ತಾಜಾ ಹಣ್ಣುಗಳನ್ನ ಹೆಚ್ಚಿ ಜೇನು ಬೆರೆಸಿ ಏಲಕ್ಕಿ ಪುಡಿ ಹಾಕಿ ಕಲಸಿ ಸವಿದ ಹಾಗೆ ಆಯಿತು. ಧನ್ಯವಾದಗಳು ಅಂತ ಕವಯತ್ರಿಯಾಗಿ ಬಿಟ್ಟಿದ್ದಾರೆ ಬಿಂದುಮತಿಯವರು. ವಿಜಯಕುಮಾರ್ ಆರಾಧ್ಯ ರಕ್ಷಿತಾ ಪಾರ್ವತಿ ಹಳೆಯೂರು ಕಾಕನಕೋಟೆಯಿಂದ ಸಂದೇಶ ಕಳಿಸಿದರೆ. ಹೇಮಾ ಶಶಿಕುಮಾರ್ ಚಿತ್ರದುರ್ಗದಿಂದ, ನುಂಕಪ್ಪ ಕಾಂಬ್ಳೆ ಮೊಣಕಾಲ್ಮೂರಿನಿಂದ, ಸ್ವರೂಪ್ ಲೋಕೇಶ್ ಅವರು ಕೂಡ ಬೆಳಗಿನ ಕಾರ್ಯಕ್ರಮ ಕೇಳಿ ಮನಸ್ಸು ತುಂಬಿ ಬಂತು ಅಂತಾರೆ. ವಾಣಿಶ್ರೀ ರಾಣೆಬೆನ್ನೂರಿನಿಂದ, ಮಂಡಿಕಲ್ ಕೃಪಾ ಉಮೇಶ್ ಇವರು ಕೂಡ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಹೇಳಿದರೆ. ಸೂರಜ್ ಭದ್ರಾವತಿ ಮಾಳೇನಹಳ್ಳಿಯಿಂದ, ನಾಗರಾಜ್ ಕೆ ಮಮತಾ ಇವರ ಸಂದೇಶ ಬಂದಿದೆ. ಶಿವಪುತ್ರ ಚೌಗಲ ರಮೇಶ್ ಇವರ ಸಂದೇಶ, ರಾಯಣ್ಣನ ಸಂಗೊಳ್ಳಿಯಿಂದ ದೇವೇಂದ್ರ ಹಡ್ಪದವರು, ಪೂರ್ಣಿಮಾ ಮೇಸ್ತ್ರಿ ನಾರಾಯಣಪುರ ಧಾರವಾಡದಿಂದ, ಅನಂತಕುಮಾರ್ ಅರಸ್ ಅವರು ಕೂಡ ಹೇಳ್ತಾ ಇದ್ರೆ ಬಿಲ್ಪತ್ರೆ ವಿಶೇಷತೆ ಬಹಳ ಸೊಗಸಾಗಿತ್ತು, ಶ್ರಾವಣ ಸೋಮವಾರದ ಶಿವ ಸ್ತೋತ್ರ ಕೂಡ ಚೆನ್ನಾಗಿತ್ತು, ಚಿತ್ರಗೀತೆಗಳು ಕೂಡ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಸಂಧ್ಯಾ ಮೋಹನ್ ಆರ್ ಎಂ ನಗರ ಇವರು ಕೂಡ ಕಾರ್ಯಕ್ರಮ ಇಷ್ಟವಾಯಿತು ಅಂತ ಹೇಳಿದ್ರೆ. ಡಾಕ್ಟರ್ ಅರುಣ KGF ಇಂದ ಸಂದೇಶ ಕಳಿಸಿದರೆ ಕಾರ್ಯಕ್ರಮ ಚೆನ್ನಾಗಿದೆ ಅಂತ. ಹರಿಪ್ರಕಾಶ್ ಮಲ್ಲೇಶ್ವರಂಯಿಂದ DVG ಅವರ ಮಾತುಗಳು, ಭಕ್ತಿಗೀತೆ ಎಲ್ಲವೂ ಕೂಡ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಶುಭೋದಯ ವಿವಿಧ ಭಾರತಿ ನಾದೋಪಾಸನೆ ಕನ್ನಡ ರತ್ನಭಂಡಾರ ಭಾವ ಪರವಶವರನ್ನಾಗಿಸುವಂತಹ ಭಾವಗೀತೆಗಳು ಎಲ್ಲವೂ ಕೂಡ ಸೊಗಸಾಗಿದೆ ಅಂತ. ಮಮತಾ ಮೇಘ ಧ್ರುವ ಬಟ್ನಿಕೇಶ್ವಪುರ ಹುಬ್ಬಳ್ಳಿಯಿಂದ, ಬಸಯ್ಯ ಸ್ವಾಮಿ ಇಮಾಮಾಬಾದ್ನಿಂದ ಹೇಳ್ತಾ ಇದ್ದಾರೆ. 7:45 ಬಂದಂತಹ ಆಯುಷ್ವಾಣಿ ಈ ಕಾರ್ಯಕ್ರಮದಲ್ಲಿ ಮಾನಸಿಕ ಕಾಯಿಲೆ ಚಿಕಿತ್ಸೆ ಬಗ್ಗೆ ಹೇಳಿದ್ರು, ತುಂಬಾ ಚೆನ್ನಾಗಿತ್ತು ಅಂತ. ಪುಷ್ಪಾ ಶಾನ್ಭೋಗ್ ಗದಗದಿಂದ, ಹರೀಶ್ ಅವರು ಮಲ್ಲೇಶ್ವರಂಯಿಂದ, ಸುರೇಶ್ ಬಾಬು KB ಕದಲೂರು ಗುಡ್ ಮಾರ್ನಿಂಗ್, ನಾವು ಕೂಡ ನಿಮ್ಮ ಜೊತೆಯಾಗಿದ್ದೇವೆ ಅಂತ. ನಾಗರಾಜ ಶರ್ಮ ಕಡಬ ತಾಲೂಕು ಕುಕ್ಕೆ ಸುಬ್ರಹ್ಮಣ್ಯದಿಂದ, ಶುಭೋದಯ ಹೇಗಿದ್ದೀರಿ ಅಂತ ಹೇಳ್ತಾ ಇದ್ರೆ ಖಂಡಿತ ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀವಿ. ಅಮರ ಶರಣಪ್ಪ ಅಂಗಡಿ ಹಟ್ಟಿ ಚಿನ್ನದ ಗಣಿಯಿಂದ, ಬಿಲ್ಪತ್ರೆ ಬಗ್ಗೆ ಮಾಹಿತಿ ಚೆನ್ನಾಗಿತ್ತು ಅಂತ ಹೇಳಿದಿರಿ. ಹಾಸನದ ಮೀನಾ ಆರ್ ಶೆಟ್ಟಿ ಇವರು ಕೂಡ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀವಿ ಅಂತ ಹೇಳಿ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಕೇಳ್ತಾ ಇರೋದು 102.9 FM ವಿವಿಧ ಭಾರತಿ, ನಿಮ್ಮ ನಿತ್ಯದ ಸಂಗಾತಿ. ಅವಳಿ ಜವಳಿ ಚಿತ್ರದ ಗೀತೆ, ಎಸ್ ಜಾನಕಿ, SP ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿ, ವಿಜಯ ನರಸಿಂಹ ಅವರ ಸಾಹಿತ್ಯ, ಸತ್ಯಂ ಅವರ ಸಂಗೀತ. ಶುಭೋದಯ ಕರ್ನಾಟಕ ಕಾರ್ಯಕ್ರಮ 9:00 ವರೆಗೆ ಮುಂದುವರಿಯುತ್ತೆ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: 102.9 FM ವಿವಿಧ ಭಾರತಿ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ. 8:31:31 ಸೋಮವಾರದ ಈ ಪ್ರಸಾರ ಕಾರ್ಯ ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ.
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ, ಸುಸ್ವಾಗತ ಅಂತ ಹೇಳಿದ್ವಲ್ಲ. 24ನೆಯ ತಾರೀಖು ಸೋಮವಾರದ ಈ ದಿನ ಸಾಕಷ್ಟು ವಿಶೇಷಗಳು. ಜಗತ್ತಿನಾದ್ಯಂತ ಬೇರೆ ಬೇರೆ ಕಡೆಗಳಲ್ಲಿ ಹಬ್ಬಗಳು, ಸಭೆ ಸಮಾರಂಭಗಳ ಆಚರಣೆ ಸಾಗ್ತಾ ಇದೆ. ನಾವು ಕೆಲವು ಆಚರಣೆಗಳನ್ನು ಗಮನಿಸ್ತಾ ಒಂದಷ್ಟು ಚಂದದ ಹಾಡುಗಳ ಜೊತೆಗೆ ಶುಭೋದಯ ಕರ್ನಾಟಕ ಕಾರ್ಯಕ್ರಮವನ್ನು ಮುಂದುವರೆಸೋಣ. ಆಗಸ್ಟ್ 24 ಸಾಕಷ್ಟು ದಿನಾಚರಣೆಗಳಲ್ಲಿ ಒಂದು ಮುಖ್ಯವಾದದ್ದು ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟಗಾರ, ಧೀರ ವೀರ, ಕ್ರಾಂತಿಕಾರಿ ಅಂತಲೇ ಹೇಳಬಹುದು, ಶಿವರಾಮ್ ಹರಿ ರಾಜ್ಗುರು ಅವರ ಜನ್ಮದಿನ. ಶಿವರಾಮ್ ಹರಿ ರಾಜ್ಗುರು ಅವರು ಆಗಸ್ಟ್ 24 ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟಗಾರರು. ಇವರು ಆಗಸ್ಟ್ 24 1908 ಮಹಾರಾಷ್ಟ್ರದ ಪುಣೆ ಹತ್ತಿರದ ಖೇಡ್ ಅನ್ನುವ ಊರಿನಲ್ಲಿ ಜನಿಸಿದರು. ಹಾಗಾಗಿ ಇವತ್ತಿಗೂ ಕೂಡ ಆ ಊರನ್ನ ರಾಜಗುರು ನಗರ ಅಂತಲೇ ಕರೆಯಲಾಗ್ತಾ ಇದೆ. ಇವರು ಬಾಲ್ಯದಿಂದನೂ ದೇಶ ಪ್ರೇಮಿಗಳಾಗಿದ್ದರು. ವಾರಣಾಸಿಯಲ್ಲಿ ಸಂಸ್ಕೃತವನ್ನ ಕಲಿತರು, ಕ್ರಾಂತಿಕಾರಿ ಸಂಘಟನೆಯನ್ನು ಸೇರಿದರು. ಆ ಕಾಲಕ್ಕೆ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಮಹಾನ್ ದೇಶಭಕ್ತರು, ಕ್ರಾಂತಿಕಾರಿಗಳಾಗಿದ್ದಂತಹ ಭಗತ್ ಸಿಂಗ್ ಮತ್ತು ಸುಖದೇವ್ ಅವರ ಅತ್ಯಂತ ಆತ್ಮೀಯ ಒಡನಾಡಿಯಾಗಿದ್ದರು. ಹಿರಿಯ ನಾಯಕ ಲಾಲಾ ಲಜಪತ್ ರಾಯ್ ಅವರ ಸಾವಿಗೆ ಕಾರಣರಾದಂಥ ಬ್ರಿಟಿಷ್ ಅಧಿಕಾರಿಯ ಒಂದು ಹತ್ಯೆ ಆಗುತ್ತೆ, ಅದರಲ್ಲಿ ಇವರು ಕೂಡ ಪ್ರಮುಖ ಪಾತ್ರ ವಹಿಸಿದ್ರು ಅಂತ ಹೇಳಲಾಗುತ್ತೆ. ರಾಜಗುರು ಅವರು ಶಸ್ತ್ರಾಸ್ತ್ರ ಬಳಕೆ ಮತ್ತು ಗುರಿ ಇಡೋದ್ರಲ್ಲಿ ತರಬೇತಿಯನ್ನು ಪಡೆದಂಥ ಪರಿಣಿತ ಶೂಟರ್ ಆಗಿದ್ದರು. ಆಗಸ್ಟ್ 24 ಅವರ ಜನ್ಮದಿನ. ಮಾರ್ಚ್ 23 1931 ಲಾಹೋರ್.

0: ಜೈಲಿನಲ್ಲಿ ಭಗತ್ ಸಿಂಗ್ ಮತ್ತೆ ಸುಖದೇವ್ ಅವರ ಜೊತೆಗೆ ಇವರು ಕೂಡ ಗಲ್ಲಿಗೆ ಇರ್ತಾರೆ. ಆಗ ಇವರಿಗೆ ಬರೀ 22 ವರ್ಷ ವಯಸ್ಸಾಗಿತ್ತು.
1: ಬದುಕು ರಸಪೂರ್ಣವಾಗಿರಲಿ, ಮೌಲ್ಯಯುಕ್ತವಾಗಿರಲಿ, ಕೇವಲ ಉಂಡು ಉಟ್ಟು ಮಲಗುವ ನಿಸ್ಸಾರ ದೈನಿಕಕ್ಕಿಂತ ಅರ್ಥಪೂರ್ಣವಾದ, ಆತ್ಮಾನಂದಕರವಾದ ಬಾಳು ನಮ್ಮದಾಗಬೇಕು. ನಮ್ಮ ಜನಸೇವೆ ಜನಜೀವನವನ್ನು ಇನ್ನಷ್ಟು ಹಸನುಗೊಳಿಸಬೇಕು. ಪರೋಪಕಾರ ಅತಿ ಶ್ರೇಷ್ಠ ಧರ್ಮ ಎಂದಿದೆ ಮಹಾಭಾರತ.
0: ಹಾಗೆಯೇ ಕಾಮ್ರೇಡ್ ಎಸ್ ಸೂರ್ಯ ನಾರಾಯಣ ರಾವ್ ಅವರ ಜನ್ಮದಿನ ಕೂಡ ಇವತ್ತು. ಕರ್ನಾಟಕದ ಹಾಸನ ಜಿಲ್ಲೆಯ ಅರಕಲಗೂಡಿನಲ್ಲಿ ಜನಿಸಿದ ಎಸ್ ಸೂರ್ಯ ನಾರಾಯಣ ರಾವ್ ಇವರು ಕೂಡ ಸ್ವಾತಂತ್ರ್ಯ ಚಳವಳಿಯಲ್ಲಿ ಅಂದರೆ ಕ್ವಿಟ್ ಇಂಡಿಯಾ ಹೋರಾಟದಲ್ಲಿ ಭಾಗವಹಿಸಿ ಜೈಲು ಶಿಕ್ಷೆಯನ್ನು ಅನುಭವಿಸಿದ್ರು. ಅವರ ಜನ್ಮದಿನ ಎಂದು ಹಾಗೆಯೇ ನಮ್ಮ ಕೇರಳದ ಕೇಳಪ್ಪನ್ ಅನ್ನುವಂತಹ ಸಮಾಜ ಸುಧಾರಕರು, ಪತ್ರಕರ್ತರು ಇವರು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದರು. ಉಪ್ಪಿನ ಸತ್ಯಾಗ್ರಹದಲ್ಲಿ ಮುಂಚೂಣಿಯಲ್ಲಿದ್ದಂತಹ ಸ್ವಾತಂತ್ರ್ಯ ಹೋರಾಟಗಾರ ಕೇಳಪ್ಪನ್ ಇವರು ಕೇರಳದವರು. ಇವರು ಕೂಡ ಜನಿಸಿದ್ದು ಆಗಸ್ಟ್ 24ಕ್ಕೆ. ಮತ್ತು ಬಂಗಾಳದ ಮತ್ತೊಬ್ಬರು ಸ್ವಾತಂತ್ರ್ಯ ಹೋರಾಟಗಾರ್ತಿಯ ಜನ್ಮದಿನ ಕೂಡ ಆಗಸ್ಟ್ 24. ವೀಣಾ ದಾಸ್ ಇವರು ಆಗಸ್ಟ್ 24 1911ರಂದು ಜನಿಸಿದರು.
1: ಬೊಜ್ಜು ಹಲವು ಕಾಯಿಲೆಗಳಿಗೆ ಮೂಲ ಕಾರಣ. ಸಿಹಿ ತಿಂಡಿ, ತಂಬಾಕು, ಕರಿದ ಪದಾರ್ಥಗಳ ಸೇವನೆ, ನಿಯಮಿತ ವ್ಯಾಯಾಮದ ಕೊರತೆ ಇವು ಬೊಜ್ಜು ಬೆಳೆಯಲು ಮುಖ್ಯ ಕಾರಣ. ತಜ್ಞ ವೈದ್ಯರಿಂದ ಮಾರ್ಗದರ್ಶನ ಪಡೆದು ಆರೋಗ್ಯ ಕಾಪಾಡಿಕೊಳ್ಳಿ.
0: ಇನ್ನು ಈ ದಿನ ನಮ್ಮನ್ನು ಅಗಲಿದಂತಹ ಗಣ್ಯರ ಪುಣ್ಯ ಸ್ಮರಣೆಯನ್ನು ನಾವು ಮಾಡೋದಾದರೆ 1968 ದೇಶದ ಪ್ರಸಿದ್ಧ ಸಮಾಜ ವಿಜ್ಞಾನಿ, ಅರ್ಥಶಾಸ್ತ್ರಜ್ಞರು ಆಗಿದ್ದಂತಹ ರಾಧಾ ಕಮಲ್ ಮುಖರ್ಜಿ ಅವರು ಇದೇ ದಿನ ನಮ್ಮನ್ನು ಅಗಲಿದ್ರು. ಅವರು ಭಾರತದ ಆರ್ಥಿಕ ಸಾಮಾಜಿಕ ಸಂಬಂಧಗಳ ಕುರಿತಾಗಿ ಮಹತ್ವದ ಸಂಶೋಧನೆಗಳನ್ನು ನಡೆಸಿದ್ರು. ರಾಧಾ ಕಮಲ್ ಮುಖರ್ಜಿ ಪ್ರಸಿದ್ಧ ಸಮಾಜ ವಿಜ್ಞಾನಿ ಹಾಗೂ ಅರ್ಥಶಾಸ್ತ್ರಜ್ಞರು ಕೂಡ ಇದೇ ದಿನ ನಿಧನರಾಗಿದ್ದು.
2: ರಕ್ತದಾನ ಒಂದು ಪವಿತ್ರ ಸೇವೆ. ಯಾರು ಯಾವ ಸಂದರ್ಭದಲ್ಲಿ ರಕ್ತದಾನ ಮಾಡಬಹುದು ಎನ್ನುವುದನ್ನ ತಜ್ಞ ವೈದ್ಯರಿಂದ ತಿಳಿದು ರಕ್ತದಾನ ಮಾಡಿ. ರಕ್ತದಾನವೆಂದರೆ ಇನ್ನೊಂದು ಜೀವ ಉಳಿಸುವ ಕೆಲಸ.
0: ಗಣ್ಯರ ಜನ್ಮದಿನವನ್ನು ನೆನಪಿಸಿಕೊಂಡ್ವಿ, ಗಣ್ಯರು ನಮ್ಮನ್ನು ಅಗಲಿದ ಸ್ಮರಣೆಯನ್ನು ಕೂಡ ಮಾಡಿದ್ವಿ. ಹಾಗೆಯೇ ಆಗಸ್ಟ್ 24 ಮತ್ತೊಂದು ವಿಶೇಷತೆ ಅಂತ ಹೇಳಿದಾಗ ವಿವಿ ಗಿರಿ ಅಂದರೆ ವರಾಹಗಿರಿ ವೆಂಕಟಗಿರಿ ಅವರು ನಮ್ಮ ದೇಶದ 4ನೇ ರಾಷ್ಟ್ರಪತಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಸಂದರ್ಭ ಕೂಡ ಇವತ್ತು. ಅಂದರೆ ಅವರು ವಿವಿ ಗಿರಿ ಅವರು ವರಾಹಗಿರಿ ವೆಂಕಟಗಿರಿ ಅವರು 1969ರಲ್ಲಿ ದೇಶದ 4ನೇ ರಾಷ್ಟ್ರಪತಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದರು. ಅವರು ಹುಟ್ಟಿದ್ದು ಆಗಸ್ಟ್ 10 1894 ಒಡಿಶಾದ ಬ್ರಹ್ಮಪುರದಲ್ಲಿ. 1980 ಜೂನ್ 24 ಚೆನ್ನೈಯಲ್ಲಿ ಅವರು ನಿಧನರಾದರು. 4ನೇ ರಾಷ್ಟ್ರಪತಿಯಾಗಿ ಆಗಸ್ಟ್ 24ರಿಂದ 1974ರವರೆಗೆ ದೇಶದ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದರು. ವಿಶೇಷವಾಗಿ ಕಾರ್ಮಿಕ ನಾಯಕರಾಗಿ, ಆಮೇಲೆ ಸ್ವತಂತ್ರ ಅಭ್ಯರ್ಥಿಯಾಗಿ ರಾಷ್ಟ್ರಪತಿಯಾಗಿ ಅಧಿಕಾರವನ್ನು ನಿರ್ವಹಿಸಿದರು. ಇದಿಷ್ಟೇ ಅಲ್ಲ, ಇನ್ನೂ ಸಾಕಷ್ಟು ದಿನ ವಿಶೇಷಗಳನ್ನು ನಾವು ಆಗಸ್ಟ್ 24ಕ್ಕೆ ಗಮನಿಸಬಹುದು. ಈಗ ಒಂದು ಚಂದದ ಹಾಡನ್ನು ಕೇಳೋಣ. ಹಾಡಿನ ನಂತರ ನಮ್ಮ ಈ ಮಾಹಿತಿ ಮಾತು ಎಲ್ಲವೂ ಕೂಡ ಮುಂದುವರಿತಾ ಹೋಗುತ್ತೆ. ಪ್ರೀತಿಸಿ ನೋಡು ಚಿತ್ರದ ಹಾಡು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿಯವರ ಧ್ವನಿಯಲ್ಲಿದೆ. ಗೀತಾ ಪ್ರಿಯಾ ಅವರು ಬರೆದಿದ್ದಾರೆ, ವಿಜಯ ಭಾಸ್ಕರ್ ಸಂಗೀತ ಸಂಯೋಜನೆ ಮಾಡಿದ್ದಾರೆ.

ಬಳ್ಳಿ ಹೂವಿಗೆ ಆಸರೆ, ಪ್ರೀತಿ ಬದುಕಿಗೆ ಆಸರೆ, ನಮಗೆ ನಿಮಗೆ ಹಾಡುಗಳ ಆಸರೆ, ನಿಮಗೆ ಹಾಡಿನ ಆಸರೆ, ನಮಗೆ ನಿಮ್ಮ ಸಂದೇಶಗಳ ಆಸರೆ. 8:44 ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಹಾಡುಗಳ ಜೊತೆಗೆ ಮಾಹಿತಿಯನ್ನು ತಿಳ್ಕೊಳ್ತಾ ಸಾಕ್ತಾ ಇದ್ದೇವೆ ನಾವು. ಆಗಸ್ಟ್ 24 ಈಗಾಗಲೇ ಸಾಕಷ್ಟು ವಿಶೇಷಗಳೇನೇನು ಅಂತ ತಿಳ್ಕೊಂಡ್ವಿ. ಅದರ ಜೊತೆಗೆ ಮತ್ತಷ್ಟು ವಿಶೇಷಗಳನ್ನು ನಾವು ಗಮನಿಸುವುದಾದರೆ, ನೈಬೀರಿಯಾದ ವಿಶಿಷ್ಟ ಧ್ವಜವನ್ನು ಅಳವಡಿಸಿಕೊಂಡಂತಹ ದಿನ ಅಂತ ಅಲ್ಲಿ ಲೈಬೀರಿಯಾದಲ್ಲಿ ಧ್ವಜ ದಿನವನ್ನಾಗಿ ಆಚರಿಸಲಾಗ್ತಾ ಇದೆಯಂತೆ. ಈ ದಿನ ಮಹತ್ವ ಅವರಿಗೆ ಅಂದರೆ ಸ್ವಾತಂತ್ರ್ಯದ ಒಂದು ವಿಶೇಷವಾದಂಥ ರಾಷ್ಟ್ರೀಯ ಗುರುತನ್ನು ಅನುಸರಿಸುವಂಥ, ಅದನ್ನು ಹೆಮ್ಮೆಯಿಂದ ಸಂಭ್ರಮಿಸುವಂಥ ಒಂದು ದಿನ ಅಂಥೇಳಿ 1800

1947ರಲ್ಲಿ ಲೈಬೀರಿಯಾದ ಒಂದು ಧ್ವಜವನ್ನ ಅಳವಡಿಸಿಕೊಂಡ ದಿನ ಅಂತ ಹೇಳಿ ಅವರು ಆಚರಣೆ ಮಾಡಿಕೊಳ್ತಾರೆ. ರಾಷ್ಟ್ರೀಯ ಹೆಮ್ಮೆ ಮತ್ತು ಐತಿಹಾಸಿಕ ಒಂದು ಮನ್ನಣೆಯನ್ನು ಪಡ್ಕೊಂಡು ಆ ದೇಶ ಧ್ವಜ ಸಾಮಾನ್ಯವಾಗಿ ವಾಣಿಜ್ಯ ವ್ಯವಹಾರ ಸಮುದಾಯದ ನೇತೃತ್ವಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹೀಗೆ ಎಲ್ಲ ಕಡೆಗಳಲ್ಲೂ ಕೂಡ ಹೆಮ್ಮೆಯಿಂದ ತಮ್ಮ ಧ್ವಜ ದಿನವನ್ನು ಆಚರಿಸಿಕೊಂಡಿದ್ದರ ಬಗ್ಗೆ ಸಭೆ ಸಮಾರಂಭಗಳು ಆ ದೇಶದಲ್ಲಿ ನಡೆಯುತ್ತೆ. ಇನ್ನು ಪ್ರತಿ ವರ್ಷ ಆಗಸ್ಟ್ 24 ರಾಷ್ಟ್ರೀಯ ಚಾಕು ದಿನ ಅಂತ ಕೂಡ ಆಚರಣೆ ಮಾಡಲಾಗ್ತಾ ಇದೆಯಂತೆ. ಚಾಕುಗಳ ಶಾಶ್ವತವಾದ ಒಂದು ಉಪಯುಕ್ತ ಮತ್ತು ಆ ಕರಕುಶಲತೆಯನ್ನು ಆಚರಿಸಬೇಕು ಅಂಥೇಳಿ, ಅಂದರೆ ಪ್ರಾಚೀನ ಕಾಲದಲ್ಲಿ ಬೇರೆ ಬೇರೆ ವಸ್ತುಗಳಿಂದ, ಕಲ್ಲುಗಳಿಂದ ಏನು ವಸ್ತು ಸಿಗುತ್ತೋ ಅದರಿಂದ ವಸ್ತುಗಳನ್ನು ಕಟ್ ಮಾಡುವಂಥ ಪದ್ಧತಿಯಿಂದ ಮುಂದೆ ಸಾಗಿ ನಾವೀಗ ಎಷ್ಟೊಂದು ಥರದ ಚಾಕುಗಳನ್ನು ಬಳಸ್ತೇವೆ. ಅಂದರೆ ಚಾಕುಗಳಲ್ಲೂ ಕೂಡ ಸುಮಾರು ವೈವಿಧ್ಯತೆ ಇದೆ. ತರಕಾರಿ ಕಟ್ ಮಾಡಲಿಕ್ಕೆ, ಮೀನು, ಮಾಂಸ, ಚಿಕ್ಕ ಚಿಕ್ಕ ತರಕಾರಿ, ಈರುಳ್ಳಿ ಬೆಳ್ಳುಳ್ಳಿ ಹಚ್ಚಲಿಕ್ಕೆ ಅಂತಲೇ, ಅಂದರೆ ನಾವೀಗ ಅಡುಗೆ ಕಾರ್ಯಕ್ರಮಗಳನ್ನು ನೋಡಿದ್ರೆ, ಅಡುಗೆ ಕಾರ್ಯಕ್ರಮಗಳಲ್ಲಿ ಹೇಳುವಂಥ ಚಾಕುಗಳು, ಅಲ್ಲಿ ಬಳಸುವಂಥ ಚಾಕುಗಳನ್ನು ನೋಡಿದ್ರೆ ಚಾಕುಗಳಲ್ಲಿ ಒಬ್ಬೊಬ್ಬ ಎಷ್ಟೊಂದು ವೆರೈಟೀಸ್ ಇದೆಯಾ ಅಂತ ಅನಿಸುತ್ತೆ. ಹಾಗೇ 24 ಆಗಸ್ಟ್ 24 ರಾಷ್ಟ್ರೀಯ ಚಾಕು ದಿನ ಅಂಥೇಳಿ ಆಚರಿಸ್ತಾರೆ. ಚಾಕುಗಳಲ್ಲಿ ವೈವಿಧ್ಯತೆ ಮಾತ್ರ ಅಲ್ಲ, ಚಾಕು ತಯಾರು ಮಾಡುವಂಥ ಕಂಪನಿಗಳು ಕೂಡ ಸಾಕಷ್ಟು ವೈವಿಧ್ಯತೆ ಇದೆ. ಕೆಲವು ಶೆಫ್ಗಳು ಇಂಥದ್ದೇ ಚಾಕು ಬೇಕು ಅಂತ ಹೇಳಿ ಕೂಡ ಅದೇ ಚಾಕುವನ್ನು ಬಳಸುವಂಥ ಪದ್ಧತಿ ಈಗೀಗ ಜಾರಿಯಾಗ್ತಾ ಇದೆ. ಅದೇ ಕಾರಣಕ್ಕೂ ಏನೋ ಗೊತ್ತಿಲ್ಲ, ಆಗಸ್ಟ್ 24ಕ್ಕೆ ರಾಷ್ಟ್ರೀಯ ಚಾಕುಗಳ ದಿನ ಅಂತ ಆಚರಣೆ ಮಾಡ್ತಾರೆ. ಇನ್ನು ಆಗಸ್ಟ್ 24 ರಾಷ್ಟ್ರೀಯ ಪೀಚ್ ಪೈ ದಿನ ಅಂತ ಹೇಳಿ, ಅಂದರೆ ಅಮೆರಿಕಾದಂತಹ ದೇಶಗಳಲ್ಲಿ ಪೀಚ್ ಹಣ್ಣಿನ ಸುಗ್ಗಿಯ ಕಾಲ ಇದೆ. ಹಾಗಾಗಿ ಸೀಸನಲ್ ಫ್ರೂಟ್ ಪೀಚ್ ಪೈ ಅದರದ್ದೊಂದು ಸ್ವೀಟ್ ಮಾಡಿಕೊಂಡು ಎಲ್ಲರಿಗೂ ಕೂಡ ಸ್ನೇಹಿತರಿಗೆ ಬಂಧು ಬಳಗಕ್ಕೆಲ್ಲ ಹಂಚಿಕೊಂಡು ಒಂದು ದಿನ ಪೀಚ್ ಪೈ ಅಂಥೇಳಿ, ನಮ್ಮಲ್ಲಿ ಬಹುಶಃ ಮಾವಿನ ಹಣ್ಣು ಹಲಸಿನ ಹಣ್ಣಿನ ಕಾಲದಲ್ಲಿ ಎಲ್ಲ ಅಡುಗೆನಲ್ಲೂ ಕೂಡ ಅದರದ್ದೇ ಸಂಭ್ರಮ ಇರೋ ಹಾಗೆ, ಅಲ್ಲಿ ಪೀಚ್ ಪೈ ಡೇ ಅಂತ ಹೇಳಿ ಅದರಿಂದ ಮಾಡಿದಂಥ ಒಂದು ಸ್ವೀಟನ್ನು ತಯಾರಿಸಿ ಬೇಕರಿಗಳಿಗೆ ಕೊಡ್ತಾರಂತೆ. ನೆಂಟರು ಇಷ್ಟರು ಚರ್ಚ್ಗಳಿಗೆ ಎಲ್ಲರಿಗೂ ಕೂಡ ಕೊಟ್ಟು ಸಂಭ್ರಮವನ್ನು ಪಡುವಂಥ ದಿನ ಆಗಿದೆ. ಆಗಸ್ಟ್ 24 ಮತ್ತೊಂದು ವಿಶೇಷತೆ ಏನಪ್ಪ ಅಂದರೆ ಉಕ್ರೇನ್ ಸ್ವಾತಂತ್ರ್ಯ ದಿನ. 1991ರಲ್ಲಿ USSRನಿಂದ ಸ್ವಾತಂತ್ರ್ಯದ ಒಂದು ಪ್ರಮುಖವಾಗಿ ಸ್ವತಂತ್ರವಾಗಿ ಉಕ್ರೇನ್ ಸ್ವಾತಂತ್ರ್ಯವನ್ನು ಪಡ್ಕೊಳ್ತು ಅಂಥೇಳಿ ಆಗಸ್ಟ್ 24ಕ್ಕೆ ಉಕ್ರೇನ್ ಸ್ವಾತಂತ್ರ್ಯ ದಿನವನ್ನಾಗಿ ಆಚರಣೆ ಮಾಡಿಕೊಳ್ತಾ ಇದೆ. ಉಕ್ರೇನಿನ ಶ್ರೀಮಂತವಾದ ಸಂಸ್ಕೃತಿ, ಭಾಷೆ, ಈ ಎಲ್ಲವನ್ನು ಕೂಡ ನಮ್ಮದೇ ದೇಶದ ಸಾರ್ವಭೌಮತ್ವ, ಸ್ವಯಂ ನಿರ್ಣಯವನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗಿದ್ದು ಈ ಒಂದು ಸ್ವಾತಂತ್ರ್ಯ ದಿನವನ್ನು ಪಡ್ಕೊಂಡಿದ್ದಕ್ಕೆ ಅಂಥೇಳಿ ಉಕ್ರೇನ್ ಆಗಸ್ಟ್ 24, 1991ರಲ್ಲಿ ಸ್ವತಂತ್ರವಾಯಿತು, ಅದನ್ನು ಆಚರಣೆ ಮಾಡಿಕೊಳ್ತಾ ಇದೆ. ಹೀಗೆ ಆಗಸ್ಟ್ 24 ಅಂತ ಹೇಳಿದ್ರೆ ಇಷ್ಟು ಮಾತ್ರ ಅಲ್ಲ, ಇನ್ನೂ ಬೇಕಾದಷ್ಟು ದಿನಗಳ ಆಚರಣೆ ಜಗತ್ತಿನಾದ್ಯಂತ ನಡೀತಾ ಇದೆ. ನಾವೀಗ ಒಂದು ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಚಂದದ ಹಾಡು, ಅದು ಆಲೆಮನೆ ಚಿತ್ರದ್ದು, ದೊಡ್ಡರಂಗೇಗೌಡರು ಬರೆದಿರೋದು, SP ಬಾಲಸುಬ್ರಹ್ಮಣ್ಯಂ ಹಾಗೂ SJ ಅವರು ಹಾಡಿದ್ದಾರೆ, ಕೇಳ್ಕೊಂಡು ಬರೋಣ ಈ ಗೀತೆ.

ಇಲಿಯನ ಸ್ನೇಹಕ್ಕೆ ಒಲವಿನ ಕಾಣಿಕೆ ಅವಸರದಿಂದ ತಂದೆಯ ನೀ ತಂದೆಯ ಮಡಿಲಿನ ಮಗುವಿನ ನಗುವಿನ ಅಳುವಿನ ದನಿಯನ್ನು ಕೇಳೋ ಬಯಕೆಯ ಆ ಬಯಕೆಯ ನನ್ನ

0: ಒಂದಷ್ಟು ದಿನ ವಿಶೇಷಗಳನ್ನು ತಿಳ್ಕೊಳ್ತಾ ಚಂದದ ಹಾಡುಗಳ ಜೊತೆಗೆ ನಮ್ಮ ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಪ್ರಸಾರವಾಯಿತು. ಅಂಥ ಚಿತ್ರದ ಗೀತೆ ಬಾರಮ್ಮ ಇಲ್ಲಿ ಬಾರಮ್ಮ ಅನ್ನುವ ಹಾಡು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಎಸ್ ಜಾನಕಿಯವರ ಧ್ವನಿಯಲ್ಲಿತ್ತು. ಜಿ ಉದಯಶಂಕರ್ ಅವರು ಗೀತೆಯನ್ನು ಬರೆದಿದ್ರು. ಜಿ ಕೆ ವೆಂಕಟೇಶ್ ಅವರ ಸಂಗೀತ ಇದ್ದಂತಹ ಗೀತೆ ಪ್ರಸಾರವಾಯಿತು. ಅದಾದ ನಂತರ ಮಿಥುನ ಚಿತ್ರದ ಹಾಡು ವಾಣಿ ಜಯರಾಮ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ದು. ದೊಡ್ಡರಂಗೇಗೌಡರ ರಚನೆ ವಿಜಯ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಇತ್ತು. ಇನ್ನು ಒಂದಷ್ಟು ಸಂದೇಶಗಳು ಹೋದದೆ ಹಾಗೆ ಉಳ್ಕೊಂಡ್ಬಿಟ್ಟಿತ್ತಲ್ಲ, ಅದನ್ನ ನೋಡ್ತಾ ಹೋಗೋಣ. ಬನ್ನಿ, ಯಾರ್ಯಾರು ಏನೇನು ಹೇಳಿದ್ದಾರೆ ವಿವಿಧ ಭಾರತಿಯನ್ನ ಕೇಳ್ತಾ ಕೇಳ್ತಾ ಅಂತ ನೋಡಿದ್ರೆ, ನಮಸ್ತೆ ವಿವಿಧ ಭಾರತಿ ಅಂತ ಮಲ್ಲೇಶ್ವರಂಯಿಂದ ಸಂಪತ್ ಲಕ್ಷ್ಮಿ ಅವರು ಹೇಳ್ತಾ ಇದ್ರೆ, ಮಂಜುಳಾ ಮುನಿಯಪ್ಪ ಪಂತ್ರಪಳ್ಳ ಮೈಸೂರು ರೋಡ್ನಿಂದ ಬೆಳಗಿನ ಶುಭೋದಯ ನಿರೂಪಣೆ ಗೀತೆಗಳು ತುಂಬಾ ಸೊಗಸಾಗಿದೆ ಅಂತ ಹೇಳ್ತಾರೆ. ಒಬ್ರು ಸ್ಟಿಕ್ಕರ್ ಕಳಿಸಿದ್ದಾರೆ, ಏನ್ ಸ್ಟಿಕ್ಕರು, ಯಾಕೆ, ಏನು, ಒಂದು ಅರ್ಥವಾಗಲ್ಲ. ಸಾಧ್ಯವಾದ್ರೆ ಏನಾದರೂ ಕಾರ್ಯಕ್ರಮ ಕೇಳ್ತಾ ಕೇಳ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚ್ಕೊಳ್ಳಿ. ಅದ್ರ ಬದಲಾಗಿ ಚಿತ್ರ ಕಳಿಸಿದ್ರೆ ನಾವೇನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ನಿರ್ಮಲ ಅವರ ಸಂದೇಶ ಬಂದಿದೆ, ಮುದ್ದಾದ ಹಾಡುಗಳು ಮುದ್ದಾದ ಮಾಹಿತಿ ಅಂತ. ನಾಗರತ್ನ ರಾಜಾಜಿ ನಗರದಿಂದ ಸ್ವರೂಪ್ ಲೋಕೇಶ್ ಕುಣಿಗಲ್ನಿಂದ ಹೇಳ್ತಾ ಇದ್ರೆ, ಶುಭೋದಯದಲ್ಲಿ ಹಳೆಯ ಚಿತ್ರಗೀತೆಗಳನ್ನ ಕೇಳ್ತಾ ಕೇಳ್ತಾ ಒಂದು ಸ್ಟೆಪ್ ಹಾಕ್ತಾ ಹಾಕ್ತಾ ಕೆಲಸ ಮಾಡುವ ಮನಸ್ಸಾಗಿದೆ, ಉಲ್ಲಾಸದಿಂದ ಪುಳಕಿತಗೊಂಡಿದೆ ಅಂತ ಹೇಳ್ತಾರೆ. ಧಾರವಾಡ ತಾಲೂಕು ಹೆಬ್ಬಳ್ಳಿ ಗ್ರಾಮದ ಶಿವಾನಂದ ಪರುತಪ್ಪ ಹೂಗಾರ್ ಶಿಕ್ಷಕರು ಮತ್ತೆ ಸಂಗಡಿಗರು ಹೇಳ್ತಾರೆ, ಶ್ರಾವಣ ಮಾಸದ ಬಿಲ್ವಪತ್ರೆ ಮಹತ್ವ, ಅವಳಿ ಜವಳಿ ಚಿತ್ರದ ಹಾಡು ಎಲ್ಲಾನು ತುಂಬಾನೇ ಚೆನ್ನಾಗಿತ್ತು, ನಮಸ್ಕಾರ ಅಂತ ಹೇಳಿದ್ರೆ, ಹಿತೇಂದ್ರ ದಾಸ್ ಅವರು ಅಸ್ಸಾಮಿಂದ ಮೆಸೇಜ್ ಕಳಿಸಿದ್ದಾರೆ. ಹಿತೇಂದ್ರ ದಾಸ್ ಅವರೇ, ಯಾವ ಕಾರ್ಯಕ್ರಮ ಕೇಳ್ತೀರಿ, ಯಾವ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಗುತ್ತೆ ಅನ್ನೋದನ್ನು ಕೂಡ ನೀವು ನಮ್ಮ ಜೊತೆ ಹಂಚ್ಕೊಳ್ಳಿ. ಇನ್ನು ಶ್ರೀಶೈಲ ಆದಿತ್ಯ ಶಿವಲೀಲಾ ತೇಲಿಯವರು ಹೇಳ್ತಾ ಇದ್ರೆ, ಆಗಸ್ಟ್ ತಿಂಗಳು ಅಂದರೆ ಸ್ವಾತಂತ್ರ್ಯ ಹೋರಾಟದ ಅನೇಕ ನೆನಪುಗಳು ಬರುತ್ತೆ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಎಷ್ಟೊಂದು ಜನ ಸ್ವಾತಂತ್ರ್ಯ ಹೋರಾಟಗಾರರನ್ನು ನಾವು ನೆನಪಿಸ್ಕೊಂಡ್ವಿ, ಧನ್ಯವಾದಗಳು ವಿವಿಧ ಭಾರತಿ ಅಂತ ಹೇಳ್ತಾರೆ. ನಾಗರಾಜ ಶರ್ಮಾ ಅವರು ಹೇಳ್ತಾ ಇದ್ರೆ, ವಿ ವಿ ಗಿರಿ ಅವರು ಅವರ ಸ್ವಂತ ಮನೆ ಬೆಂಗಳೂರು ಜಯನಗರದ ಮಾಧವನ್ ಪಾರ್ಕ್ ಹತ್ರದಲ್ಲೇ ಇತ್ತು, ಇವರು ನಮ್ಮ ತಂದೆಯವರಿಗೆ ತುಂಬ ಪರಿಚಯ ಇದ್ರು ಅಂತ ಹೇಳಿದ್ರೆ, ಸುಜಾತಾ ಶಿವಾನಂದ ನಂದಿನಿ ಲೇಔಟಿಂದ ಹೇಳ್ತಾ ಇದ್ರೆ, ಶುಭೋದಯ, ಅರಳು ಹುರಿದಂತಹ ಮಾತು ಮಾಹಿತಿ ಜೊತೆಗೆ ಇಂಪಾದ ಹಾಡುಗಳು ಚೆನ್ನಾಗಿದೆ, ವಂದನೆಗಳು ಅಂತ ಹೇಳ್ತಾರೆ. ರಾಜು ರತ್ನ ಪೂಜಾ ವರ್ಣಿಕ ರಾಜಾಜಿನಗರದಿಂದ, ಶುಭೋದಯ, ಬೆಳಗಿನ ಕಾರ್ಯಕ್ರಮ ಸೊಗಸಾಗಿದೆ ಅಂತ. ನಮ್ಮ ಶುಭೋದಯ ಕರ್ನಾಟಕ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಸಮಯ 9:30.
1: ಕ್ಲಾಸಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿರುವ ದೇಶ, ಒಂದು ನಾಡು ತನ್ನ ಇತಿಹಾಸವನ್ನು ಮರೆಯುವುದೆಂದರೆ ನಾಡಿನ ಭವ್ಯ ಸಿರಿವಂತಿಕೆಯನ್ನು ಅದು ಕಳೆದುಕೊಂಡಿತು ಎಂದೇ ಅರ್ಥ.
2: ದೇಶ ಕ್ಯಾ ಹೈ ತೀರ್ಥ ಕಾ ಸ್ಥಾನ ಹೈ ಮೇರಾ ಯೇ ದೇಶ ಮೇರಿ ಜಾನ್ ಹೈ.
3: ನಮ್ಮ ಪರಂಪರೆಯ ಭವ್ಯತೆಯನ್ನು ತಿಳಿಯುವುದು, ಪ್ರಾಚೀನರ ರುಚಿ ಅಭಿರುಚಿ, ಪ್ರತಿಭೆ, ಪರಿಶ್ರಮ, ಕಾಣಿಕೆ ಮತ್ತು ಕಾಣಿಕೆಯನ್ನು ಮುಂದಿನ ಪೀಳಿಗೆಗೆ ಜೋಪಾನವಾಗಿ ಕೈದಾಟಿಸುವುದು ಪ್ರತಿ ಪ್ರಜೆಯ ಜವಾಬ್ದಾರಿ.
1: ಸಾಹಿತ್ಯ, ಲಲಿತ ಕಲೆ, ಶಿಲಾಶಾಸನಗಳು, ತಾಡವೋಲೆ, ವಾಸ್ತುಶಿಲ್ಪ, ಪ್ರಾಚೀನ ವಿಗ್ರಹಗಳು, ನಾಣ್ಯಗಳು ಮತ್ತು ಸ್ಮಾರಕಗಳ ರಕ್ಷಣೆ ಪ್ರತಿಯೊಬ್ಬನ ಹೊಣೆ.

ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಟ್ಯೂನ್ ಮಾಡಿರೋದು 102.9 FM ವಿವಿಧ ಭಾರತಿ. ಇದು ನಿಮ್ಮ ನಿತ್ಯದ ಸಂಗಾತಿ. ಈಗಾಗಲೇ ನಾವು ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಆಗಸ್ಟ್ 24ಕ್ಕೆ ಏನೆಲ್ಲ ದಿನಾಚರಣೆಗಳನ್ನು ಆಚರಿಸ್ತಾರೆ ಅಂತ ಹೇಳಿ ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ಗಮನಿಸಿದ್ದೇವೆ. ಈ ದಿನಾಚರಣೆಗಳ ಜೊತೆಗೆ ಮತ್ತೂ ಎರಡು ವಿಚಾರಗಳು ನಮ್ಮ ಹತ್ರ ಇದೆ. ಹೌದು, ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆರಡು ವಿಚಾರಗಳ ಜೊತೆಗೆ ಸೊಗಸಾದ ಹಾಡುಗಳು ನಿಮ್ಮ ಜೊತೆಯಾಗುತ್ತೆ. ಕೇಳ್ತಾ ಇರಿ, ಇಂದಿನ ವಿಶೇಷ ಕಾರ್ಯಕ್ರಮ ಈಗ ಆರಂಭ ಆಗಿದೆ. ಒಂದು ಚಂದದ ಹಾಡನ್ನು ಕೇಳ್ಕೊಂಡು ಬನ್ನಿ. ಹಾಡನ್ನು ಕೇಳಿದ ನಂತರ ಮತ್ತೆರಡು ದಿನ ವಿಶೇಷಗಳು ಏನು, ಅದರ ವಿಶೇಷತೆ ಏನು ಅಂತೆಲ್ಲ ಈಗಿನಿಂದ ಅಂದರೆ 10 ಗಂಟೆವರೆಗೂ ನಾವು ತಿಳ್ಕೊಳ್ತಾ ಹೋಗೋಣ. ಸೋಮವಾರದ ಬೆಳಗಿನ ಈ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಿರೋದು ವಿವಿಧ ಭಾರತೀಯ ಧ್ವನಿಯಾಗಿ ಚಂದು ಬಾನುಲಿ ಬಂಧು.

ನಿನ್ನೆ ಪ್ರೀತಿಸುವೆ ಚಿತ್ರದ ಹಾಡನ್ನ ಕೇಳಿದ್ವಿ, ಕೋಗಿಲೆ ಹಾಡು ಚಂದನ ಅಂತ. ಚಿತ್ರ ಮತ್ತು ರಾಜೇಶ್ ಕೃಷ್ಣನ್ ಅವರು ಹಾಡಿದ ಗೀತೆ ಇದಾಗಿತ್ತು. ಕೆ ಕಲ್ಯಾಣ್ ಅವರು ಬರೆದಿದ್ರು, ರಾಜೇಶ್ ರಾಮನಾಥ್ ಅವರ ಸಂಗೀತವಿತ್ತು. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಎರಡು ವಿಶೇಷಗಳನ್ನ ನಾವು ಗಮನಿಸ್ತಾ ಹೋಗೋಣ ಅಂತ ಹೇಳಿದ್ವಲ್ಲ. ಒಂದು ವಿಶೇಷ ಏನಪ್ಪ ಅಂದ್ರೆ, ಆಗಸ್ಟ್ 24ರ ಮತ್ತೊಂದು ವಿಶೇಷತೆ ಅಂದ್ರೆ, ಈಗಾಗಲೇ ನಾವು ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಜಗತ್ತಿನಾದ್ಯಂತ ಏನೆಲ್ಲ ದಿನ ವಿಶೇಷಗಳನ್ನ ಗಮನಿಸ್ತಾರೆ ಆಚರಿಸ್ತಾರೆ ಅಂತ ಹೇಳಿ ಗಮನಿಸಿದ್ವಲ್ಲ. ಇವತ್ತಿನ ಇಂದಿನ ವಿಶೇಷ ಕಾರ್ಯಕ್ರಮದ ಒಂದು ವಿಚಾರವನ್ನ ನಾವು ಗಮನಿಸುವುದಾದ್ರೆ, ಹಾವೇರಿ ಜಿಲ್ಲೆ. ಹೌದು, ಹಾವೇರಿ ಜಿಲ್ಲೆ 1997 ಆಗಸ್ಟ್ 24ರಂದು ಸ್ವತಂತ್ರ ಜಿಲ್ಲೆಯಾಗಿ ಅಸ್ತಿತ್ವಕ್ಕೆ ಬಂತು. ಹಾವೇರಿ ಜಿಲ್ಲೆ ಕರ್ನಾಟಕ ರಾಜ್ಯದ ಮಧ್ಯಭಾಗದಲ್ಲಿದೆ. ದೇಶದ ಭೂಪಟದಲ್ಲಿ ಕರ್ನಾಟಕಕ್ಕೆ ವಿಶೇಷವಾದಂಥ ಸ್ಥಾನ, ಹಾಗೆ ಕರ್ನಾಟಕದಲ್ಲಿ ಹಾವೇರಿ ಜಿಲ್ಲೆಗೆ ವಿಶೇಷವಾದಂಥ ಸ್ಥಾನ. ಯಾಕಂದ್ರೆ ಉತ್ತರ ಕರ್ನಾಟಕದ ಜಿಲ್ಲೆಗಳಿಗೆ ಹೆಬ್ಬಾಗಿಲು ಅಂತಾನೆ ಕರೀತಾರೆ ಹಾವೇರಿ ಜಿಲ್ಲೆಯನ್ನ. ಜಿಲ್ಲೆ ಸಾಂಸ್ಕೃತಿಕವಾಗಿ ಶ್ರೀಮಂತವಾಗಿದೆ. ಈ ಹಾವೇರಿ ಜಿಲ್ಲೆಯಲ್ಲಿ ಸಂತ ಶಿಶುನಾಳ ಶರೀಫರು, ಭಕ್ತ ಶ್ರೇಷ್ಠನಾದಂತಹ ಕನಕದಾಸರು, ಸರ್ವಜ್ಞ ಹಾನಗಲ್ ಕುಮಾರ ಶಿವಯೋಗಿಗಳು, ಕಾದಂಬರಿಗಳ ಪಿತಾಮಹ ಅಂತಾನೆ ಕರೆಯುವಂತಹ ಗಳಗನಾಥರು, ಗಾನಯೋಗಿ ಪಂಚಾಕ್ಷರ ಗವಾಯಿಗಳು, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದಂಥ ಡಾಕ್ಟರ್ ವಿನಾಯಕ ಕೃಷ್ಣ ಗೋಕಾಕರು ಸೇರಿದ ಹಾಗೆ ಅನೇಕ ಮಹನೀಯರಿಗೆ ಜನ್ಮ ನೀಡಿದ ಹೆಮ್ಮೆ ಹಾವೇರಿ ಜಿಲ್ಲೆಯದ್ದು. ಅಷ್ಟೇ ಅಲ್ಲ, ಬ್ರಿಟಿಷರ ವಿರುದ್ಧ ಹೋರಾಡಿ ವೀರ ಮರಣವನ್ನು ಅಪ್ಪಿದ ಹುತಾತ್ಮ ಮೈಲಾರ ಮಹಾದೇವಪ್ಪನವರು ಹಾವೇರಿ ಜಿಲ್ಲೆಯವರು. ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದಂತಹ ದಿವಂಗತ ಹಳ್ಳಿಕೇರಿ ಗುದ್ಲೆಪ್ಪ ಅವರು ಕೂಡ ಹಾವೇರಿ ಜಿಲ್ಲೆಯ ಹೊಸರೀತಿಯವರು. ಹೀಗಾಗಿ ಹಾವೇರಿ ಜಿಲ್ಲೆ ಸಾಕಷ್ಟು ವಿಶೇಷತೆಗಳನ್ನು ಒಳಗೊಂಡಂತಹ ಜಿಲ್ಲೆ. ಇದು ಮೊದಲಿಗೆ ಧಾರವಾಡ ಜಿಲ್ಲೆಯ ಒಂದು ಭಾಗ ಆಗಿತ್ತು. ಆಮೇಲೆ ಆ ಜನರ ಬೇಡಿಕೆಯಂತೆ ಬಹಳಷ್ಟು ಹೋರಾಟಗಳ ನಂತರ ಧಾರವಾಡ ಜಿಲ್ಲೆಯಿಂದ ವಿಭಜಿಸಲ್ಪಟ್ಟು 24/8/1997 ಹಾವೇರಿ ಹೊಸ ಜಿಲ್ಲೆಯಾಗಿ ಅಸ್ತಿತ್ವಕ್ಕೆ ಬಂತು.

ತವರಿಗೆ ಬಾತಂಗೆ ಚಿತ್ರದ ಹಾಡು ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಇತ್ತು. ಮಂಜುಳಾ ಗುರುರಾಜ್ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ ಗೀತೆ. 9:19 ಸಮಯ ಆಗಿದೆ. ವಿವಿಧ ಭಾರತಿಯಲ್ಲಿ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ 1997 August 24 ಅಸ್ತಿತ್ವಕ್ಕೆ ಬಂದಂತಹ ಜಿಲ್ಲೆ ಹಾವೇರಿ ಜಿಲ್ಲೆ ಬಗ್ಗೆ ಒಂದಿಷ್ಟು ಮಾತಾಡ್ತಾ ಚಂದದ ಹಾಡುಗಳ ಜೊತೆಗೆ ನಮ್ಮ ಈ ಜರ್ನಿ ಸಾಗ್ತಾ ಇದೆ. ಕಾರ್ಯಕ್ರಮವನ್ನು ಕೇಳ್ತಾ ಕೇಳ್ತಾ ನೀವು ಕೂಡ ಪ್ರೀತಿಯಿಂದ ಸಂದೇಶಗಳನ್ನು ಕಳಿಸ್ಕೊಟ್ಟಿದ್ದೀರಿ. ಅಮೆರಿಕದಿಂದ ಸುನಿಲ್ ಕುಲಕರ್ಣಿ ಅವರು, ಶುಭೋದಯ, ಕಾರ್ಯಕ್ರಮ ಇಷ್ಟ ಆಯಿತು, ಇಂದಿನ ವಿಶೇಷ ಕಾರ್ಯಕ್ರಮ ಕೂಡ ಬಹಳನೇ ಸೊಗಸಾಗಿ ಮೂಡಿ ಬರ್ತಾ ಇದೆ, ವಿವಿಧ ಭಾರತಿ ಕೇಳ್ತಾ ಇದ್ರೆ ಕೇಳ್ತಾನೇ ಇರಬೇಕು ಅಂತ ಅನಿಸುತ್ತೆ ಅಂತ ಹೇಳಿದ್ದಾರೆ. ಹೌದು, 1997 August 24 ಸ್ವತಂತ್ರ ಜಿಲ್ಲೆಯಾಗಿ ಅಸ್ತಿತ್ವಕ್ಕೆ ಬಂದಿದ್ದು ಹಾವೇರಿ ಜಿಲ್ಲೆ. ಅಂದರೆ ಈ ಜಿಲ್ಲೆಯಲ್ಲಿ ಸಾಧಕರು, ಸಂತರ ನೆಲೆವೀಡು, ಐತಿಹಾಸಿಕ ಸ್ಮಾರಕಗಳ ನೆಲೆವೀಡು. ಇಲ್ಲಿಯ ಕೃಷಿ ನಮಗೆಲ್ಲ ಗೊತ್ತೇ ಇದೆ, ಬ್ಯಾಡಗಿ, ಮೆಣಸಿನಕಾಯಿ.

ಈ ಹಾವೇರಿ ಜಿಲ್ಲೆಯ ವಿಶೇಷ. ಹಾಗೆಯೇ ಮೆಕ್ಕೆಜೋಳ, ಭತ್ತ, ಕಡಲೆ ಇವೆಲ್ಲವನ್ನು ಕೂಡ ಬೆಳೀತಾರೆ. ರಾಜ್ಯದ ಪ್ರಮುಖ ಕೃಷಿ ಉತ್ಪನ್ನ ಕೇಂದ್ರ ಹಾವೇರಿ ಜಿಲ್ಲೆ ಅಂದರೆ ಖಂಡಿತ ಅದು ಸುಳ್ಳಲ್ಲ. ಇನ್ನು ವನ್ಯಜೀವಿ ಮತ್ತು ಪ್ರಕೃತಿ ಧಾಮಗಳನ್ನು ಕೂಡ ನಾವು ಈ ಜಿಲ್ಲೆಯಲ್ಲಿ ಗಮನಿಸಬಹುದು. ನವಿಲುಗಳ ಸಂರಕ್ಷಣೆಗಾಗಿ ಮೀಸಲಾದಂಥ ಪ್ರಮುಖ ತಾಣ ಬಂಕಾಪುರದ ಈ ಒಂದು ಪ್ರದೇಶ. ಹಾಗೆ ರಾಣೆಬೆನ್ನೂರಿನಲ್ಲಿ ಕೃಷ್ಣಮೃಗ ಅಭಯಾರಣ್ಯವನ್ನು ಕೂಡ ನಾವು ಗಮನಿಸಬಹುದು. ಹಾವೇರಿ ಜಿಲ್ಲೆ ಅಂತ ಹೇಳಿದ್ರೆ ಒಂದು ಐತಿಹಾಸಿಕ ಹಿನ್ನೆಲೆ. ಈ ಜಿಲ್ಲೆಯಲ್ಲಿ ತುಂಗಭದ್ರಾ, ವರದಾ ನದಿಗಳು ಕೂಡ ಹರಿಯುತ್ತೆ. ಇಲ್ಲಿಯ ಶಿಲ್ಪ ಕಲಾ ವೈಭವವನ್ನು ತೋರಿಸುವಂತಹ ಅದೆಷ್ಟೋ ನಾವು ರಾಜರ ಕಾಲದ ಶಿಲಾ ಶಾಸನಗಳು ಈ ಊರಿನಲ್ಲಿ ಈ ಜಿಲ್ಲೆಯಲ್ಲಿ ಪತ್ತೆಯಾಗಿವೆ. ಅಂದರೆ ಬಂಕಾಪುರ, ಗುತ್ತಲ, ಹಾನಗಲ್ಲಿನ ಕದಂಬರು, ಕನ್ನಡದ ಆದಿಕವಿ ಪಂಪನ ಗುರುಗಳು ಕೂಡ ದೇವೇಂದ್ರ ಮುನಿಗಳು, ಅವರು ಇಲ್ಲಿಯವರು. ರನ್ನಚಾವುಂಡರಾಯನ ಗುರುಗಳು, ಅಜಿತ ಸೇನಾಚಾರ್ಯರು ಕೂಡ ಹಾವೇರಿ ಜಿಲ್ಲೆ ಬಂಕಾಪುರದಲ್ಲಿ ವಾಸವಾಗಿದ್ದರು ಅಂತಲೇ ಹೇಳ್ತಾರೆ. ಇನ್ನು ಬಂಕಾಪುರ ಹೊಯ್ಸಳ ವಿಷ್ಣುವರ್ಧನನ ಎರಡನೇ ರಾಜಧಾನಿಯಾಗಿತ್ತು ಅಂತ ಹೇಳ್ತಾರೆ. ಐತಿಹಾಸಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಎಲ್ಲ ರೀತಿಯಲ್ಲೂ ಕೂಡ ಮಹತ್ವವನ್ನು ಪಡ್ಕೊಂಡಂಥದ್ದು ಹಾವೇರಿ ಜಿಲ್ಲೆ. ಕೋದಂಡರಾಮ ಚಿತ್ರದ ಗೀತೆ ಎಲ್ ಎನ್ ಶಾಸ್ತ್ರಿ ಮತ್ತು ಚಿತ್ರ ಅವರ ಧ್ವನಿ, ಸಾಹಿತ್ಯ ಮತ್ತು ಸಂಗೀತ ವಿ ರವಿಚಂದ್ರನ್.

ಹೌದು, ಏಲಕ್ಕಿ ಕಂಪಿನ ನಾಡು ಹಾವೇರಿ, ಶರಣರ ನಾಡು, ಭಾವೈಕ್ಯದ ಬೀಡು, ಸಾಂಸ್ಕೃತಿಕ ಮತ್ತು ಧಾರ್ಮಿಕ ತಾಣಗಳ ತವರೂರು. ಮಾತ್ರ ಅಲ್ಲ, ಅನೇಕ ರಮಣೀಯ ತಾಣಗಳನ್ನು ಕೂಡ ತನ್ನ ಒಡಲಲ್ಲಿ ಇಟ್ಕೊಂಡಿದೆ. ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಅಂತಲೇ ಕರೆಸಿಕೊಳ್ಳುತ್ತೆ ಹಾವೇರಿ.

0: ಇತ್ತೀಚೆಗೆ ಒಂದು ರಾಕ್ ಗಾರ್ಡನ್ ಅನ್ನುವಂಥ ಒಂದು ಪಾರ್ಕನ್ನು ಕೂಡ ಅಲ್ಲಿ ಮಾಡಿದ್ದಾರೆ. ಅಲ್ಲಿ ಬೇಕಾದಷ್ಟು ಗ್ರಾಮೀಣ ಸೊಗಡಿನ 8 ಅಂದರೆ ಈ ಒಂದು ರಾಕ್ ಗಾರ್ಡನ್ಗೆ 8 ವಿಶ್ವ ದಾಖಲೆಗಳ ಒಂದು ಕಿರೀಟ ಕೂಡ ಬಂದಿದೆ. ಸಾಕಷ್ಟು ವಿಶೇಷತೆಯನ್ನು ಹೊಂದಿರುವಂಥ ಅಂದರೆ ಹಾವೇರಿಯ ಸಿದ್ದೇಶ್ವರನ ದೇವಸ್ಥಾನ, ಹಾನಗಲ್ ಪಟ್ಟಣದ ತಾರಕೇಶ್ವರ ಮತ್ತು ಬಿಲ್ಲೇಶ್ವರನ ದೇವಸ್ಥಾನ, ಸಿದ್ದೇಶ್ವರರು ಸೋಮೇಶ್ವರರ ದೇವಸ್ಥಾನ, ವರದಾ ಮತ್ತು ತುಂಗಾ ನದಿಯ ಸಂಗಮ ಗಳಗನಾಥದ ಗಳಗೇಶ್ವರ, ರಟ್ಟಿಹಳ್ಳಿಯ ಕದಂಬೇಶ್ವರನ ದೇವಸ್ಥಾನ, ಚೌಡದಾನಪುರದ ಮುಕ್ತೇಶ್ವರ, ಬಂಕಾಪುರದ ನಗರೇಶ್ವರ, ಈ ಎಲ್ಲ ದೇವಸ್ಥಾನಗಳು ತನ್ನದೇ ಆದಂಥ ಶಿಲ್ಪಕಲೆಯಿಂದ ಖ್ಯಾತಿಯನ್ನು ಪಡ್ಕೊಂಡಿವೆ. ಸವಣೂರು ತಾಲೂಕಿನ ವೀರಭದ್ರೇಶ್ವರ, ದೇವರಗುಡ್ಡದ ಮಾಲತೇಶ್ವರ, ಕದರಮಂಡಗಿಯ ಕಾಂತೇಶ, ಸಾತೇನಹಳ್ಳಿಯ ಶಾಂತೇಶ, ಕಾಗಿನೆಲೆಯ ಆದಿಕೇಶವ ದೇವಸ್ಥಾನಗಳು ಸೇರಿದ ಹಾಗೆ ಹಾವೇರಿ ಜಿಲ್ಲೆ ಇಷ್ಟಕ್ಕೆ ಸೀಮಿತ ಆಗೋದಿಲ್ಲ. ಬಹಳಷ್ಟು ವಿಶೇಷಗಳನ್ನು ಒಳಗೊಂಡಂತಹ ಜಿಲ್ಲೆಯಾಗಿದೆ. ರಾಜ ಮಹಾರಾಜರ ಕೊಡುಗೆಯಲ್ಲಿದೆ. ಕಲ್ಯಾಣದ ಚಾಳುಕ್ಯರು, ಹೊಯ್ಸಳರು, ರಾಷ್ಟ್ರಕೂಟರು, ಪಲ್ಲವರು ಮುಂತಾದ ರಾಜ ಮಹಾರಾಜರು ಕೂಡ ಈ ಜಿಲ್ಲೆಗೆ ತನ್ನದೇ ಆದಂತಹ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಅಂತಲೇ ಕರೆಯಲ್ಪಡುವ ಹಾವೇರಿ ಜಿಲ್ಲೆ ತನ್ನದೇ ಆದ ವೈಶಿಷ್ಟ್ಯಗಳಿಂದ ಹೆಸರಾಗಿದೆ. ಹೇರಳವಾದ ವನ ಸಂಪತ್ತು, ಅತ್ಯಂತ ಪ್ರಾಚೀನ ಶಿಲ್ಪಕಲಾ ವೈಭವದಿಂದ ಸುಮಾರು 150 ಹೆಚ್ಚು ದೇವಸ್ಥಾನಗಳು, ಕೋಟೆ ಕೊತ್ತಲಗಳನ್ನು ಹೊಂದಿರುವ ಜಿಲ್ಲೆ ಅಂಥೇಳಿ ಹಾವೇರಿ ಜಿಲ್ಲೆಯನ್ನು ಕರೀತಾರೆ. ಪಶ್ಚಿಮ ಘಟ್ಟದ ಪ್ರದೇಶ, ಅರೆ ಮಲೆನಾಡು ಮುಂತಾದ ವೈಶಿಷ್ಟ್ಯಗಳಿಂದ ಕೂಡಿದ ಈ ಜಿಲ್ಲೆ ರಾಜ್ಯದ ಐತಿಹಾಸಿಕ ಪ್ರವಾಸಿಕ ತಾಣವಾಗಿದೆ.
1: ಇದೇನ್ ಮಗ ಬರೀ ತನ್ನ ನನ್ನ ಅಂತ ಎಳೀತಾ ಇದೀಯಾ? ನಿದ್ದೆ ಬತ್ತಾಯ್ತೆ? ಯಾವ್ದಾನ ಬೇರೆ ಪದನ ತೆಗೆದು ಬುಟ್ಟು ಹಾಕೋತಾನೆ?
2: ಅಯ್ಯೋ, ನಂಗ್ ಪದ ಗಿದ ಯಾವ್ದು ಬರೋಕಿಲ್ಲ.
1: ಯಾಕೆ ಬರಕಿಲ್ಲ? ನಾನಾಗ್ತೀನಿ ಕೇಳು. ಇಲ್ಲಿ ಅಡಿಕೆ ಐತೆ, ಎಲೆ ಐತೆ, ಮಲ್ನಾಡು ಅಡಿಕೆ

0: ಜೀವನದ ಯಶಸ್ಸಿನ ಗುಟ್ಟುಗಳಲ್ಲಿ ನಾವು ತಿನ್ನುವ ಆಹಾರವೂ ಒಂದು. ಊಟ ಬಲ್ಲವನಿಗೆ ರೋಗವಿಲ್ಲ ಎಂದಿದ್ದಾರೆ ಹಿರಿಯರು.
1: ಅಸುರಕ್ಷಿತ ಆಹಾರ ಮತ್ತು ಅಶುದ್ಧ ನೀರಿನ ಸೇವನೆ ಅಪಾಯಕಾರಿ. ಹೆಚ್ಚು ಹೆಚ್ಚು ತರಕಾರಿ ಹಣ್ಣು ಹಂಪಲುಗಳನ್ನು ಬಳಸಿ ಸಾಕಷ್ಟು ನೀರನ್ನೂ ಕುಡಿಯಿರಿ. ಆಹಾರ ಪದಾರ್ಥಗಳನ್ನು ವ್ಯರ್ಥ ಪೋಲು ಮಾಡದೆ ಪುನರ್ಬಳಕೆಯ ವಿಧಾನಗಳನ್ನು ತಿಳಿದುಕೊಳ್ಳಿ.
0: ಆಹಾರ ಪದಾರ್ಥಗಳನ್ನು ಗೌರವಿಸಿ, ಅದು ನಿಮ್ಮ ಗೌರವ ಉಳಿಸುತ್ತದೆ. ಆರೋಗ್ಯಕರ ಆಹಾರ ಪದ್ಧತಿಯನ್ನು ಅನುಸರಿಸಿ ರೋಗಗಳಿಂದ ದೂರವಿರೋಣ.

ಸಿಂಹಾದ್ರಿಯ ಸಿಂಹ ಚಿತ್ರದ ಹಾಡನ್ನು ನಾವು ಕೇಳಿದ್ವಿ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಸಂಗೀತ ಗುರುರಾಜ್ ಅವರ ಧ್ವನಿಗಳು, ಎಸ್ ನಾರಾಯಣ ಅವರು ಬರೆದ ಗೀತೆಗೆ ದೇವ ಅವರ ಸಂಗೀತವಿತ್ತು. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸದಾ ನಿಮ್ಮ ಸಂಗಡ. 9:35 ಸಮಯವಾಗಿದೆ. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಹಾವೇರಿ ಜಿಲ್ಲೆಯ ವಿಶೇಷತೆಯನ್ನು ಸ್ವಲ್ಪ ಮಾತ್ರ ನಾವು ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗಿದ್ದು, ಯಾಕಂದರೆ ಹೇಳೋದಕ್ಕೆ ಇಷ್ಟೆಲ್ಲ ವಿಚಾರಗಳಿದೆ. ನೀವು ಕೂಡ ಹೇಳ್ತಾ ಇದ್ದೀರಾ, ನಾವು ಹಾವೇರಿ ಜಿಲ್ಲೆಯವರು, ನಮ್ಮೂರಿನಲ್ಲಿ ಇದೇ ಇದೆ, ಈ ಥರ ವಿಶೇಷತೆ ಇದೆ, ಏನೆಲ್ಲ ಇದೆ ಎನ್ನುವ ಒಂದಷ್ಟು ಮಾಹಿತಿನ ನೀವು ಕೂಡ ಕೊಡ್ತಾ ಇದ್ದೀರಾ. ಖಂಡಿತವಾಗ್ಲೂ ಹೌದು, ಅದೆಲ್ಲವೂ ಹೌದು ಹೌದು ಹೌದು, ಖಂಡಿತ ಅದೆಲ್ಲ ಸತ್ಯ. ಹಾವೇರಿ ಜಿಲ್ಲೆ ಕರ್ನಾಟಕದ ಯಾವುದೇ ಒಂದು ಪ್ರದೇಶ, ಹಳ್ಳಿ ಇರಬಹುದು, ನಗರ ಇರಬಹುದು, ಜಿಲ್ಲೆ, ತಾಲೂಕು, ಎಲ್ಲ ಕಡೆಗಳಲ್ಲೂ ಕೂಡ ತನ್ನದೇ ಆದಂತಹ ಒಂದು ವಿಶೇಷತೆಯನ್ನು ಒಳಗೊಂಡಿರೋದನ್ನು ನಾವು ಗಮನಿಸಬಹುದು. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಸ್ವಲ್ಪ ಮಾತ್ರನೇ ಹೇಳೋದಕ್ಕೆ ಸಾಧ್ಯ ಆಗಿದ್ದು ಅನ್ನೋದು ನಿಮಗೂ ಕೂಡ ಗೊತ್ತಾಗಿದೆ. ಅದೇ ಥರ ನಾವು ಈಗ ಇನ್ನೊಂದು ವಿಷಯದ ಕಡೆಗೆ ಗಮನ ಹರಿಸೋಣ. ಒಂದು ಕಾಲಕ್ಕೆ ಇದೊಂದು ನಗರವನ್ನು ಸಂತೋಷದ ನಗರ ಅಂತ ಕರೀತಾ ಇದ್ರು. ಇದು ಬ್ರಿಟಿಷರ ರಾಜಧಾನಿ ಕೂಡ ಆಗಿತ್ತು. ಆದರೆ ಆಗಿನ ಆ ನಗರಕ್ಕೂ ಈಗಿನ ಈ ನಗರಕ್ಕೂ ಅಗಾಧವಾದಂಥ ವ್ಯತ್ಯಾಸ ಇದೆ. ಹೌದು, ಕೋಲ್ಕತ್ತಾ, ಕಲ್ಕತ್ತಾ ನಮ್ಮ ದೇಶದ ಪಶ್ಚಿಮ ಬಂಗಾಳದ ರಾಜಧಾನಿ ಮತ್ತು ದೇಶದ ಪ್ರಮುಖ ಸಾಂಸ್ಕೃತಿಕ ಕೇಂದ್ರ. ಕೋಲ್ಕತ್ತಾ ನಗರ, ಕಲ್ಕತ್ತಾದ ಬಗ್ಗೆ ಯಾಕೆ ಇವಾಗ ಮಾತು ಅಂತ ಹೇಳಿದ್ರೆ, 1690 ಆಗಸ್ಟ್ 24 ಕೋಲ್ಕತ್ತಾ ನಗರದ ಒಂದು ಸ್ಥಾಪನೆ ಆಯಿತು ಅನ್ನುವ ಇತಿಹಾಸ ಇದೆ. ಹೌದು, ಬ್ರಿಟಿಷರ ಕಾಲದಲ್ಲಿ 1911 ಕೋಲ್ಕತ್ತಾ ಭಾರತದ ರಾಜಧಾನಿಯಾಗಿತ್ತು. ಆನಂತರ ನಮ್ಮ ದೇಶದ ರಾಜಧಾನಿ ದೆಹಲಿಗೆ ಬದಲಾವಣೆ ಆಯಿತು. ಆದರೆ ಆಗಸ್ಟ್ 24, 1690 ಬ್ರಿಟಿಷ್ ಅಧಿಕಾರಿ ಜಾಬ್ ಚಾರ್ನಾಕ್ ಅನ್ನುವರು ಮೂರು ಹಳ್ಳಿಗಳು, ಅದು ಸುತಾನುತಿ, ಗೋವಿಂದಪುರ ಮತ್ತು ಕಲ್ಕತ್ತಾ, ಈ ಮೂರು ನಗರಗಳನ್ನು ಸೇರಿಸಿ ಒಟ್ಟಾರೆಯಾಗಿ ಕಲ್ಕತ್ತಾ ಅನ್ನುವ ಹೆಸರನ್ನು ಕೊಟ್ಟರು ಅಂತ ಇತಿಹಾಸ ಹೇಳುತ್ತೆ. ಕಲ್ಕತ್ತಾ ನಗರದ ಬಗ್ಗೆ ಅಲ್ಲಿಗೆ ಹೋದವರು, ಬಂದವರು, ಅಲ್ಲಿ ಸಂಬಂಧಿಕರು ಇರೋರು, ದೇಶದ ಇತಿಹಾಸವನ್ನು ಅರಿತುಕೊಂಡಿರೋರು ಎಲ್ಲರಿಗೂ ಗೊತ್ತಿದೆ. ಅದು ಕೂಡ ಸಾಕಷ್ಟು ಪ್ರವಾಸಿ ತಾಣಗಳು, ಹಬ್ಬ, ಸಂಸ್ಕೃತಿ ಮತ್ತು ತನ್ನದೇ ಆದಂಥ ಒಂದು ವಿಚಾರಗಳಿಗಾಗಿ ಕೋಲ್ಕತ್ತಾ ನಗರ ಬಹಳಷ್ಟು ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ. ವಿಕ್ಟೋರಿಯಾ ಮೆಮೋರಿಯಲ್, ಹೌರಾ ಬೇಜ್, ದಕ್ಷಿಣೇಶ್ವರದ ಅಂತಲೇ ಕರೆಯಲ್ಪಡುವಂಥ ಕಾಶಿ ದೇವಸ್ಥಾನ, ದುರ್ಗಾ ಪೂಜೆ, ಇವೆಲ್ಲ ವಿಚಾರಗಳಿಗಾಗಿ ಕೋಲ್ಕತ್ತಾ ತನ್ನದೇ ಆದ ಮಹತ್ವವನ್ನು ಪಡ್ಕೊಂಡಿದೆ. ಮತ್ತು ಸಾಂಸ್ಕೃತಿಕವಾಗಿ, ಸಾಹಿತ್ಯಿಕವಾಗಿ ರವೀಂದ್ರನಾಥ ಟ್ಯಾಗೂರ್ ಅವರು, ಸತ್ಯಜಿತ್ ರೇ, ಮದರ್ ತೆರೇಸಾ ಇಂತಹ ಮಹನೀಯರು ಕೂಡ ಕೋಲ್ಕತ್ತಾ ನಗರವನ್ನು ತಮ್ಮ ಕರ್ಮ ಭೂಮಿಯನ್ನಾಗಿಸಿಕೊಂಡು ದೇಶದ ಸಾಂಸ್ಕೃತಿಕ ರಾಜಧಾನಿ ಅನ್ನುವ ಹೆಸರಿನಿಂದ ಕೋಲ್ಕತ್ತಾ ಕಂಗಳಿಸುವ ಹಾಗೆ ಮಾಡಿದರು.

ಉಪೇಂದ್ರ ಅವರು H2O ಚಿತ್ರಕ್ಕಾಗಿ ಬರೆದ ಗೀತೆಗೆ ಸಾಧು ಕೋಕಿಲ ಅವರ ಸಂಗೀತ ಇತ್ತು. ಕವಿತಾ ಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿದ್ರು. H2O ಚಿತ್ರದ ಗೀತೆ ಇದೀಗ ಕೇಳಿದ್ರಿ. ಹಾವೇರಿ ಜಿಲ್ಲೆಯ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಂಡ ನಂತರ ಕೋಲ್ಕತ್ತಾ ನಗರದ ಬಗ್ಗೆ ನಾವು ತಿಳ್ಕೊಳ್ಳೋಣ. ನಮ್ಮ ಹಿಂದಿನ ಕೋಲ್ಕತ್ತಾಕ್ಕೂ ಈಗಿನ ಅಂದರೆ ಬ್ರಿಟಿಷರ ಕಾಲದ ನಂತರ ಸ್ವಾತಂತ್ರ್ಯ ನಂತರದ ಕೋಲ್ಕತ್ತಾ ಸಾಕಷ್ಟು ಬದಲಾವಣೆಗಳನ್ನು ಕಂಡಿದೆ. ಅಂದರೆ ಒಂದಷ್ಟು ಅಜಗಜಾಂತರ ವ್ಯತ್ಯಾಸಗಳನ್ನು ನಾವು ಗಮನಿಸ್ತಾ ಹೋಗಬಹುದು. ದೇಶದ ಅತ್ಯಂತ ಹಳೆಯ ಗಾಲ್ಫ್ ಕ್ಲಬ್ ಕೋಲ್ಕತ್ತಾದಲ್ಲಿದೆ. ಇದನ್ನು 1829 ಶುರು ಮಾಡಿದ್ದು ಇದು ಇಂದಿಗೂ ಕೂಡ ದೇಶದ ಅತ್ಯಂತ ಪ್ರತಿಷ್ಠಿತ ಗಾಲ್ಫ್ ಸಂಸ್ಥೆಗಳಲ್ಲಿ ಒಂದಾಗಿದೆ. ನಮ್ಮಲ್ಲಿ ಇವಾಗ ದೆಹಲಿ, ಮುಂಬೈ ಮತ್ತು ಬೆಂಗಳೂರಿನಲ್ಲಿ ಮೆಟ್ರೋ ಸೌಲಭ್ಯವನ್ನು ನಾವು ಗಮನಿಸಬಹುದು. ಆದರೆ 1950 ಸಂದರ್ಭದಲ್ಲೇ ಭಾರತದಲ್ಲಿ ಮೆಟ್ರೋ ಸೌಲಭ್ಯವನ್ನು ಪಡೆದ ಮೊದಲ ನಗರ ಕೋಲ್ಕತ್ತಾ ಅಂತ ಹೇಳಲಾಗಿದೆ. ಅಂದರೆ ಪಶ್ಚಿಮ ಬಂಗಾಳದ ಆಗಿನ ಮುಖ್ಯಮಂತ್ರಿಯಾಗಿದ್ದಂತಹ ಬಿಧನ್ ಚಂದ್ರ ರಾಯ್ ಅವರು ಈ ಒಂದು ಯೋಜನೆಗೆ 1972 ಅಡಿಪಾಯ ಹಾಕಿದ್ರು. ಅಂದಿನ ಪ್ರಧಾನಿಯಾಗಿದ್ದಂತಹ ಇಂದಿರಾ ಗಾಂಧಿ ಅವರು. ಇನ್ನು ಕೋಲ್ಕತ್ತಾ ನಗರದಲ್ಲಿ ರುಚಿಯಾದ ಆಹಾರ ಪದಾರ್ಥಗಳು, ಅದರಲ್ಲೂ ತುಂಬ ಜನ ಇಷ್ಟಪಡುವಂಥ ಚೀನಿ ಆಹಾರವನ್ನು ತಯಾರು

ಮಾಡೋದಕ್ಕೆ ಕಲಿತದ್ದು ಕೋಲ್ಕತ್ತಾದಲ್ಲಿ ಅಂತ ಹೇಳಲಾಗುತ್ತೆ. 1000ಕ್ಕೂ ಹೆಚ್ಚು ಜನ ಇಲ್ಲಿ ಚೀನಿ ಆಹಾರಗಳನ್ನು ಮಾಡ್ತಾ ಅಲ್ಲಿಯೇ ತಮ್ಮದೇ ಆದಂಥ ಒಂದು ನೆಲೆಯನ್ನು ಕಂಡುಕೊಂಡಿದ್ದಾರೆ ಅಂತ ಹೇಳಲಾಗುತ್ತೆ. ಭಾರತೀಯ ಚೀನಿ ಆಹಾರವನ್ನು ಕೋಲ್ಕತ್ತಾದಲ್ಲಿ ಬಹಳ ಸೊಗಸಾಗಿ ತಯಾರು ಮಾಡ್ತಾರೆ. ಅಲ್ಲಿರುವಂಥ ಚೀನಾ ರೆಸ್ಟೋರೆಂಟ್ಗಳು ಬಗೆ ಬಗೆಯಾದ ಭಕ್ಷ್ಯವನ್ನು ಮಾಡಿಕೊಡ್ತಾರೆ. ಅದರಲ್ಲೂ ವಿಶೇಷವಾಗಿ ಹಕ್ಕಾ ನೂಡಲ್ಸ್ ಅನ್ನುವಂಥದ್ದು ಕೋಲ್ಕತ್ತಾದಲ್ಲಿ ಚೀನಾ ಮತ್ತು ಕೋಲ್ಕತ್ತಾದ ವಿಶೇಷವಾದಂಥ ಫುಡ್ ಅಂತ ಹೇಳಲಾಗುತ್ತೆ. ಮತ್ತು ಅತ್ಯಂತ ಬಟಾನಿಕಲ್ ಗಾರ್ಡನ್, ಆಚಾರ್ಯ ಜಗದೀಶ್ ಚಂದ್ರ ಬೋಸ್ ಅವರ ಒಂದು ಬಟಾನಿಕಲ್ ಗಾರ್ಡನ್, ಒಂದು ದೊಡ್ಡ ಆಲದ ಮರವನ್ನು ಕೂಡ, ಅಂದರೆ ಸುಮಾರು 250 ವರ್ಷಗಳ ಹಳೆಯ ಮರವನ್ನು ಇಲ್ಲಿ ಕಾಣೋದಕ್ಕೆ ಸಾಧ್ಯ ಇದೆ ಕೋಲ್ಕತ್ತಾ ನಗರದಲ್ಲಿ ಅಂತ. ಮತ್ತು ಕೋಲ್ಕತ್ತಾದ ಇನ್ನೊಂದು ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗೋದಕ್ಕೆ ಎಲೆಕ್ಟ್ರಿಕ್ ಟ್ರಾಮ್ಗಳನ್ನು ಬಳಸಬಹುದು. ಈಗಲೂ ಕೂಡ ಜನ ಅಲ್ಲಿ ಎಲೆಕ್ಟ್ರಿಕ್ ಟ್ರಾಮ್ಗಳನ್ನು ಬಳಸ್ತಾರೆ. ಇದನ್ನು ಮೊದಲ ಬಾರಿಗೆ 1902ರಲ್ಲಿ ಜಾರಿಗೆ ತಂದದ್ದು. ಅಂದರೆ 1902ಕ್ಕಿಂತ ಮುಂಚೆನೇ ಈ ಒಂದು ಎಲೆಕ್ಟ್ರಿಕ್ ಟ್ರಾಮ್ಗಳ ಬಳಕೆ ಇತ್ತು ಅಂತ ಕೂಡ ನಮಗೆ ಗೊತ್ತಾಗುತ್ತೆ. ಇನ್ನು ಕೋಲ್ಕತ್ತಾ ಈಗಾಗಲೇ ಹೇಳಿದ ಹಾಗೆ ಸಾಕಷ್ಟು ಏನು ರವೀಂದ್ರನಾಥ ಟ್ಯಾಗೂರ್ ಅವರು, ರೇ ಅವರು ಅಂಥ ಒಂದು ಏನು ಸಾಹಿತ್ಯಿಕವಾಗಿ ಮೇರು ವ್ಯಕ್ತಿತ್ವವನ್ನು ಹೊಂದಿರುವಂಥ ಜನರ ನಾಡು. ಇಲ್ಲಿಯ ಪುಸ್ತಕ ಮೇಳ ಕೂಡ ಬಹಳ ವಿಶೇಷ ಅಂತ ಹೇಳಬೇಕಾಗುತ್ತೆ. ಇಡೀ ಜಗತ್ತಿನಲ್ಲೇ ಹೆಚ್ಚು ಜನ ಭಾಗವಹಿಸುವಂಥ ಒಂದು ಪುಸ್ತಕ ಮೇಳ ಕೋಲ್ಕತ್ತಾದಲ್ಲಿ ನಡೆಯುತ್ತೆ. ಇದು ಮೊದಲನೇ ಸಲ 1973ರಲ್ಲಿ ಶುರುವಾಯಿತು. 2.5-3 ಲಕ್ಷ ಜನ ಈ ಒಂದು ಪುಸ್ತಕ ಮೇಳಕ್ಕೆ ಭಾಗವಹಿಸಿ ತಮಗೆ ಬೇಕಾದಂತಹ ಪುಸ್ತಕಗಳನ್ನು ಖರೀದಿ ಮಾಡುವಂಥದ್ದು ಕೂಡ ಕೋಲ್ಕತ್ತಾದ ವಿಶೇಷ. ಇಲ್ಲಿಯ ಹೌರಾ ಸೇತುವೆ, ಇದನ್ನು ಮೊದಲು ರವೀಂದ್ರ ಸೇತು ಅಂತ ಕರೀತಾ ಇದ್ರು. ಇಂಜಿನಿಯರಿಂಗ್ನ ಒಂದು ಅದ್ಭುತ ಅಂತಲೇ ಕರೆಯುವಂಥ ಹೌರಾ ಸೇತುವೆ, ಹುಗ್ಲಿ ನದಿಗೆ ಅಡ್ಡವಾಗಿ ಕಟ್ಟಿರುವಂಥದ್ದು. ಬೇಕಾದಷ್ಟು ಸಿನಿಮಾಗಳಲ್ಲಿ ಬಹಳಷ್ಟು ಏನು ಅಂದರೆ ದೇಶದ ಕೋಲ್ಕತ್ತಾ ಅಂದ ತಕ್ಷಣ ನಮ್ಗೆ ಅದೇ ನೆನಪಾಗುವಂಥದ್ದು. ಹೌರಾ ಸೇತುವೆ, ಭಾರತೀಯ ವಸ್ತು ಸಂಗ್ರಹಾಲಯ, ಮಾರ್ಬಲ್ ಪ್ಯಾಲೇಸ್, ಪೋರ್ಟ್ ವಿಲಿಯಂ, ಇಲ್ಲಿನ ಚರ್ಚ್ಗಳು, ಹಳೆಯ ಕರೆನ್ಸಿ ಕಟ್ಟಡ, ಹೀಗೆ ಬಹಳಷ್ಟು ವಿಶೇಷಗಳಿಂದ ಕೋಲ್ಕತ್ತಾ ನಗರ ನಮ್ಮನ್ನು ಕೈಬೀಸಿ ಕರೆಯುತ್ತೆ.

ಭಾವ ಭಾಮೈದ ಚಿತ್ರದ ಹಾಡು ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತದಲ್ಲಿತ್ತು. ಚಿತ್ರ ಮತ್ತು ಸೋನು ನಿಗಮ್ ಅವರು ಹಾಡಿಗೆ ಧ್ವನಿಯಾಗಿದ್ರು. ಹಾವೇರಿ ಜಿಲ್ಲೆಯವರೆಲ್ಲರೂ ಕೂಡ ಖುಷಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾವೇರಿ ಜಿಲ್ಲೆ ಬಗ್ಗೆ ಮಾಹಿತಿ ತುಂಬ ಚೆನ್ನಾಗಿದೆ. ನಮ್ಮ ಜಿಲ್ಲೆ, ನಾವು ಹುಟ್ಟಿ ಬೆಳೆದ ಊರು ಅಂತ ಮಮತಾ ಮೇಘ ಧ್ರುವ ಭಟ್ನಿ ಕೇಶವಾಪುರದಿಂದ ಹೇಳ್ತಾ ಇದ್ದಾರೆ. ಕಾರ್ಯಕ್ರಮ ಚೆನ್ನಾಗಿದೆ ಅಂತ ಕಬಾಡಿ ವಿನುತ ರವಿ ಮತ್ತು ಕಿಶನ್ ಇವರ ಸಂದೇಶ ಬಂದಿದೆ. ಮತ್ತೊಬ್ಬರು ಯಾರಪ್ಪ ಅಂತ ಹೇಳಿದ್ರೆ, ಹುಬ್ಬಳ್ಳಿಯ ಕೇಶವಾಪುರದ ನಿವೇದಿತ ಗುರುರಾಜ್ ನವಲಗುಂದದಿಂದ ಹೇಳ್ತಾ ಇದ್ರೆ, ಹಾವೇರಿ ಜಿಲ್ಲೆ ವಿಷಯ ಇಷ್ಟ ಆಯಿತು. ಹೊಯ್ಸಳ ವಿಷ್ಣುವರ್ಧನನ ಕೊನೆಯ ದಿನಗಳಲ್ಲೂ ಬಂಕಾಪುರದಲ್ಲಾಗಿತ್ತು ಅಂತ ಚಿಕ್ಕಮಗಳೂರಿನ ಆಸುಂಡಿಯ ಶಾಸನ ಹೇಳುತ್ತೆ ಅಂತ ಇವ್ರು ಹೇಳಿದ್ರೆ, ಮತ್ತೊಬ್ಬರು ಯಾರೋ ಹೆಸರೇ ಹಾಕಿಲ್ವಲ್ಲ, ನಿಮ್ಮ ಹೆಸರನ್ನು ನಾನು ಹೇಗೆ ತಿಳ್ಕೊಳ್ಳಿ, ನಿಮ್ಮ ಸಂಖ್ಯೆ 5 6 6 7 8. ನಾನು ಕೂಡ ಹಾವೇರಿ ಜಿಲ್ಲೆ ರಾಕ್ ಗಾರ್ಡನ್ ಇರುವ ಗೊಟಗೋಡಿಯ ಅಭಿಮಾನಿ. ಅಗಡಿ ತೋಟ ಕೂಡ ಒಂದು ಹಳ್ಳಿಯ ವಾತಾವರಣ, ಇದೆಲ್ಲ ಕೂಡ ಜನರಿಗೆ ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ ಅಂತಾರೆ. ದೇಶದಲ್ಲಿ ಇರುವಂತಹ ಒಂದೇ ಒಂದು ಜಾನಪದ ವಿಶ್ವವಿದ್ಯಾಲಯ ಹಾವೇರಿ ಜಿಲ್ಲೆಯಲ್ಲಿದೆ, ಶಿಗ್ಗಾವಿಯ ಗೊಟಗೋಡಿಯಲ್ಲಿ ಅಂತ ಹೇಳ್ತಾರೆ. ಮತ್ತು ಹರಿಹರ ಶಾಂತಾಚಾರ ಬಡಿಗೇರ ಅವರು ಹೇಳೋದೇನೆಂದರೆ, ಹಾವೇರಿ ಜಿಲ್ಲೆಯ ಮಾಹಿತಿ ಎಲ್ಲವೂ ಕೂಡ ಚೆನ್ನಾಗಿತ್ತು. ಕರ್ನಾಟಕದ ಹೆಬ್ಬಾಗಿಲು, ಏಲಕ್ಕಿ ಹೂಮಾಲೆಗಳಿಗೆ ಕೂಡ ಈ ಜಿಲ್ಲೆ ವಿಶಿಷ್ಟವಾದಂತಹ ಮಹತ್ವವನ್ನು ಪಡ್ಕೊಂಡಿದೆ. ಕಾರ್ಯಕ್ರಮ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಯುವರಾಜ್ ಹಾವೇರಿ ಜಿಲ್ಲೆ ಹಿರೇಕೆರೂರು ಎಮ್ಮಿಗನೂರಿನಿಂದ ಹೇಳ್ತಾ ಇದ್ರೆ, ನಮ್ಮ ಜಿಲ್ಲೆಯ ಮಾಹಿತಿ ಹೇಳ್ತಾ ಇದ್ರ ತುಂಬ ಖುಷಿಯಾಯಿತು. ವರಕವಿ ಸರ್ವಜ್ಞ ಹುಟ್ಟಿದ್ದು ಹಿರೇಕೆರೂರು, ಅದರಲ್ಲೂ ಏಲಕ್ಕಿ ನಾಡು ಅಂತಲೇ ಪ್ರಸಿದ್ಧವಾಗಿದೆ. ಮೈಲಾರ ಮಹದೇವಪ್ಪ, ಮೆಣಸಿನಹಾಳಿನ ತಿಮ್ಮಪ್ಪ ಗೌಡ, ಸ್ವತಂತ್ರ ಹೋರಾಟಗಾರರು ಇಲ್ಲಿದ್ದರು ಅಂತ. ಮತ್ತು ಲತಾ ವಿಘ್ನೇಶ್ವರ ಬೈಂದೂರು ಉಡುಪಿ ಜಿಲ್ಲೆ, ಇವರು ಹೇಳ್ತಾರೆ, ನಾನಿಲ್ಲಿ 14 ವರ್ಷಗಳ ಕಾಲ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿ ಈಗ ಉಡುಪಿಗೆ ವರ್ಗಾವಣೆಯಾಗಿ ಬಂದಿದ್ದೀನಿ ಅಂತ. ಮತ್ತು ಯಾರಿದು ಮಂಜು ಭಾಗ್ಯ, ಇವರು ಕಾರ್ಯಕ್ರಮ ಚೆನ್ನಾಗಿದೆ ಅಂತ ಶಿವಮೊಗ್ಗದಿಂದ ಹೇಳ್ತಾ ಇದ್ದಾರೆ. ರಾಮತೀರ್ಥ ಹರಿಹರ ತಾಲೂಕು ನಾಗರಾಜ ರೆಡ್ಡಿಯವರು, ಹೌದು ಯಾಲಕ್ಕಿ ನಾಡು ಅಂತ ಕೂಡ ಹಾವೇರಿಗೆ ಕರೀತಾರೆ ಅಂತ ಹೇಳಿದ್ರೆ. ಶೈಲಿನಿ ಮುರಳೀಧರ್ ಅವರು, ಹಾವೇರಿ ಬಗ್ಗೆ ಮಾಹಿತಿ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಚೆನ್ನಾಗಿದೆ ಅಂತ. ಮತ್ತೊಬ್ಬರು ಯಾರಪ್ಪ ಅಂತ ಹೇಳಿದ್ರೆ, ವರಲಕ್ಷ್ಮಿ ಅವರು ಪೇಣ್ಯದಿಂದ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ತುಂಬ ಇಷ್ಟ ಆಯಿತು, ಭಾವಗೀತೆಗಳು ಆಯುಷ್ವಾಣಿ ಕೂಡ ತುಂಬ ಚೆನ್ನಾಗಿತ್ತು ಅಂತ ಹೇಳಿದರೆ. ವಾಣಿಶ್ರೀ ಧಾರವಾಡದಿಂದ ಹೆಸರುಘಟ್ಟದ ಭವ್ಯ ಅವರ ಸಂದೇಶ ಬಂದಿದೆ. ವರಲಕ್ಷ್ಮಿ ಮೋಹನ್ ಹೆಸರುಘಟ್ಟದಿಂದ, ಸುಭಾನ್ ಕೋರಿ ಹಂಪಸಾಗರದಿಂದ, ರಾಜು ವರ್ಣಿಕಾ ಪೂಜಾ ರಾಜಾಜಿ ನಗರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಪೂರ್ಣಿಮಾ ರಾಘವೇಂದ್ರ ಕುಂದಾಪುರದಿಂದ, ಹಾವೇರಿ ಮತ್ತು ಕೋಲ್ಕತ್ತಾದ ಬಗ್ಗೆ ಮಾತು ಹಾಡುಗಳು ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಶುಭೋದಯ, ಬೆಳಗಿನಿಂದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀವಿ ಅಂತ ಸುಜಾತ, ಗಣೇಶ್, ಲಿಖಿತ, ಯತೀಶ್, ಅಜಯ್, ಲೀಲಾ, ಪೂಜಾ, ವಿಸ್ಮಯ, ಪೂರ್ವಿಕ್ ಅವರ ಸಂದೇಶ ಬಂದಿದೆ. ರಾಮಕೃಷ್ಣ ಪರಮಹಂಸರು ಪೂಜಿಸಿದ ಸಾಕ್ಷಾತ್ಕಾರವನ್ನು ಪಡ್ಕೊಂಡಂಥ ಕಾಳಿ ದೇವಸ್ಥಾನ ಕೂಡ ಕೋಲ್ಕತ್ತಾದಲ್ಲಿದೆ. ನಾನು ನೋಡಿ ಬಂದಿದ್ದೀನಿ ರಾಮಕೃಷ್ಣ ಮಠವನ್ನು, ಆಮೇಲೆ ವಿವೇಕಾನಂದರ ಜನ್ಮಕ್ಕೆ ಕಾರಣವಾದ ಶಿವನ ಮಂದಿರ, ಎಲ್ಲವೂ ಕೂಡ ಕೋಲ್ಕತ್ತಾಕ್ಕೆ ಸಂಬಂಧಪಟ್ಟಿದ್ದು. ನೀವು ಕೋಲ್ಕತ್ತಾ ನೆನಪಿಸಿದ್ರಿಂದ ಇದೆಲ್ಲ ನನಗೆ ನೆನಪಾಯಿತು ಅಂಥೇಳಿ ಹರೀಶ್ ಅವರ ಸಂದೇಶ ಹೇಳ್ತಾ ಇದೆ. ಹೇಗೆ ಕಾರ್ಯಕ್ರಮ ಕೇಳ್ತಾ ಕೇಳ್ತಾ ಅನಿಲ್ ಅವರು, ಮಂಗಳೂರಿನ ಅನಿಲ್ ಅವರ ಗುಡ್ ಮಾರ್ನಿಂಗ್ ಅಂತ ಹೇಳಿದ್ರೆ, ಗುಡ್ ಮಾರ್ನಿಂಗ್ ಅನಿಲ್, ಕಾರ್ಯಕ್ರಮ ಕೇಳಿ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕೂಡ ನೀವು ನಮಗೆ ಹಂಚಿಕೊಳ್ಳಿ. ಎಸ್, ಸಮಯ 9:57 ಆಗಿದೆ. ಸಾಧ್ಯವಾದಷ್ಟು ಇದೊಂದು ಹಾಡನ್ನು ಕೇಳಿ ನಾವು ಇಂದಿನ ವಿಶೇಷ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಅದಾದ ನಂತರ ನಿಮಗೆಲ್ಲ ಗೊತ್ತೇ ಇದೆ, ಓಲ್ಡ್ ಈಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳ ಪ್ರಸಾರ ಇರುತ್ತೆ. ಬೆಳಗಿನಿಂದ ರಾತ್ರಿ 11 ಗಂಟೆವರೆಗೂ ಬೇರೆ ಬೇರೆ ಕಾರ್ಯಕ್ರಮಗಳ ಮೂಲಕ ಸೊಗಸಾದ ಹಾಡುಗಳು ಸಂದರ್ಭಕ್ಕೆ ತಕ್ಕ ಹಾಗೆ ಮಾಹಿತಿಯನ್ನು ಕೊಡ್ತಾ ನಿಮ್ಮ ಜೊತೆಯಾಗಿರುತ್ತೆ ವಿವಿಧ ಭಾರತಿ. ಅದಕ್ಕೆ ಇದು ನಿಮ್ಮ ನಿತ್ಯದ ಸಂಗಾತಿ.

0: ಮದನಾರಿ.
1: ಧ್ರುವ ಚಿತ್ರದ ಗೀತೆ ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದಿದ್ರು. ಗುರುಕಿರಣ್ ಅವರ ಸಂಗೀತ ಇತ್ತು. ಚಿತ್ರ ಮತ್ತು ಉನ್ನಿಕೃಷ್ಣನ್ ಅವರ ಧ್ವನಿಗಳು ಹಾಡಿನಲ್ಲಿತ್ತು. ಇಂದಿನ ವಿಶೇಷ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಸಮಯ ಆಗಿದೆ 10:10. ಇನ್ನೀಗ ಕೇಳಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ನವದೆಹಲಿಯಲ್ಲಿಂದು ನಡೆಯಲಿರುವ 9ನೇ ರಾಷ್ಟ್ರೀಯ ಭದ್ರತಾ ಕಾರ್ಯತಂತ್ರಗಳ ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ. 2 ದಿನಗಳ ಸಮ್ಮೇಳನ ಭೌತಿಕ ಮತ್ತು ವರ್ಚುವಲ್ ವಿಧಾನ ಸೇರಿದಂತೆ ಹೈಬ್ರಿಡ್ ಸ್ವರೂಪದಲ್ಲಿ ನಡೆಯಲಿದೆ. ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಇಂದಿನಿಂದ ಬುಧವಾರದವರೆಗೆ ಮೈಸೂರಿನಲ್ಲಿ ಬುಡಕಟ್ಟು ಭಾಷೆಗಳು ಮತ್ತು ವಸ್ತು ಸಂಗ್ರಹಾಲಯಗಳ ಕುರಿತು 3 ದಿನಗಳ ರಾಷ್ಟ್ರೀಯ ಸಮಾವೇಶ ಆಯೋಜಿಸಲಿದೆ. ಈ ಸಮಾವೇಶವನ್ನು ಕೇಂದ್ರ ಬುಡಕಟ್ಟು ವ್ಯವಹಾರಗಳ ರಾಜ್ಯ ಸಚಿವ ದುರ್ಗಾದಾಸ್ ಉಯಿಕೆ ಉದ್ಘಾಟಿಸಲಿದ್ದಾರೆ. ಯುದ್ಧ ನೌಕೆಗಳು, ಕಡಲಾಚೆಯ ಹಡಗುಗಳು ಮತ್ತು ಇತರ ಸಂಬಂಧಿತ ಕ್ಷೇತ್ರಗಳಲ್ಲಿ ಸ್ವಾವಲಂಬನೆಯ ಅಗತ್ಯವಿದೆ. ಇದು ದೇಶದ ಭದ್ರತೆಗೆ ಅತ್ಯಗತ್ಯ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪ್ರತಿಪಾದಿಸಿದ್ದಾರೆ. ಬೆಂಗಳೂರಿನ ಮೆಟ್ರೋ 3ನೇ ಹಂತದ ಜೆಪಿ ನಗರ, ಕೆಂಪಾಪುರ, ಕಿತ್ತಳೆ ಮಾರ್ಗ ಹಾಗೂ ನೀಲಿ ಮಾರ್ಗವು ಹೆಬ್ಬಾಳದಿಂದ ಕೆಂಪಾಪುರದವರೆಗೆ ಸುಮಾರು 1 ಕಿಲೋಮೀಟರ್ನಷ್ಟು ಉದ್ದಕ್ಕೆ ಒಟ್ಟಾಗಿ ಸಾಗಲಿವೆ. ಈ ಸಂಯೋಜನೆಯ ಭಾಗವಾಗಿ ಹೆಬ್ಬಾಳ ಮತ್ತು ಕೆಂಪಾಪುರ ನಡುವೆ 4 ಟ್ರ್ಯಾಕ್ಗಳನ್ನು ಹೊಂದುವ ಸಾಮರ್ಥ್ಯವಿರುವ ಮೇಲ್ಸೇತುವೆ ಮಾರ್ಗ ನಿರ್ಮಿಸಲು ಬಿಎಂಆರ್ಸಿಎಲ್ ಯೋಜಿಸಿದೆ. ಸಸ್ಯಸಂತೆ 2026 ಬೃಹತ್ ಪ್ರದರ್ಶನ ಹಾಗೂ ಮಾರಾಟ ಮೇಳವನ್ನು ಇಂದು ಮತ್ತು ನಾಳೆ 2 ದಿನಗಳ ಕಾಲ ಕೋಲಾರದ ಟಮಕದಲ್ಲಿರುವ ತೋಟಗಾರಿಕೆ ಮಹಾವಿದ್ಯಾಲಯದ ಜಾಕ್ ಗಾರ್ಡನ್ ಆವರಣದಲ್ಲಿ ಆಯೋಜಿಸಲಾಗಿದೆ. ಬಾಗಲಕೋಟೆಯ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ, ಕೋಲಾರದ ತೋಟಗಾರಿಕೆ ಮಹಾವಿದ್ಯಾಲಯ, ಹೊಗಳಗೆರೆ ಹಾಗೂ ಹೊಳಲಿ ತೋಟಗಾರಿಕೆ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ, ಕೋಲಾರದ ಕೃಷಿ ವಿಜ್ಞಾನ ಕೇಂದ್ರದ ಸಂಯುಕ್ತ ಆಶ್ರಯದಲ್ಲಿ ಈ ಮೇಳ ನಡೆಯಲಿದೆ. ಬಳ್ಳಾರಿ ನಗರದ ಜಿಲ್ಲಾ ಹಾಕಿ ಕ್ರೀಡಾಂಗಣದಲ್ಲಿ ರಾಜ್ಯಮಟ್ಟದ 16 ವರ್ಷದೊಳಗಿನ ಪುರುಷರ ಸಬ್ ಜೂನಿಯರ್ ಹಾಕಿ ಪಂದ್ಯಾವಳಿ ಇಂದಿನಿಂದ ಆರಂಭವಾಗಲಿದ್ದು ಇದೇ 28ರವರೆಗೆ ನಡೆಯಲಿದೆ. ಒಟ್ಟು 12 ತಂಡಗಳು ಪಾಲ್ಗೊಳ್ಳಲಿವೆ. ಭಾರತದ 19 ವರ್ಷದ ಗ್ರ್ಯಾಂಡ್ ಮಾಸ್ಟರ್ ಪ್ರಾಣೇಶ್ ಎಂ ಹಂಗೇರಿಯ ನಾಗೈ ಕನಿಜಾದಲ್ಲಿ ನಡೆದ ಪ್ರತಿಷ್ಠಿತ ಕನಿಜಾ ಓಪನ್ ಚೆಸ್ 2026 ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

ನಿನ್ನ ರಮನೆ. ನಮಸ್ಕಾರ, ನಾನು ನಿಮ್ಮ ಜೋಗಿ ಸುನೀತಾ. ವಿವಿಧ ಭಾರತಿಯನ್ನ ನಾನು ಪ್ರತಿದಿನ ಕೇಳ್ತಾ ಇರ್ತೀನಿ. ವಿವಿಧ ಭಾರತಿಯಲ್ಲಿ ಪ್ರಸಾರ ಆಗುವಂತಹ ಹಳೆ ಚಿತ್ರಗೀತೆಗಳು, ಹೊಸ ಚಿತ್ರಗೀತೆಗಳು ನನಗೆ ಬಹಳ ಇಷ್ಟ ಆಗುತ್ತೆ. ನೀವು ಕೇಳಿ ಆನಂದಿಸಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಬೆಳ್ಳಿ ತೆರೆಯ ಬೆಳಗಿದ ಬಂಧುರದ ಹಾಡುಗಳು,
2: ನೀ ಬಂದು ನಿಂತಾಗ ನಿಂತು ನೀನಕ್ಕಾಗ,
3: ಭಾವ ಭಿತ್ತಿಯೊಳಗೆ ಅಚ್ಚೊತ್ತಿದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಾಲುಗಳು,
1: ನೆನಪಿನ ನೆಪದಲ್ಲಿ ನಮ್ಮನ್ನು ಹಿಡಿದಿಡುವ ಒನಪಾದ ಪದಗಳು, ಹಾಡು ಹಳೆತು ಭಾವ ಎಂದಿದ್ದರೂ ಹೊಸತು,
3: ಹಳೆಯ ಬಂಗಾರದ ಗೀತೆಗಳು,
1: ವಿವಿಧ ಭಾರತೀಯ ಅಂಗಳದಿಂದ ನಿಮ್ಮ ಅಂತರಾಳಕ್ಕೆ ತಪ್ಪದೆ ಕೇಳಿ ಓಲ್ಡ್ ಇಸ್ ಗೋಲ್ಡ್
3: ಪ್ರತಿ ಬೆಳಿಗ್ಗೆ 10:02 ಓಲ್ಡ್ ಇಸ್ ಗೋಲ್ಡ್
1: ಹಾಗೂ ಸಂಜೆ 5:02
4: ಪುಸ್ತಕ ಓದುವ ಹವ್ಯಾಸವುಳ್ಳವನು ಎಲ್ಲಿ ಹೋದರೂ ಸಂತೋಷವಾಗಿರಬಲ್ಲ, ಹೀಗೆಂದವರು ಮಹಾತ್ಮ ಗಾಂಧೀಜಿ.
5: ಉತ್ತಮ ಕಾವ್ಯಗಳು ನಮ್ಮ ನಮ್ಮ ಅಭಿರುಚಿಯನ್ನು ಕೆಡದಂತೆ ಕಾಪಾಡುವ ಸಾಮಗ್ರಿಗಳು ಎಂದಿದ್ದಾರೆ ಮ್ಯಾಥ್ಯೂ ಆರ್ನಾಲ್ಡ್.
4: ನಮ್ಮ ಅಂತರಂಗದ ಪುಸ್ತಕ ತೆರೆಯುವವರೆಗೆ ಉಳಿದೆಲ್ಲಾ ಪುಸ್ತಕಗಳು ನಿರರ್ಥಕ ಎಂದಿದ್ದಾರೆ ಸ್ವಾಮಿ ವಿವೇಕಾನಂದರು.
5: ಮನೆಯಲ್ಲಿ ಓದುವ ಹಿರಿಯರು ಮಾದರಿಯಾಗಿ ಮಕ್ಕಳು ಉತ್ತಮ ಪುಸ್ತಕಗಳನ್ನು ಓದುವಂತಾಗಲಿ, ಇದು ಕಿರಿಯರ ಪಾಲಿಗೆ ಹಿರಿಯರು ಕೈದಾಟಿಸುವ ಅತಿದೊಡ್ಡ ಸಂಪತ್ತು.

ಹತ್ತು ಗಂಟೆ 5:40 ಸಮಯ ಆಗಿದೆ. ಟ್ಯೂನ್ ಮಾಡಿರೋದು ವಿವಿಧ ಭಾರತಿ, ಇದು ನಿಮ್ಮ ನಿತ್ಯದ ಸಂಗಾತಿ. ಬೆಳಗಿನಿಂದನೂ ಕೂಡ ಒಂದು ರೀತಿಯ ನಾದೋಪಾಸನೆ, ಕನ್ನಡ ರತ್ನ ಭಂಡಾರ, ಭಾವಗೀತೆ, ಚಿತ್ರಗೀತೆ, ಇಂದಿನ ವಿಶೇಷ ಕಾರ್ಯಕ್ರಮವನ್ನು ನಾವು ಕೇಳಿದ್ವಿ. ಇನ್ನು ಮುಂದೆ ಮತ್ತೊಂದು ದಿಕ್ಕಿನತ್ತ ನಮ್ಮ ಈ ಪ್ರಯಾಣ, ಅಂದರೆ ಓಲ್ಡ್ ಈಸ್ ಗೋಲ್ಡ್, ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಂತಹ ಸಮಯ. ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಪ್ರೀತಿಯ ಸ್ವಾಗತ, ಸುಸ್ವಾಗತ, ನಮಸ್ಕಾರ, ಗುಡ್ ಮಾರ್ನಿಂಗ್. ಪ್ರತಿದಿನವೂ ಕೂಡ ಬೆಳಿಗ್ಗೆ 10:02 ಸುದ್ದಿಯ ನಂತರ 11:00 ನೀವು ಪ್ರೀತಿಯಿಂದ ಕೇಳುವಂತಹ ಕಾರ್ಯಕ್ರಮ ಓಲ್ಡ್ ಈಸ್ ಗೋಲ್ಡ್, ಹಳೆಯ ಕನ್ನಡ ಚಿತ್ರಗೀತೆಗಳ. ಈ ಪ್ರಸಾರಕ್ಕೆ ಹಾಡುಗಳ ಪಟ್ಟಿ, ನಮ್ಮ ಪ್ಲೇಲಿಸ್ಟ್ ರೆಡಿ ಇದೆ, ಒಂದೊಂದಾಗಿ ಕೇಳ್ತಾ ಹೋಗೋಣ. ಸೊಗಸಾದ ಹಾಡುಗಳ ಆಯ್ಕೆ ಕೂಡ ಆಗಿದೆ. ಮೊದಲ ಎರಡು ಹಾಡುಗಳು ದೇವರು ಕೊಟ್ಟವರ ಚಿತ್ರದ ಗೀತೆ, ಬೆಂಗಳೂರು ಲತಾ ಮತ್ತು ಸಂಗಡಿಗರು ಹಾಡಿರೋದು, ಚಿ ಉದಯಶಂಕರ್ ಅವರು ಬರೆದಿರೋದು, ಎಂ ರಂಗರಾವ್ ಅವರ ಸಂಗೀತ ಇದೆ. ಇದರ ಜೊತೆಗೆ ಬರ್ತಾ ಇರುವಂತಹ ಗೀತೆ ಬಂಗಾರದ ಗುಡಿ ಚಿತ್ರದ್ದು, ಪಿ ಬಿ ಶ್ರೀನಿವಾಸ್, ಎಸ್ ಜಾನಕಿ ಅವರ ಧ್ವನಿ, ಚಿ ಉದಯಶಂಕರ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆ. 24th August ಸೋಮವಾರದ ಬೆಳಗಿನ ಈ ಪ್ರಸಾರದಲ್ಲಿ ಜೊತೆಯಾಗ್ತಾ ಇದ್ದೇನೆ ಚಂದು ಬಾನುಲಿ ಬಂಧು.

0: ಅಮ್ಮ ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
1: ಅಮ್ಮ ನನ್ಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ, ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ. ನೀನ್ ಮಾಡಿದ್ದು ನೀನೇ ತಿನ್ನು.
2: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
3: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.
4: ಸೊಗಸಾದ ಹಳೆಯ ಅಪರೂಪದ ಹಾಡುಗಳ ಜೊತೆಗೆ ನಮ್ಮ ಓಲ್ಡ್ ಇಸ್ ಗೋಲ್ಡ್ ಜರ್ನಿ ಮುಂದುವರಿತಾ ಇದೆ. ನೀವು ಕೇಳಿದ್ರಿ ಇಂದು ನಮ್ಮದು ಅನ್ನುವ ಗೀತೆ, ಅದು ಮಣ್ಣಿನ ಮಗಳು ಚಿತ್ರದಿಂದ ಆರಿಸಿದ್ದು. ಗೀತೆಯನ್ನು ಬರೆದವರು ಚಿ ಉದಯ ಶಂಕರ್, ಜಿಕ್ಕಿ ಮತ್ತು ಎಲ್ಲಾರೀಶ್ವರಿಯವರ ಧ್ವನಿಯಲ್ಲಿ ಕೇಳಿದ್ವಿ. ಸಂಗೀತ ಸಂಯೋಜನೆಯನ್ನು ಮಾಡಿದ್ರು ಎಸ್ ರಾಜೇಶ್ವರ ರಾವ್. ಸಮಯ 10:18:35. 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಕೇಳ್ತಾ ಇದ್ದೀರಾ. ಓಲ್ಡ್ ಇಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳ ಪ್ರಸಾರ. ಮುಂದಿನ ಎರಡು ಹಾಡುಗಳು, ಒಂದು ಅಪರಾಧಿ ಚಿತ್ರದ ಗೀತೆ, ಪಿ ಸುಶೀಲ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿ, ಜಿ ಉದಯ ಶಂಕರ್ ಅವರ ಸಾಹಿತ್ಯ, ಸತ್ಯಂ ಅವರ ಸಂಗೀತ ಇದೆ. ಅದರ ಜೊತೆಗೆ ತ್ರಿವೇಣಿ ಚಿತ್ರದ ಗೀತೆ ಜಿ ಬಾಲಕೃಷ್ಣ ಅವರು ಹಾಡಿದ್ದಾರೆ. ಹಾಡನ್ನು ಬರೆದಿದ್ದು ಹಂಸಲೇಖ ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆ.

ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳನ್ನು ಕೇಳ್ತಾ ಇದ್ದೀರಾ. ಇನ್ನೀಗ ಪೈಲ್ವಾನ್ ಚಿತ್ರದ ಟೈಟಲ್ ಟ್ರ್ಯಾಕ್ ವಿಜಯ ಪ್ರಕಾಶ್ ಅವರ ಧ್ವನಿಯಲ್ಲಿ

11:26 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳನ್ನ ಕೇಳ್ತಾ ಇದ್ದೀರಿ. ಕಾರ್ಯಕ್ರಮದ ಕೊನೆಯ ಹಾಡು ಕೋಟಿಗೊಬ್ಬ 3 ಚಿತ್ರದ್ದು, ವ್ಯಾಸರಾಜ್ ಸೋಸಲೆ ಅವರು ಹಾಡಿದ್ದಾರೆ, ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆಗೆ ಅರ್ಜುನ್ ಜನ್ಯ ಅವರ ಸಂಗೀತ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ 11:30. ಇನ್ನೀಗ ಕಾರ್ಯಕ್ರಮ ಕಲಾಭಾರತಿ. ಇವತ್ತು ಕಲಾಭಾರತಿ ಕಾರ್ಯಕ್ರಮದಲ್ಲಿ ನೃತ್ಯ ಸಂಯೋಜಕರು ಜೊತೆಗೆ ಸಿನಿಮಾ ನಿರ್ದೇಶಕರೂ ಆದಂತಹ ಎ ಹರ್ಷ ಅವರ ಬಗ್ಗೆ ಮಾತಾಡೋಣ. ಕೇಳುಗರೆ, ಇವತ್ತು ಎ ಹರ್ಷ ಅವರ ಜನ್ಮದಿನ. ಅವರಿಗೆ ಶುಭಾಶಯಗಳನ್ನು ತಿಳಿಸ್ತಾ ಅವರ ನೃತ್ಯ ಸಂಯೋಜನೆಯ ಹಾಡುಗಳು ಜೊತೆಗೆ ಅವರು ನಿರ್ದೇಶಕರು ಹೌದು, ಅವರು ನಿರ್ದೇಶನ ಮಾಡಿದಂತಹ ಸಿನಿಮಾಗಳಿಂದ ಆಯ್ದ ಹಾಡುಗಳನ್ನು ಕೇಳ್ತಾ ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸಾಗೋಣ. ಟ್ಯೂನ್ ಮಾಡಿಯೇ ಇರ್ತೀರಾ ಅಲ್ವಾ? ಇದು 102.9 ಎಫ್ಎಂ. ನಾನು ಅನುಪಮ ಕೆಎನ್.

ಸಿನಿಮಾ ಅಂದ್ರೆ ಕೇವಲ ನಾಯಕ ನಾಯಕಿ ಕಥೆ ಸಂಭಾಷಣೆ ಮಾತ್ರ ಅಲ್ಲ. ಒಂದು ಸಿನಿಮಾವನ್ನ ಸುಂದರವಾಗಿ ಕಟ್ಟಿಕೊಡುವ ಹಲವಾರು ಪ್ರತಿಭೆಗಳ ಸಂಗಮ ಅಲ್ಲಿರುತ್ತೆ. ಅಂತಹ ಪ್ರತಿಭೆಗಳಲ್ಲಿ ನೃತ್ಯ ಸಂಯೋಜನೆ ಮತ್ತು ನಿರ್ದೇಶನ ಇವೆರಡೂ ಸಹ ಒಂದು. ಈ ನೃತ್ಯ ಸಂಯೋಜನೆ ಮತ್ತು ನಿರ್ದೇಶನ ಎರಡರಲ್ಲೂ ತಮ್ಮದೇ ಆದ ಛಾಪನ್ನು ಮೂಡಿಸಿದವರು ಎ ಹರ್ಷ ಅವರು. ನೃತ್ಯದ ಹೆಜ್ಜೆಗಳಿಂದ ಚಿತ್ರ ನಿರ್ದೇಶನದ ಕುರ್ಚಿಯವರೆಗೆ ಅವರ ಒಂದು ಪಯಣ ಇದೆಯಲ್ಲ, ಅದು ನಿಜಕ್ಕೂ ಆಸಕ್ತಿದಾಯಕ.

ಕಲಾಭಾರತಿ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಎ ಹರ್ಷ ಅವರು 1980 ಆಗಸ್ಟ್ 24 ಬೆಂಗಳೂರಿನಲ್ಲಿ ಜನಿಸಿದ್ದು, ಚಿಕ್ಕಂದಿನಿಂದಲೇ ನೃತ್ಯದ ಬಗ್ಗೆ ತುಂಬಾನೇ ಆಸಕ್ತಿಯನ್ನ ಹೊಂದಿದ್ರು. ವೇದಿಕೆ ಅಂದ್ರೆ ಸ್ಟೇಜ್ ಮೇಲೆ ನೃತ್ಯ ಪ್ರದರ್ಶನ ನೀಡುತ್ತಾ ತಮ್ಮ ಪ್ರತಿಭೆಯನ್ನ ಬೆಳೆಸ್ಕೊಂಡ್ರು. ಆಮೇಲೆ ಅವರದೇ ಒಂದು ಎಕ್ಸ್ಟ್ರೀಮರ್ಸ್ ಅನ್ನೋ ನೃತ್ಯ ತಂಡದೊಂದಿಗೆ ಹಲವಾರು ವೇದಿಕೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ರು. ನೃತ್ಯ ಕ್ಷೇತ್ರಕ್ಕೆ ತಮ್ಮದೇ ಆದ ಗುರುತನ್ನ ಮೂಡಿಸಿಕೊಂಡ ನಂತರ ಕನ್ನಡ ಚಿತ್ರರಂಗದಲ್ಲಿ ನೃತ್ಯ ಸಂಯೋಜಕರಾಗಿ ತಮ್ಮ ವೃತ್ತಿ ಜೀವನವನ್ನ ಆರಂಭ ಮಾಡ್ತಾರೆ. 2004 ಬಿಡುಗಡೆಯಾದಂತಹ ರಂಗ SSLC ಚಿತ್ರದ ಮೂಲಕ ಅವರು ನೃತ್ಯ

ಸಂಯೋಜಕರಾಗಿ ಚಿತ್ರರಂಗವನ್ನ ಪ್ರವೇಶ ಮಾಡ್ತಾರೆ. ಆನಂತರ ಮುಂಗಾರು ಮಳೆ ಸೇರಿದಂತೆ ಹಲವಾರು ಜನಪ್ರಿಯ ಸಿನಿಮಾಗಳ ಹಾಡುಗಳಿಗೆ ನೃತ್ಯ ಸಂಯೋಜನೆ ಮಾಡುವ ಮೂಲಕ ಗಮನ ಸೆಳೀತಾರೆ.

0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಕಲಾ ಭಾರತಿ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ 102.9 ಎಫ್ಎಂ ಅಲ್ಲಿ. ಕೇಳುಗರೆ, ಇವತ್ತು ನಿರ್ದೇಶಕರು ಜೊತೆಗೆ ನೃತ್ಯ ಸಂಯೋಜಕರು ಆದಂತಹ ಎ ಹರ್ಷ ಅವರ ಹುಟ್ಟುಹಬ್ಬ, ಅವರ ಒಂದು ಸಿನಿ ಪಯಣದ ಕುರಿತಾಗಿ ಮಾತಾಡ್ತಾ ಇದ್ದೀವಿ ಕಲಾಭಾರತಿ ಕಾರ್ಯಕ್ರಮದಲ್ಲಿ. ನೃತ್ಯ ಸಂಯೋಜಕರಾಗಿ ಕೆಲಸ ಮಾಡ್ತಾ ಇದ್ದಂತಹ ಹರ್ಷ ಅವರಿಗೆ ನಿರ್ದೇಶನದ ಕನಸು ಇತ್ತು. ಆ ಕನಸಿಗೆ ರೂಪ ಸಿಕ್ಕಿದ್ದು 2007 ಗೆಳೆಯ ಚಿತ್ರದ ಮೂಲಕ. ಪ್ರಜ್ವಲ್ ದೇವರಾಜ್ ಮತ್ತೆ ತರುಣ್ ಅವರ ಅಭಿನಯದ ಈ ಒಂದು ಸಿನಿಮಾ ಅವರ ನಿರ್ದೇಶನದಲ್ಲಿ ಮೂಡಿಬಂದಂತಹ ಮೊದಲ ಹೆಜ್ಜೆ ಅಂತಾನೆ ಹೇಳ್ಬೋದು. ಆ ನಂತರ ಬಿರುಗಾಳಿ, ಚಿಂಗಾರಿ ಸಿನಿಮಾಗಳನ್ನು ನಿರ್ದೇಶನ ಮಾಡ್ತಾರೆ. ಆದರೆ 2013 ತೆರೆ ಕಂಡಂತಹ ಭಜರಂಗಿ ಈ ಒಂದು ಸಿನಿಮಾ ಹರ್ಷ ಅವರ ನಿರ್ದೇಶನದ ಪಯಣದಲ್ಲಿ ಮಹತ್ವದ ತಿರುವನ್ನು ನೀಡುತ್ತೆ. ಶಿವರಾಜ್ ಕುಮಾರ್ ಅವರ ಅಭಿನಯದ ಈ ಸಿನಿಮಾ ದೊಡ್ಡ ಯಶಸ್ಸನ್ನು ಕಾಣುತ್ತೆ. ಇದರ ಜೊತೆಗೆ ಹರ್ಷ ಅವರು ಕನ್ನಡ ಚಿತ್ರರಂಗದ ಪ್ರಮುಖ ನಿರ್ದೇಶಕರ ಸಾಲಿನಲ್ಲಿ ಗುರುತಿಸಿಕೊಳ್ತಾರೆ. ಇಷ್ಟೆಲ್ಲ ಮಾತಾಡಿದ ಮೇಲೆ ಈಗ ಜೈ ಭಜರಂಗಬಲಿ ಚಿತ್ರದ ಹಾಡು ನಿಮಗಾಗಿ.

ಹರ್ಷ ಅವರು ಬಜರಂಗಿ ನಂತರ ವಜ್ರಕಾಯ, ಜೈ ಮಾರುತಿ 800, ಅಂಜನಿ ಪುತ್ರ, ಸೀತಾರಾಮ ಕಲ್ಯಾಣ ಮುಂತಾದ ಸಿನಿಮಾಗಳನ್ನು ನಿರ್ದೇಶನ ಮಾಡಿದ್ದಾರೆ. ವಿಶೇಷವಾಗಿ ಕೇಳುಗರೆ, ಶಿವರಾಜ್ ಕುಮಾರ್ ಅವರ ಜೊತೆ ಎ ಹರ್ಷ ಅವರ ಕಾಂಬಿನೇಷನ್ ಇದೆಯಲ್ಲ, ಅದು ಪ್ರೇಕ್ಷಕರ ಗಮನವನ್ನು ಸೆಳೆದಿದೆ. ಬಜರಂಗಿ, ಬಜರಂಗಿ 2 ಮತ್ತು ವೇದ ಈ ಮೂರು ಸಿನಿಮಾಗಳಲ್ಲಿಯೂ ಶಿವರಾಜ್ ಕುಮಾರ್ ಮತ್ತು ಹರ್ಷ ಅವರ ಕಾಂಬಿನೇಷನ್ ಇದೆ. ಅಂದರೆ ಹರ್ಷ ಅವರ ನಿರ್ದೇಶನದಲ್ಲಿ ಶಿವರಾಜ್ ಕುಮಾರ್ ಅವರು ಹೀರೋ ಆಗಿ ನಟಿಸಿದ್ದಾರೆ. ಇನ್ನು ಕನ್ನಡ ಚಿತ್ರರಂಗದಲ್ಲಿ ಮಾತ್ರ ಅಲ್ಲ, ಹರ್ಷ ಅವರು ತೆಲುಗು ಚಿತ್ರ ಭೀಮಾ ಅನ್ನೋ ಚಿತ್ರವನ್ನು ಸಹ ನಿರ್ದೇಶನ ಮಾಡಿದರು. ಹಾಗೆ ಭಾಗಿ 4 ಅನ್ನೋ ಹಿಂದಿ ಚಿತ್ರರಂಗದಲ್ಲಿಯೂ ನಿರ್ದೇಶಕರಾಗಿ ಹರ್ಷ ಅವರು ಗುರುತಿಸಿಕೊಂಡಿದ್ದಾರೆ.

0: ಒಂದು ಸುಂದರ ಮೆಸೇಜ್ ಅನ್ನ ನೀಡುತ್ತೆ. ಏನಪ್ಪ ಅಂದ್ರೆ, ನಾವು ಯಾವ ಕ್ಷೇತ್ರದಿಂದ ವೃತ್ತಿಯನ್ನ ಆರಂಭಿಸ್ತೇವೆ ಅನ್ನೋದಕ್ಕಿಂತ ನಮ್ಮೊಳಗೆ ಇರುವಂತಹ ಪ್ರತಿಭೆಯನ್ನ ಎಷ್ಟು ದೂರ ಕೊಂಡೊಯ್ತೇವೆ ಅನ್ನೋದು ಮುಖ್ಯ ಆಗತ್ತೆ. ಹರ್ಷ ಅವರು ವೇದಿಕೆಯ ಮೇಲೆ ನೃತ್ಯ ಮಾಡ್ತಾ ಇದ್ದಂತಹ ಕಲಾವಿದರು, ಹಾಡುಗಳಿಗೆ ಹೆಜ್ಜೆ ಹಾಕ್ತಾ ಇದ್ದಂತಹ ನೃತ್ಯ ಸಂಯೋಜಕರು, ಆಮೇಲೆ ಕತೆ ಹೇಳುವ ನಿರ್ದೇಶಕರಾಗ್ತಾರೆ ಹರ್ಷ ಅವರು. ಇದು ಪ್ರತಿಭೆಯ ಜೊತೆಗೆ ನಿರಂತರ ಪರಿಶ್ರಮ ಮತ್ತೆ ಹೊಸದನ್ನ ನಾವು ಕಲಿಬೇಕು ಅನ್ನೋ ಮನೋಭಾವನೆಯನ್ನ ತಿಳಿಸುತ್ತೆ. ಅವರ ಎಲ್ಲಾ ಕನಸುಗಳು ನನಸಾಗಲಿ ಅಂತ ಹೇಳ್ತಾ ಈಗ ಮತ್ತೊಂದು ಗೀತೆಯೊಂದಿಗೆ ಈ ಕಾರ್ಯಕ್ರಮ ಮುಗಿತಾ ಇದೆ.
1: ಪುಷ್ಪ

0: ಕಾರ್ಯಕ್ರಮ ಕೇಳ್ತಾ ಅನೇಕರು ಮೆಸೇಜ್ ಮಾಡಿದಿರಿ. ಕಲಾಭಾರತಿ ಕಾರ್ಯಕ್ರಮವನ್ನ ಕೇಳಿದ್ವಿ ಅಂತ ಹನುಮಂತಪ್ಪ ಮಡಿವಾಳರ್ ಜಗಳೂರಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ನೃತ್ಯ ಸಂಯೋಜಕರಾದಂತಹ ಹರ್ಷ ಅವ್ರ ಬಗ್ಗೆನ ಮಾಹಿತಿ ಇಷ್ಟ ಆಯ್ತು ಅಂತ ಅನಂತರಾಜು ಕೊರ್ಲಡ್ಕು ಹಿರಿಹಿರು ತಾಲೂಕು ಚಿತ್ರದುರ್ಗದಿಂದ ಸಂದೇಶ ಕಳಿಸಿದ್ದಾರೆ. ಹರ್ಷ ಅವರು ಆಲ್ ರೌಂಡರ್ ಅಂತಾನೆ ಹೇಳ್ಬಹುದು ಅಂತ ಹೇಳಿ ಮೆಸೇಜ್ ಅನ್ನ ಮಾಡಿದ್ದಾರೆ. ಇವರು ತಮ್ಮ ಹೆಸರನ್ನ ತಿಳಿಸಿಲ್ಲ, ದಯವಿಟ್ಟು ಕೇಳಿದ್ರೆ ನಿಮ್ಮ ಸಂದೇಶದ ಜೊತೆಗೆ ನಿಮ್ಮ ಹೆಸರು ಇರಲಿ. ನೃತ್ಯ ನಿರ್ದೇಶಕ ಹರ್ಷ ಅವರಿಗೆ ವಿವಿಧ ಭಾರತೀಯ ಕೇಳುಗರ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳಂತ ಸ್ವರೂಪ್ ಲೋಕೇಶ್ ಕುಣಿಗಲ್ನಿಂದ ಸಂದೇಶ ಕಳಿಸಿಕೊಟ್ಟಿದ್ದಾರೆ. ಹೀಗೆ ಅನೇಕರ ಮೆಸೇಜ್ಗಳು ಬಂದಿವೆ. ನಿಮ್ಮೆಲ್ಲರ ಪ್ರೀತಿಯ ಸಂದೇಶಗಳಿಗೆ ಧನ್ಯವಾದಗಳು ಕೇಳುಗರೆ. ಸಮಯ 12 ಗಂಟೆ ಆಗ್ತಾ ಇದೆ. ಇನ್ನೀಗ ವಾರ್ತಾ ಪ್ರಸಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯದಲ್ಲಿ ಆಯೋಜಿತ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯ ಕರಡು ಮತದಾರರ ಪಟ್ಟಿ ಇಂದು ಪ್ರಕಟವಾಗಲಿದೆ. ನಾಗರಿಕರು ಕರಡು ಮತದಾರರ ಪಟ್ಟಿಯಲ್ಲಿ ತಮ್ಮ ವಿವರಗಳನ್ನು ಪರಿಶೀಲಿಸಿ ಮಾಹಿತಿಯ ನಿಖರತೆ ಖಚಿತಪಡಿಸಿಕೊಳ್ಳುವಂತೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಕೋರಿದ್ದಾರೆ. ಹಕ್ಕು ಮತ್ತು ಆಕ್ಷೇಪಣೆಗಳನ್ನು ಸಲ್ಲಿಸಲು ಇಂದಿನಿಂದ ಸೆಪ್ಟೆಂಬರ್ 23ರವರೆಗೆ 1 ತಿಂಗಳ ಕಾಲಾವಕಾಶ ನೀಡಲಾಗಿದೆ. ಎಸ್ಐಆರ್ ಪ್ರಕ್ರಿಯೆಯನ್ನು ಯಶಸ್ವಿಗೊಳಿಸಲು ಸಹಕಾರ ನೀಡಿದ ರಾಜ್ಯದ ಎಲ್ಲ ನಾಗರಿಕರಿಗೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ. ಹಕ್ಕು ಹಾಗೂ ಆಕ್ಷೇಪಣೆಗಳ ಕುರಿತು ನೋಟಿಸ್ ನೀಡುವಿಕೆ ಹಾಗೂ ವಿಲೇವಾರಿ ಪ್ರಕ್ರಿಯೆ ಇಂದಿನಿಂದ ಅಕ್ಟೋಬರ್ 22ರವರೆಗೆ ನಡೆಯಲಿದೆ. ಅಕ್ಟೋಬರ್ 27ರಂದು ಅಂತಿಮ ಮತದಾರರ ಪಟ್ಟಿ ಪ್ರಕಟಿಸಲಾಗುವುದು ಎಂದು ಆಯೋಗ ತಿಳಿಸಿದೆ. ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಮೈಸೂರಿನಲ್ಲಿ ಇಂದಿನಿಂದ ಬುಧವಾರದವರೆಗೆ ಬುಡಕಟ್ಟು ಭಾಷೆಗಳು ಮತ್ತು ವಸ್ತು ಸಂಗ್ರಹಾಲಯಗಳ ಕುರಿತ 3 ದಿನಗಳ ರಾಷ್ಟ್ರೀಯ ಸಮಾವೇಶವನ್ನು ಆಯೋಜಿಸಿದೆ. ಈ ಸಮಾವೇಶ ಬುಡಕಟ್ಟು ಭಾಷೆಗಳ ದಾಖಲೀಕರಣ, ಸಂರಕ್ಷಣೆ ಮತ್ತು ಪುನರುಜ್ಜೀವನದ ಕುರಿತು ಸಂವಾದವನ್ನು ಕೇಂದ್ರೀಕರಿಸಿದೆ. ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ದುರ್ಗಾದಾಸ್ ಉಯಿಕೆ ಸಮಾವೇಶವನ್ನು ಉದ್ಘಾಟಿಸಿದರು. ನಿನ್ನೆ ಬೆಂಗಳೂರಿಗೆ ಆಗಮಿಸಿದ

0: ಸಚಿವರು ಲೋಕಭವನದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರನ್ನು ಸೌಹಾರ್ದ ಭೇಟಿ ಮಾಡಿ ಮಾತುಕತೆ ನಡೆಸಿದರು. ವಿಜಯಪುರ ಜಿಲ್ಲೆ ಬಬಲೇಶ್ವರ ಮತಕ್ಷೇತ್ರದ ಶಿರಬೂರು ಗ್ರಾಮದಲ್ಲಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ನೂತನ ಕಟ್ಟಡವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಉದ್ಘಾಟಿಸಿದರು. ತುಮಕೂರು ಜಿಲ್ಲಾಸ್ಪತ್ರೆಗೆ ಉಪಮುಖ್ಯಮಂತ್ರಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಜಿ ಪರಮೇಶ್ವರ್ ಭೇಟಿ ನೀಡಿ 132 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಳ್ಳುತ್ತಿರುವ 300 ಹಾಸಿಗೆ ಸಾಮರ್ಥ್ಯದ ನೂತನ ಕಟ್ಟಡ ಕಾಮಗಾರಿ ವೀಕ್ಷಿಸಿದರು. ಹಳೆ ಕಟ್ಟಡ ತೆರವು ಕಾರ್ಯವನ್ನು ಪರಿಶೀಲಿಸಿದರು. ಇಂದು ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮದ ಅಪ್ರತಿಮ ಕ್ರಾಂತಿಕಾರಿ ಹುತಾತ್ಮ ಶಿವರಾಮ ರಾಜಗುರು ಅವರ ಜನ್ಮದಿನ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಗಣ್ಯರು ಸ್ವಾತಂತ್ರ್ಯ ಸೇನಾನಿ ರಾಜಗುರು ಅವರ ತ್ಯಾಗ ಹಾಗೂ ಬಲಿದಾನವನ್ನು ಸ್ಮರಿಸಿದ್ದು ಗೌರವ ನಮನಗಳನ್ನು ಸಲ್ಲಿಸಿದ್ದಾರೆ. ಕರ್ನಾಟಕ ಹಾಕಿ ಅಸೋಸಿಯೇಷನ್ ಸಹಕಾರದೊಂದಿಗೆ ಬಳ್ಳಾರಿ ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಯೋಜಿತ ರಾಜ್ಯಮಟ್ಟದ 16 ವರ್ಷದೊಳಗಿನ ಪುರುಷರ ಸಬ್ಜೂನಿಯರ್ ಹಾಕಿ ಪಂದ್ಯಾವಳಿ ಇಂದು ಆರಂಭಗೊಂಡಿದೆ. ಪಂದ್ಯಾವಳಿಗೆ ಮಹಾನಗರ ಪಾಲಿಕೆ ಮಹಾಪೌರ ಪಿ ಗಾದೆಪ್ಪ ಚಾಲನೆ ನೀಡಿದರು. ಮೊದಲ ಪಂದ್ಯದಲ್ಲಿ ಆತಿಥೇಯ ಬಳ್ಳಾರಿ ಜಿಲ್ಲಾ ತಂಡ ಗದಗ್ ತಂಡವನ್ನು 5-0 ಗೋಲುಗಳ ಅಂತರದಿಂದ ಮಣಿಸಿತು. 28ರವರೆಗೆ ಜರುಗುವ 5 ದಿನಗಳ ಪಂದ್ಯಾವಳಿಯಲ್ಲಿ ಒಟ್ಟು 12 ತಂಡಗಳು ಪಾಲ್ಗೊಳ್ಳಲಿವೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಬಳ್ಳಾರಿ ಜಿಲ್ಲಾ ಹಾಕಿ ಅಸೋಸಿಯೇಷನ್ ಕಾರ್ಯಕಾರಿ ಸದಸ್ಯ ಡಿ ಶಾಶಾವಲಿ ನಾಲಬಂಡ್.
1: 16th ಸಬ್ ಜೂನಿಯರ್ ಹಾಕಿ ಟೂರ್ನಮೆಂಟ್ ಬಳ್ಳಾರಿ ಜಿಲ್ಲೆಗೆ ಬಂದಿದೆ. ಸುಮಾರು 3 ವರ್ಷದಿಂದ ನಾವೇ ಹೋಸ್ಟ್ ಮಾಡ್ತಾ ಇದೀವಿ. 12 ತಂಡಗಳು ಭಾಗವಹಿಸಲಿದ್ದಾರೆ. ಬಳ್ಳಾರಿ, ಗದಗ, ಕಲಬುರಗಿ, ಹಾವೇರಿ, ದಾವಣಗೆರೆ, ಬಾಗಲಕೋಟೆ, ಧಾರವಾಡ, ರಾಯಚೂರು, ಕೂರ್ಗ್, ಮೈಸೂರು, ಹಾಸನ ಅಂಡ್ ಶಿವಮೊಗ್ಗ. ಡೈಲಿ 4 ಮ್ಯಾಚಸ್ ಇರ್ತವೆ. 6:30 ರಿಂದ 7:30 ವರೆಗೆ, 4 ಗಂಟೆಯಿಂದ 5 ಗಂಟೆವರೆಗೆ ಟೋಟಲ್ 4 ಮ್ಯಾಚಸ್ ನಡೀತವೆ. ಈ ಹಾಕಿ ಬಳ್ಳಾರಿಯ ಮ್ಯಾನೇಜ್ಮೆಂಟ್ ನೋಡಿ ಸ್ಟೇಟ್ ಹಾಕಿ ಅಸೋಸಿಯೇಷನ್ ಹಾಕಿ ಕರ್ನಾಟಕ ಇಂದ ನಮಗೆ ಐಡೆಂಟಿಫೈ ಮಾಡಿ ಹಾಕಿ ಬಳ್ಳಾರಿಗೆ ಇದು ಒಂದು ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಕಿ ಟೂರ್ನಮೆಂಟ್ ಇದು ಜಿಲ್ಲಾ ಕ್ರೀಡಾಂಗಣ ಬಳ್ಳಾರಿ ಲೀಗ್ ನಾಕೌಟ್ ನಡೀತಿರ್ತವೆ.
0: ರಾಜ್ಯದಲ್ಲಿ ಬರ ಪರಿಸ್ಥಿತಿ ಎದುರಾಗಿದೆ, ರೈತರು ಸಂಕಷ್ಟದಲ್ಲಿದ್ದಾರೆ. ಇಂತಹ ಸಂದರ್ಭ ನಾಡಿನ ಜ್ವಲಂತ ಸಮಸ್ಯೆಗಳು ಹಾಗೂ ವಿಚಾರಗಳ ಕುರಿತು ಸದನದಲ್ಲಿ ಚರ್ಚೆಯಾಗಬೇಕಿದೆ ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಖಾತೆ ಸಚಿವ ಕೃಷ್ಣ ಬೈರೇಗೌಡ ಹೇಳಿದರು. ವಿಧಾನಸಭಾ ಕಲಾಪದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬೇಡಿಕೆ ಇಟ್ಟ ಸಂದರ್ಭ ಇದಕ್ಕೆ ಪ್ರತಿಕ್ರಿಯಿಸಿ ಸಚಿವರು ಮಾತನಾಡಿದರು. ಬಳಿಕ ಸದನದ ಬಾವಿಗಿಳಿದ ಬಿಜೆಪಿ ಶಾಸಕರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ಇಂದು ಕರಾವಳಿ ಕರ್ನಾಟಕ ಹಾಗೂ ರಾಜ್ಯದ ದಕ್ಷಿಣ ಒಳನಾಡಿನ ಕೆಲ ಸ್ಥಳಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅನುದಾನ ದುರ್ಬಳಕೆ ಪ್ರಕರಣದ ಹಿನ್ನೆಲೆಯಲ್ಲಿ ಸಚಿವ ಬಿ ನಾಗೇಂದ್ರ ವಜಾಗೆ ಆಗ್ರಹಿಸಿ ಇಂದು ಬಿಜೆಪಿ ನಾಯಕರು ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನದಲ್ಲಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆ ನಿರತ ನಾಯಕರು ಹಾಗೂ ಕಾರ್ಯಕರ್ತರನ್ನು ಪೊಲೀಸರು ಬಂಧಿಸಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆ.
2: ನಮಸ್ಕಾರ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. 12:05 ಗಂಟೆಗಳಾಗಿದೆ. ಕೇಳುಗರೆ, ಕರೆಗೊಂದು ಹಾಡು ಕಾರ್ಯಕ್ರಮವನ್ನು ಆರಂಭಿಸುವ ಸಮಯ ಬಂದಿದೆ. ಈ ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಿಮ್ಮ ಮೆಚ್ಚಿನ ಗೀತೆಯನ್ನು ನೀವು ಕೇಳಬೇಕು ಅಂದರೆ ನಮಗೆ ಕಾಲ್ ಮಾಡಬೇಕಾಗತ್ತೆ. ಕಾಲ್ ಮಾಡಬೇಕು ಅಂದರೆ ನಮ್ಮ ಸಂಖ್ಯೆಗಳು ಹೀಗಿವೆ, ನೋಟ್ ಮಾಡ್ಕೊಳ್ಳಿ. 0802237788. ಮತ್ತೊಂದು ಸಂಖ್ಯೆ 0802237799. ಮತ್ತು ಒಂದು ಸಂಖ್ಯೆ ಇದೆ, 0802226125. ಈ ಸಂಖ್ಯೆಗೆ ನೀವು ಕರೆ ಮಾಡಿ ನಿಮ್ಮ ಮೆಚ್ಚಿನ ಗೀತೆಯನ್ನು ಈ ಸಮಯದಿಂದ 1 ಗಂಟೆಯವರೆಗೆ ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಕೇಳಬಹುದು. ಕರೆ ಮಾಡ್ತೀರಾ ಅಲ್ವಾ? ನಿಮ್ಮ ಕರೆಯ ನಿರೀಕ್ಷೆಯಲ್ಲಿ ಈ ಒಂದು ಸುಂದರ ಹಾಡು ನಿಮಗಾಗಿ.

0: ಮಧು ಬಾಲಕೃಷ್ಣ ಅವರ ಧ್ವನಿಯಲ್ಲಿ ತಾಯಿಯ ಕುರಿತಾದ ಒಂದು ಮಮತೆಯ ಹಾಡು ಅಂತಾನೆ ಹೇಳ್ಬೋದು. ಈ ಹಾಡಿನೊಂದಿಗೆ ಕರೆಗೊಂದು ಹಾಡು ಕಾರ್ಯಕ್ರಮ ಆರಂಭ ಆಗಿದೆ. ಮುಂದಿನ ಕರೆ ಅಲ್ಲ, ಮೊದಲ ಕರೆ ಇದು. ಯಾರು ಮಾಡಿದ್ದಾರೆ? ಹೆಲೋ,
1: ಹಾಯ್, ಗುಡ್ ಮಾರ್ನಿಂಗ್ ಅನುಪಮಾಜಿ.
0: ಹಾ, ಈಗ ಗುಡ್ ಆಫ್ಟರ್ನೂನ್ ಅಂತಾನೆ ಹೇಳ್ಬೋದು, 12 ಗಂಟೆ ಆಗೋಗಿದೆ. ಓಕೆ, ಆಯ್ತು. ಯಾವ್ದೋ ಒಂದು ಒಟ್ಟಿನಲ್ಲಿ ಶುಭದಿಂದ ಆರಂಭ ಆಗ್ಲಿ ನಮ್ಮ ಮಾತುಕತೆ.
1: ಸಾಮಾನ್ಯವಾಗಿ ಹೇಳೋ ವಾಡಿಕೆ ಅದು.
0: ಹೌದು ಹೌದು,
1: ನಿಜವಾಗ್ಲೂ ನನ್ನ ಇವತ್ತು ಟುಡೇ ಹ್ಯಾವ್ ಬಿಕಮ್ ಅನ್ ಓಪನಿಂಗ್ ಬ್ಯಾಟ್ಸ್ಮನ್ ಫಾರ್ ದಿಸ್ ಪ್ರೋಗ್ರಾಮ್.
0: ಸರ್, ಮೊದಲಿಗೆ ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡಿರೋದು ಅಂತ ಹೇಳ್ತೀರಾ?
1: ನಾನು ಎನ್ ಆರ್ ಪ್ರಸಾದ್ ಮಾತಾಡ್ತೀನಿ, ರಾಜಾಜಿನಗರದಿಂದ.
0: ಎನ್ ಆರ್ ಪ್ರಸಾದ್ ಅವರು ನಮ್ಮ ನಿರಂತರ ಕೇಳುಗರು.
1: ಹೌದು ರೀ.
0: ಯಾವ ಹಾಡ್ ಬೇಕು ಅಂತಾನು ಹೇಳ್ಬಿಡಿ, ಆಮೇಲೆ ನಾವು ಮಾತಾಡೋಣ.
1: ಇಲ್ಲ, ಅದಕ್ಕೊಂದು ಹಾಡು ಅದ್ರ ಬಗ್ಗೆ ಹೇಳಕ್ಕೆ ಅದಕ್ಕಿಂತ ಮುಂಚೆ ಒಂದ್ ಹೇಳ್ತೀನಿ. ನಾನು ಓಪನಿಂಗ್ ಬ್ಯಾಟ್ಸ್ಮನ್ ಆದ ಇವತ್ತು, ಆದ್ರೆ ನಾನು ಇವತ್ತು ಒನ್ ಡೌನ್ ಬ್ಯಾಟ್ಸ್ಮನ್ ಬಗ್ಗೆ ಮಾತಾಡಕ್ ಇಷ್ಟಪಡ್ತೀನಿ. ದೇವದತ್ ಪಡಿಕ್ಕಲ್ ಇವತ್ತು ಬಹಳ ಖುಷಿ ಆಗ್ತಾ ಇದ್ದಾರೆ. ನಿಜವಾಗ್ಲೂ ಅವರು 2 ಸೆಂಚುರಿ 2 ಟೆಸ್ಟ್ ಅಲ್ಲಿ ಭಾರತೀಯ ಕರ್ನಾಟಕಕ್ಕೆ ಒಂದು ವಿಜಯ ಪತಾಕೆನೆ ಹಾಕಿದ್ದಾರೆ. ನಿಜವಾಗ್ಲೂ ಶ್ರೀಲಂಕಾ ವಿರುದ್ಧ 2 ಟೆಸ್ಟ್ ಅಲ್ಲಿ 2 ಒನ್ ಡೌನ್ ಬ್ಯಾಟ್ಸ್ಮನ್ ಬಂದ್ಬಿಟ್ಟು 2 ಸೆಂಚುರಿ ಹೊಡೆದ್ರು. ಸೊ ಬಹಳ ಖುಷಿ ಆಗ್ತಾ ಇದೆ. ನಮ್ಮ ಆರ್ ಸಿಬಿಗೂ ಆಡ್ತಾರೆ, ಪ್ಲಸ್ ಕರ್ನಾಟಕಕ್ಕೂ ಆಡ್ತಾರೆ ಪ್ಲೇಯರ್ ಇವರು. ಸೊ ಹ್ಯಾಟ್ಸ್ ಆಫ್ ಟು ಹಿಮ್ ಅಂಡ್
0: ಅಭಿನಂದನೆಗಳನ್ನು.
1: ಸೊ ಹಾಗಾಗಿ ಒಂದು ಸಿನಿಮಾ ಹಾಡು ಕೇಳೋಣ ಅನ್ಕೊಂಡೆ. ಅರಮನೆ ಚಿತ್ರದಿಂದ, ಪತ್ರ ಬರೆಯಲ ಇಲ್ಲ ಚಿತ್ರ ಬರೆಯಲ ಅಂತ. ಈ ಹಾಡನ್ನ ದೇವದತ್ ಪಡಿಕಲ್ಗೆ ಡೆಡಿಕೇಟ್ ಮಾಡಕ್ ಇಷ್ಟಪಡ್ತೀನಿ ಇವತ್ತು.
0: ಖಂಡಿತ. ಹಾಗಾದ್ರೆ ನಿಮ್ಮ ಮೆಚ್ಚಿನ ಗೀತೆ ಇದು, ತುಂಬಾ ಒಳ್ಳೆಯ ಹಾಡು. ಪತ್ರ ಬರೆಯಲ ಇಲ್ಲ ಚಿತ್ರ ಬಿಡಿಸಲ,
1: ಹೇಗೆ ತಿಳಿಸಲಿ
0: ಹಾಡಿನ ಒಂದು ರಚನೆ ನೋಡಿ, ಕವಿರಾಜ್ ಅವರ ರಚನೆ ಇದು. ಹೇಗೆ ತಿಳಿಸಲಿ ನನ್ನ ಮನದ ಹಂಬಲ ಅಂತ ಹೇಳಿ, ತುಂಬಾ ಒಳ್ಳೆಯ
1: ಹಾಡು.
0: ಕೇಳೋಣ ಸರ್, ಧನ್ಯವಾದ ಕರೆ ಮಾಡಿದ್ದಕ್ಕೆ.
1: ಥ್ಯಾಂಕ್ ಯು, ಪ್ಲೆಷರ್ ಟಾಕಿಂಗ್ ಟು ಯು ಅನುಪಮಾ.
0: ನನಗೂ ಅಷ್ಟೇ ಖುಷಿ ಆಯ್ತು ಸರ್, ಥ್ಯಾಂಕ್ ಯು.

0: ಪತ್ರ ಬರೆಯಲ್ಲ ಇಲ್ಲ ಚಿತ್ರ ಬಿಡಿಸಲ್ಲ, ಹೇಗೆ ತಿಳಿಸಲಿ ನನ್ನ ಮನದ ಹಂಬಲ. ಕೆಳಗ್ರೆ ನಿಮ್ಮ ಮನದಲ್ಲಿ ಇರುವ ಹಾಡನ್ನ ಕೇಳಬೇಕು ಅಂದ್ರೆ ನೀವು ಸದ್ಯಕ್ಕೆ ಕಾಲ್ ಮಾಡಬೇಕಾಗತ್ತೆ. ನಮ್ಮ ಸಂಖ್ಯೆ 0822263927, ಮತ್ತೊಂದು 0802237788. ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಇಷ್ಟದ ಗೀತೆಯನ್ನ ಈ ಸಮಯ ಕೇಳಬಹುದು. ಒಬ್ರು ಕಾಲರ್ ಇದ್ದಾರೆ ನಮ್ಮ ಜೊತೆ. ಹೆಲೋ,
1: ನಮಸ್ತೆ ಮೇಡಮ್ ರೀ.
0: ನಮಸ್ತೆ.
1: ಹಲೋ
0: ಹೇಳಿ ಸರ್. ನಮಸ್ತೆ. ನಿಮ್ಮ
1: ಹೆಸರು? ನಾನು ಶಿವಲಿಂಗಯ್ಯ ಹಿರೇಮಠ ರೀ, ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮೂಲಕೋಡದಿಂದ ಮಾತಾಡಿದ್ರಿ.
0: ಶಿವಲಿಂಗಯ್ಯ ಹಿರೇಮಠ ಅವರಿಗೆ ಯಾವ ಹಾಡ್ ಬೇಕು
1: ಮೇಡಮ್? ಚಿತ್ರ ದಸುಗೆ ರೀ. ಯಾರ ಹೂವು ಯಾರ ಮುಡಿಗು ಅಂತ ಹೇಳಿ ಒಂದು ಒಳ್ಳೆ ಸಾಂಗ್ ಅದ ನೋಡ್ರಿ ಮೇಡಮ್.
0: ಯಾವ ಹೂವು ಯಾರ ಮುಡಿ
1: ಯಾರ ಮುಡಿಗು?
0: ಓಕೆ, ಹಳೆಯ ಗೀತೆಗಳನ್ನ
1: ಸಾಹಿತ್ಯ ಸಂಗೀತ ಚೆನ್ನಾಗಿರ್ತದೆ.
0: ಇನ್ನೊಂದು 40 ವರ್ಷಗಳಾದ್ಮೇಲೆ ಈಗ ಬರ್ತಿರೋ ಹಾಡುಗಳು ಸಹ ಗೋಲ್ಡನ್ ಅಂತ ಅನ್ಸುತ್ತೆ.
1: ಅದೇನು ಮಾಡಕ್ಕಾಗಲ್ಲ ಮೇಡಮ್ ರೀ
0: ಅಲ್ವಾ. ಮತ್ತೆ ಇತ್ತೀಚೆಗೆ ಬರೋ ಹಾಡುಗಳಲ್ಲಿಯೂ ನೋಡಿ, ಈಗಷ್ಟೇ ಕೇಳಿದ್ವಿ ಹೊಸ ಹಾಡು, ಎಷ್ಟು ಮಧುರವಾಗಿತ್ತು, ಒಳ್ಳೆಯ ಸಾಹಿತ್ಯ.
1: ಈಗ ನಮಗೆ ಅವು ಹಳೆ ಹಾಡು ಹಾಕವರು, ಇನ್ನು ಮುಂದಿನ ಯುವ ಹಳೆ ಹಾಡು ಹಾಕ್ತಾರೆ.
0: ಹೌದು, ಆಯ್ತು
1: ಹಿರೇಮಠ ಮೇಡಮ್, ಏನು ಮಾಡಕ್ಕಾಗಂಗಿಲ್ಲ.
0: ಶಿವಲಿಂಗಯ್ಯ ಹಿರೇಮಠ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈಗ ಈ ಹಾಡನ್ನು ಕೇಳೋಣ.
1: ಓಕೆ ಮೇಡಮ್, ಥ್ಯಾಂಕ್ಸ್ ಮೇಡಮ್.
0: ಥ್ಯಾಂಕ್ ಯು.

0: ಮುಂದಿನ ಕರೆ. ಹಲೋ ಹಲೋ, ಮಾತಾಡಿ.
1: ಹಲೋ ಮೇಡಮ್,
0: ನಮಸ್ತೆ.
1: ನಮಸ್ತೆ, ನನ್ನ ಹೆಸರು ಮಮತಾ ಅಂತ.
0: ಮಮತಾ ಅವರಿಗೆ ಯಾವ ಹಾಡು ಬೇಕು?
1: ನಮ್ಗೆ ಕೃಷ್ಣನೇ ಕುಣಿದಾಗ ಫಿಲಂ ಇಂದ ನೀರಾದೆ ಜೀವ ಕುಣಿದಾಡಿದೀಗ ಅಂತ ಹಾಡಿದೆ ಮೇಡಮ್, ಅದು ಬೇಕು.
0: ನಿಮ್ಮ ಹಿನ್ನೆಲೆ ನಾಯ್ಸ್ ಕೇಳ್ತಾ ಇದ್ರೆ ನೀವು ಹೊರಗಡೆ ಇದ್ದೀರಿ ಅಂತ ಅನ್ಸುತ್ತೆ.
1: ಸ್ವಲ್ಪ ಹೊರಗಡೆ ಇದ್ದೀನಿ.
0: ಓಕೆ, ಹೊರಗಡೆ ಇದ್ದು ಸಹ ನಮ್ಮ ಕಾರ್ಯಕ್ರಮಗಳನ್ನ ಕೇಳ್ತಾ ಕರೆ ಮಾಡ್ತಿರಲ್ಲ, ಅದು ಖುಷಿ.
1: ನಾವು ಬೆಳಗ್ಗೆಯಿಂದ ಸಾಯಂಕಾಲ ಎಲ್ಲೇ ಇದ್ರು ರೇಡಿಯೋ ಬಿಟ್ಟಿರಲ್ಲ, ರೇಡಿಯೋ ಕೇಳೇ ಕೇಳ್ತೀವಿ.
0: ಏನ್ ಮಾಡ್ಕೊಂಡಿರೋದು ಮಮತಾ?
1: ನಾವು ಇದು ಸ್ವಲ್ಪ ಖರ್ಚಿಪೋ ಎಟಿಎಂ ಪೌಚ್ ಅವೆಲ್ಲ ವ್ಯಾಪಾರ ಮಾಡ್ತೀವಿ.
0: ಬದುಕಿಗಾಗಿ ಉದ್ಯೋಗ ಬೇಕಲ್ಲ.
1: ಹೌದು.
0: ಆಯ್ತು, ಈಗ ನೀವು ಕೃಷ್ಣ ನೀ ಕುಣಿದಾಗ ಚಿತ್ರದ ಹಾಡನ್ನ ಕೇಳಿದ್ದೀರಿ, ಆ ಗೀತೆ ನಿಮಗಾಗಿ ಪ್ರಸಾರ ಆಗ್ತಿದೆ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ.
1: ಓಕೆ, ಥ್ಯಾಂಕ್ ಯು ಮೇಡಮ್.
0: ಥ್ಯಾಂಕ್ ಯು.

0: 12:30 ಕರೆಗೊಂದು ಹಾಡು ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಹಲೋ,
1: ಹಲೋ ಮೇಡಮ್.
0: ನಮಸ್ತೆ.
1: ನಮಸ್ತೆ ಮೇಡಮ್, ನಾನು ಗುರುರಾಜ್.
0: ಗುರುರಾಜ್ ಅನ್ನೋದ್ ಮಾತ್ರ ಕೇಳಿಸ್ತು, ಎಲ್ಲಿಂದ?
1: ರಾಯಚೂರು ಜಿಲ್ಲೆ.
0: ರಾಯಚೂರು ಜಿಲ್ಲೆಯಿಂದ. ಯಾವ ಹಾಡು ಬೇಕು ಗುರುರಾಜ್ ಅವರಿಗೆ?
1: ಕಾವೇರಿ ಚಿತ್ರದಿಂದ ಈ ದೇಶ ಚೆನ್ನ ಈ ಮಣ್ಣು ಚಿನ್ನ.
0: ಕಾವೇರಿ ಚಿತ್ರದ ಹಾಡು, ದೇಶಾಭಿಮಾನವನ್ನ ಸಾರುವ ಹಾಡಿದು. ಏನ್ ಮಾಡ್ಕೊಂಡಿರೋದು ಗುರುರಾಜ್ ಅವರು? ರೈತರು. ಈಗ ಮಳೆಗಾಲ ಇದೆ, ರೈತರಿಗೆ ಖುಷಿ ಇರುತ್ತೆ ಅಲ್ವಾ?
1: ಖುಷಿ ಇರುತ್ತೆ. ಈ ವರ್ಷ ಸ್ವಲ್ಪ ಮಳೆ ಕಡಿಮೆ ಇದೆ ಮೇಡಮ್.
0: ಹೌದು, ಈ ವರ್ಷ ಸ್ವಲ್ಪ ಮಳೆ ಕಡಿಮೆ.
1: ನಿನ್ನೆ ಸ್ವಲ್ಪ ಮಳೆ ಆಗ್ಯಾದ ನೋಡ ಮೇಡಮ್.
0: ಏನ್ ಬೆಳೆದಿದ್ದೀರಿ ಸರ್ ನೀವು ನಿಮ್ಮ ಜಮೀನಲ್ಲಿ?
1: ನಾವು ತೊಗರಿ ಹಾಕಿದ್ದೀವಿ ಮೇಡಮ್.
0: ಚೆನ್ನಾಗಿ ಬಂದಿದ್ಯಾ ಬೆಳೆ? ಆಯ್ತು, ಮಳೆ ಆಗ್ಲಿ, ನಿಮ್ಮ ಬೆಳೆ ಚೆನ್ನಾಗಿ ಬರ್ಲಿ ಅನ್ನೋ ಹಾರೈಕೆಯೊಂದಿಗೆ ಈಗ ನೀವು ಕೇಳಿರುವ ಹಾಡು. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ.

0: ಕರೆಗೊಂದು ಹಾಡು ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಮುಂದಿನ ಕಾಲರ್, ಹಲೋ.
1: ಹಲೋ,
0: ನಮಸ್ತೆ.
1: ನಮಸ್ಕಾರ ಮೇಡಮ್.
0: ಹೇಳಿ ಸರ್, ಎಲ್ಲಿಂದ ಕರೆ ಮಾಡಿದ್ದೀರಿ, ನಿಮ್ಮ ಹೆಸರೇನು?
1: ಮೇಡಮ್, ಮಹೇಶ್ ಹೊಸೂರು ಶಿಕಾರಿಪುರ ಮೇಡಮ್.
0: ಮಹೇಶ್ ಹೊಸೂರು ಶಿಕಾರಿಪುರದಿಂದ?
1: ಹೌದು ಮೇಡಮ್.
0: ಯಾವ ಹಾಡು ಬೇಕು ಮಹೇಶ್ ಅವರೇ?
1: ಮೇಡಮ್, ನನಗೆ ಹೆಂಡತಿರ ಹುಷಾರ್ ಫಿಲಂ ಇಂದ ಮೇಡಮ್. ಹಲೋ,
0: ಹೇಳಿ, ಕೇಳಿಸ್ತಾ ಇದೆ, ಹೇಳಿ.
1: ಸರಿ ಮೇಡಮ್, ಹೆಂಡತಿರ ಹುಷಾರ್ ಫಿಲಂ ಇಂದ ಮೇಡಮ್. ಪ್ರೇಮ ಬಂದಿತು ಜಿಗಿದು ಕುಣಿದು ರಾಸೆ ವೇಗದಲ್ಲಿ ಈ ಸಾಂಗ್ ಮೇಡಮ್.
0: ಹೌದಾ, ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತೆ ಸಂಗೀತಾ ಕಟ್ಟಿ ಅವರು ಹಾಡಿದ್ದಾರೆ.
1: ಹೌದು ಮೇಡಮ್.
0: ಈ ಹಾಡು ಯಾಕೆ ಇಷ್ಟ?
1: ನನಗೆ ಸುಪ್ರೀಂ ಹೀರೋ ಶಶಿಕುಮಾರ್ ಅಂದ್ರೆ ತುಂಬಾ ಇಷ್ಟ ಮೇಡಮ್.
0: ಶಶಿಕುಮಾರ್ ಅವರ ಅಭಿನಯದ ಸಿನಿಮಾ.
1: ಹೌದು ಮೇಡಮ್.
0: ಆಯ್ತು, ಈಗ ನಿಮಗಾಗಿ ಈ ಒಂದು ಹಾಡು ಪ್ರಸಾರ ಆಗ್ತಾ ಇದೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ಧನ್ಯವಾದಗಳು ಮೇಡಮ್.

0: 12:40 ಕೇಳ್ತಾ ಇದ್ದೀರಾ ಕಾರ್ಯಕ್ರಮ ಕರೆಗೊಂದು ಹಾಡು. ಹಲೋ,
1: ನಮಸ್ಕಾರ ಮೇಡಮ್.
0: ನಮಸ್ತೆ.
1: ವಿಜಯನಗರ ಡಿಸ್ಟಿಕ್ ಅಗ್ರಮಣಿ ತಾಲೂಕು ಕಂಪಸಾಗರದಿಂದ ಸೋಮಶೇಖರ್ ತಟ್ಟಿ ಮೇಡಮ್.
0: ಸೋಮಶೇಖರ್ ತಟ್ಟಿ, ಈ ತಟ್ಟಿ ಅನ್ನೋದು ಸರ್ನೇಮ್ ಅಲ್ವಾ?
1: ಹೌದು ಮೇಡಮ್.
0: ಓಕೆ, ಸೋಮಶೇಖರ್ ಅವ್ರು ಏನ್ ಮಾಡ್ಕೊಂಡಿರೋದು?
1: ನಮ್ದು ಕಿರಾಣಿ ಅಂಗಡಿ ಇದೆ ಮೇಡಮ್.
0: ಕಿರಾಣಿ ಅಂಗಡಿ?
1: ಹಾ ಮೇಡಮ್.
0: ಹೇಗ್ ನಡೀತಿದೆ ವ್ಯಾಪಾರ ಎಲ್ಲ?
1: ಚೆನ್ನಾಗಿದೆ ಮೇಡಮ್.
0: ಓಕೆ, ಯಾವ ಹಾಡು ಬೇಕು
1: ನಮಗೆ? ಚೂರಿ ಚಿಕ್ಕಣ್ಣ ಚಿತ್ರದಿಂದ ಸೈಕಲ್ ಮೇಲೆ ಏರಿ ಬಂದ.
0: ಇದು 1969 ತೆರೆ ಕಂಡಿದ್ದು, ಅಂದ್ರೆ 70ರ ದಶಕದ್ದು. ಮತ್ತೆ ಎಸ್ ಜಾನಕಿ ಅವ್ರ ಜೊತೆ ಎಲ್ಲಾರು, ಈಶ್ವರಿ ಅವರು ಸಹ ಹಾಡಿದ್ದಾರೆ. ಇಬ್ಬರು ಗಾಯಕಿಯರ ಸಮಾಗಮ ಈ ಹಾಡಲ್ಲಿ. ಆಯ್ತು, ಈ ಗೀತೆ ನಿಮಗಾಗಿ ಪ್ರಸಾರ ಆಗ್ತಾ ಇದೆ. ಥ್ಯಾಂಕ್ ಯು.
1: ಥ್ಯಾಂಕ್ ಯು ಮೇಡಮ್.

0: ಹಲೋ,
1: ಹಾಂ ನಮಸ್ಕಾರ ಮೇಡಮ್.
0: ಸರ್, ರೇಡಿಯೋ ಸೆಟ್ ಏನಾದರೂ ನಿಮ್ಮ ಹತ್ರ ಇದ್ರೆ ಸ್ವಲ್ಪ ದೂರ ಬರ್ತೀರಾ?
1: ಬಂದಾಯ್ತು.
0: ಬಂದಾಯ್ತಾ, ಹೇಳಿ ನಿಮ್ಮ ಹೆಸರು?
1: ನಾವು ರಾಯಚೂರು ಜಿಲ್ಲಾ ರುದ್ರಪ್ಪಗೌಡ ಅಂತ.
0: ರುದ್ರಪ್ಪಗೌಡ ಅವರಿಗೆ ಯಾವ ಹಾಡು ಬೇಕು?
1: ನಮಗದು ರಂಗನಾಯಕಿಗ ಕನ್ನಡ ನಾಡಿನ ರಸಿಕರ ಮನವ ಸೂರ್ಯಗೊಂಡ ನಾಯಕ.
0: ವಿವಿಧ ಭಾರತಿ ಕಾರ್ಯಕ್ರಮ ಕೇಳ್ತಾ ಇರ್ತೀರಾ?
1: ಕೇಳ್ತೀರಿ.
0: ಹಾಗೆ ರಾಯಚೂರು ಆಕಾಶವಾಣಿನೂ ಕೇಳ್ತೀರಾ?
1: ಬೆಂಗಳೂರಿಗೆ ಬಂದಿನ್ರಿ, ಬೆಂಗಳೂರಿಗೆ ಹಚ್ಚದು.
0: ಹೇಳಿ.
1: ಬೆಂಗಳೂರಿಗೆ ಬಂದಿನ್ರಿ ನಾನು, ಬೆಂಗಳೂರಾಗೇನೆ.
0: ಹಾಗಾಗಿ ಬೆಂಗಳೂರಿನ ಆಕಾಶವಾಣಿ ಕೇಳ್ತಾ ಇದ್ದೀರಾ?
1: ಅಲ್ರಿ, ನಾವು ನಮ್ದೊಂದು ಏನೋ ಒಂದು ಇದೈತ್ರಿ, ಒಂದು ಒಂಥರ ಡೇಟ್ ಹೇಳೋದು, ಅದು ಹೇಳ್ಬೋದಾ? ಇಂಥ ವಾರ ಅನ್ಲಿಮಿಟ್ ಬಿಗಿನಿಂಗ್ ಆದ ಹೇಳಿ.
0: ಈಗ ನಿಮ್ಮ ಮೆಚ್ಚಿನ ಗೀತೆಯನ್ನ ಕೇಳಿದಿರಿ ಅಲ್ವಾ, ರಂಗನಾಯಕಿ ಚಿತ್ರದ್ದು?
1: ಕೇಳಿ ಕೇಳಿ.
0: ಈ ಗೀತೆನ ಪ್ರಸಾರ ಮಾಡ್ತೀವಿ. ಕರೆ ಮಾಡಿದ್ದಕ್ಕೆ ಧನ್ಯವಾದ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. 12:48 ಕೇಳ್ತಾ ಇದ್ದೀರಾ ಕಾರ್ಯಕ್ರಮ ಕರೆಗೊಂದು ಹಾಡು. ಹಲೋ,
1: ಹಲೋ, ನಮಸ್ಕಾರ.
0: ನಮಸ್ತೆ, ನಮಸ್ತೆ ಸರ್.
1: ನಾವು ಭೀಮಪ್ಪ ಅಂತ ದಾವಣಗೆರೆಯಿಂದ ಮಾತಾಡ್ತಾ ಇರೋದು.
0: ಏನ್ ಮಾಡ್ಕೊಂಡಿರೋದು ಭೀಮಪ್ಪ ಅವರು?
1: ನಾವು ಬಂಬು ಬಿದಿರು ಮಾಡೋದು, ಟೊಮಾಟೋ ಕೂಟ ಅವನ್ನೆಲ್ಲ ಮಾಡ್ತಾ ಇದೀವಿ ವ್ಯಾಪಾರ.
0: ಅಂದ್ರೆ ಬಿದಿರಿನಿಂದ ಎಲ್ಲಾ ತಯಾರ್ ಮಾಡ್ತೀರಾ ಅಂತಾಯ್ತು?
1: ಬಿದಿರಿಂದ ಪುಟ್ಟಿ ಮರ ಎಣೆದು, ಆಮೇಲೆ ಬಿದಿರು ಟೊಮಾಟೋ ಕೂಟಕ್ಕೆ ಹೋಗ್ತೈತೆ, ಹಿರಿ ಬಳ್ಳಿಗೆ ಅವಕ್ಕೆಲ್ಲ ಹೋಗವಮ್ಮ.
0: ಅಂದ್ರೆ ಇದು ಸರ್ ನಿಮ್ಮ ಕುಲ ಕಸುಬಾಗಿದ್ಯಾ?
1: ನಾವು ಮೇದರಮ್ಮ, ಮೇದರ್ ಅಂತ ನಮ್ದ ಎಲ್ಲಿ ನಾವು ಇರ್ತೀವಿ ಮೇದರ್ ಎಲ್ಲ ಮರ ಪುಟ್ಟಿ ಅಂದ್ರೆ ಜೀವನ ಮಾಡೋದು.
0: ಬಿದಿರು ನಾನ್ ಯಾರಿಗಲ್ಲದವಳು ಅಂತ ಒಂದು ದಾಸರ ಒಂದು ಇದಿದೆ, ಕೇಳಿದಿರಾ? ಹಲೋ,
1: ಮಾತಾಡ್ರಿ.
0: ಅಂದ್ರೆ ಬಿದಿರ್ನಿಂದ ತೊಟ್ಟಿಲ್ ಮಾಡ್ತಾರೆ, ಮರ ಮಾಡ್ತಾರೆ, ನೀವ್ ಹೇಳ್ದಂಗೆ ಇಷ್ಟೆಲ್ಲ ಬುಟ್ಟಿ ಮಾಡ್ತಾರೆ.
1: ಬಾಗಣ ಸೀಸನ್ ಅಲ್ಲಮ್ಮ, ಬಾಗಣ ಮರ ಜಾಸ್ತಿ ಮಾಡ್ತೇವೆ ನಾವು ಮನೆಗೆ, ನಮ್ಮ ಹೆಣ್ಮಕ್ಳು ನಾವು ಅಂದ್ರೆ ಮಗನಿಗೆ ಬರಲ್ಲ. ನಮಗೆ ಒಬ್ಬ ಮಗಳು ಬಾಂಬೆ ಕೊಟ್ಟಿನಿ, ಮಗಳು ಅಲ್ಲಿ ಕಲ್ತಾಳೆ. ನಾವೆಲ್ಲ ಬಿದ್ರ ಪುಟ್ಟಿಗೆ ಎಲ್ಲ ಶ್ರಾವಣ ಅಲ್ಲ ಮೊದ್ರ ಬಿದ್ರ ಮರ ಜಾಸ್ತಿ ಹೋಗ್ತಾವೆ.
0: ಈಗ ಬಿದಿರಿನ ಜೊತೆ ಕೆಲಸ ಮಾಡ್ಕೊಂಡು ನಮ್ಮ ಆಕಾಶವಾಣಿ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಿ?
1: ಹೇಳ್ತೀನಮ್ಮ, ನಮ್ಗೆ ಏನಂದ್ರೆ ದಾವಣಗೆರೆಗೆ ಬರ್ತಾ ಇಲ್ಲ, ಮೊಬೈಲ್ನಾಗೆ ಕೇಳ್ಬೇಕು. ನಾವು
0: ಮೊಬೈಲ್ನಲ್ಲಿ ಕೇಳ್ತೀರಾ?
1: ಮೊಬೈಲ್ ನಾಗ ಕೇಳ್ತಾ ಇದೀವಿ, ಇಲ್ಲಿ ಬರಲ್ಲ.
0: ನ್ಯೂಸ್ ಆನ್ ಎಆರ್ ಆಪ್ ಅಲ್ಲಿ ಕೇಳ್ತೀರಾ? ಆಯ್ತು, ತುಂಬಾ ಖುಷಿ ಆಯ್ತು ಭೀಮಪ್ಪ ಅವರೇ ನಿಮ್ ಜೊತೆ ಮಾತಾಡಿ. ಯಾವ ಹಾಡು ಬೇಕು?
1: ಮಯೂರ ಪಿಕ್ಚರ್ ಇಂದ ಯಾವ್ದಾರು ಹಾಡು ಹಾಕ್ರಿ.
0: ಮಯೂರ ಚಿತ್ರದ ಹಾಡು. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ.
1: ಥ್ಯಾಂಕ್ಸ್ ಅಮ್ಮ.

0: ಚಂದದ ಗೀತೆಯೊಂದನ್ನ ಕೇಳಿದ್ರಿ. ಈಗ ಮುಂದಿನ ಕಾಲರ್. ಹಲೋ,
1: ಹಲೋ,
0: ನಮಸ್ತೆ.
1: ನಮಸ್ತೆ, ವೆಂಕಟೇಶ್ ಅಂತ, ಎಸ್ಬಿಎಂ ಕಾಲೋನಿ ಬೆಂಗಳೂರಿಂದ.
0: ಬೆಂಗಳೂರಿನಿಂದ ವೆಂಕಟೇಶ್ ಅವರು. ವೆಂಕಟೇಶ್ ಅವರು ಈ ಸಮಯ ಯಾವ ಹಾಡನ್ನ ಕೇಳ್ತಾರೆ?
1: ಭಕ್ತ ಕುಂಬಾರ ಇಂದ ಒಂದು ಭಕ್ತಿ ಪೂರ್ವಕ ಹಾಡು.
0: ಭಕ್ತ ಕುಂಬಾರ ಚಿತ್ರದ ಹಾಡು.
1: ಹೌದೌದು.
0: ಏನ್ ಮಾಡ್ಕೊಂಡಿರೋದು ಸರ್ ನೀವು?
1: ನಾವು ಬ್ಯಾಂಕಿಂಗ್ ಲೈನ್ ಅಲ್ಲಿ ಕನ್ಸಲ್ಟೆಂಟ್ ಆಗಿ ವರ್ಕ್ ಮಾಡ್ತಾ ಇದೀವಿ.
0: ಈಗಲೂ ಸಹ ಕೆಲಸದಲ್ಲೇ ಇದ್ದೀರಾ?
1: ಹಂಗೆ ಅದೇ ಸ್ವಲ್ಪ ಫ್ರೀ ಆಗಿದ್ದಾಗ, ಫ್ರೀ ಆಗಿದ್ದು ಹಾಗೆ ಸ್ವಲ್ಪ ಒಂದು ಕಾಲ್ ಮಾಡಿ ಒಂದು ಹಾಡು ಕೇಳೋಣ ಅಂತ ಇಂಟ್ರೆಸ್ಟ್ ಇತ್ತು.
0: ಹಾಗೆ
1: ಭಕ್ತಿ ಪೂರ್ವಕ ಹಾಡು.
0: ಓಕೆ. ನಿಮ್ ಜೊತೆ ನಿಮ್ಮ ಸಹೋದ್ಯೋಗಿಗಳು ಕೇಳ್ತಾರಾ ರೇಡಿಯೋ ಕಾರ್ಯಕ್ರಮಗಳನ್ನ?
1: ಅವರವ್ರ ಫ್ರೀ ಇದ್ದಾಗ ಅವರವ್ರ ಟೈಮ್ ಕೇಳ್ತೀವಿ. ಆತರ
0: ಹೌದು ಹೌದು. ಅಂತೂ ರೇಡಿಯೋ ಕಾರ್ಯಕ್ರಮ ಕೇಳುವಾಗ ಖುಷಿ ಅನ್ಸುತ್ತೆ. ಈಗ ನೋಡಿ, ನಿಮ್ಮ ಇಷ್ಟದ ಗೀತೆಯನ್ನೇ ಈಗ ನೀವು ಕೇಳಬಹುದು. ಆಯ್ತು ಸರ್, ಕಾಲ್ ಮಾಡಿದ್ದಕ್ಕೆ ಧನ್ಯವಾದ. ನಿಮ್ಮ ಇಷ್ಟದ ಗೀತೆ ನಿಮಗಾಗಿ.

ಈ ಒಂದು ಭಕ್ತಿ ಪ್ರಧಾನ ಗೀತೆಯೊಂದಿಗೆ ಇವತ್ತಿನ ಕರೆಗೊಂದು ಹಾಡು ಕಾರ್ಯಕ್ರಮ ಮುಕ್ತಾಯ ಆಗ್ತಾ ಇದೆ. ಕರೆ ಮಾಡಿದ ಎಲ್ಲ ಕೇಳುಗರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ಕೇಳುಗರೇ, ಸಮಯ 1 ಗಂಟೆ ಆಗ್ತಾ ಇದೆ. ಇನ್ನೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಸಚಿವ ಸ್ಥಾನಕ್ಕೆ ಬಿ ನಾಗೇಂದ್ರ ರಾಜೀನಾಮೆ ನೀಡಬೇಕೆಂದು ಪ್ರತಿಪಕ್ಷ ಬಿಜೆಪಿ ಹಾಗೂ ಜೆಡಿಎಸ್ ಸದಸ್ಯರು ಮೇಲ್ಮನೆಯಲ್ಲಿ ಇಂದು ಪ್ರತಿಭಟನೆ ಮುಂದುವರೆಸಿದರು. ಸದನ ಆರಂಭವಾದ ಕೂಡಲೇ ಸಚಿವ ನಾಗೇಂದ್ರ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿ ಘೋಷಣೆ ಕೂಗಿದರು. ಮಧ್ಯಪ್ರವೇಶಿಸಿದ ಸಭಾಪತಿ ಸಲೀಂ ಅಹಮದ್ ಪ್ರಶ್ನೋತ್ತರವನ್ನು ಕೈಗೆತ್ತಿಕೊಂಡರು. ಇನ್ನೊಂದೆಡೆ ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ನಾಯಕರು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲು ಪ್ರಯತ್ನಿಸಿದಾಗ ಪೊಲೀಸರು ಅವರನ್ನು ವಶಕ್ಕೆ ಪಡೆದಿದ್ದಾರೆ. ಕೆಪಿಎಸ್ಸಿ ನೇಮಕಾತಿ ಪ್ರಕರಣದಲ್ಲಿ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಅವರನ್ನು ವಿಚಾರಣೆಗೆ ಒಳಪಡಿಸಲು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಸಮನ್ಸ್ ನೀಡಿದ್ದಾರೆ. ಇಂದು ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದ್ದಾರೆ. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧೀನದಲ್ಲಿ 874 ವಸತಿ ಶಾಲಾ ಕಾಲೇಜುಗಳಲ್ಲಿನ 224,085 ಮಂದಿ ವಿದ್ಯಾರ್ಥಿಗಳಿಗೆ ಉಚಿತ ವಸತಿ ಸಹಿತ ಆಂಗ್ಲ ಮಾಧ್ಯಮದಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ನೀಡಲಾಗುತ್ತಿದೆ ಎಂದು ಸಮಾಜ ಕಲ್ಯಾಣ ಸಚಿವ ಕೆಎಚ್ ಮುನಿಯಪ್ಪ ಮೇಲ್ಮನೆಯಲ್ಲಿ ತಿಳಿಸಿದ್ದಾರೆ. ಕಾವೇರಿ ನದಿಯ ಒಳಹರಿವು ಹೆಚ್ಚಾದ ಹಿನ್ನೆಲೆಯಲ್ಲಿ ತಮಿಳುನಾಡಿನ ಮೇಟೂರು ಅಣೆಕಟ್ಟೆಯ ನೀರಿನ ಮಟ್ಟ ಏರಿಕೆ ಕಂಡಿದೆ. ಈ ಹಿನ್ನೆಲೆಯಲ್ಲಿ ಕುರುವೈ ಕೃಷಿಗೆ ಶೀಘ್ರವೇ ನೀರು ಬಿಡುಗಡೆ ಮಾಡಲು ನಿರ್ಧರಿಸಲಾಗಿದೆ. ಹಲವು ಬೇಡಿಕೆಗಳಿಗೆ ಆಗ್ರಹಿಸಿ ಬ್ಯಾಂಕ್ ಒಕ್ಕೂಟಗಳು 11 ಸೆಪ್ಟೆಂಬರ್ 5 ದಿನಗಳ ಕಾಲ ಬ್ಯಾಂಕ್ ಮುಷ್ಕರ ನಡೆಸುವುದಾಗಿ ಘೋಷಿಸಿವೆ. ತಮಿಳುನಾಡು ಸರ್ಕಾರ ಅರ್ಹ ಕುಟುಂಬಗಳಿಗೆ ಪ್ರತಿ ವರ್ಷ 3 ಉಚಿತ ಎಲ್ಪಿಜಿ ಸಿಲಿಂಡರ್ಗಳನ್ನು ಒದಗಿಸುವ ಪ್ರಮುಖ ಕಾರ್ಯಕ್ರಮ ಘೋಷಿಸಿದೆ. ಅನ್ನಪೂರ್ಣಿ ಸೂಪರ್ 6 ಎಂದು ಹೆಸರಿಸಲಾದ ಈ ಯೋಜನೆಯು ಸುಮಾರು 1.30 ಕೋಟಿ ಕುಟುಂಬಗಳಿಗೆ ನೆರವಾಗಲಿದೆ. ಕೊಲಂಬೋದಲ್ಲಿ ನಡೆಯುತ್ತಿರುವ 2ನೇ ಟೆಸ್ಟ್ ಪಂದ್ಯದಲ್ಲಿ ರಿಷಭ್ ಪಂತ್ ಹಾಗೂ ಧ್ರುವ ಜುರೇಲ್ ಅರ್ಧಶತಕಗಳ ನೆರವಿನಿಂದ ಭಾರತ ಶ್ರೀಲಂಕಾ ವಿರುದ್ಧ ಭೋಜನ ವಿರಾಮದ ವೇಳೆಗೆ 6 ವಿಕೆಟ್ನಷ್ಟಕ್ಕೆ 419 ರನ್ ಗಳಿಸಿತ್ತು. ಇತ್ತೀಚಿನ ವರದಿ ಬಂದಾಗ ಭಾರತ 7 ವಿಕೆಟ್ನಷ್ಟಕ್ಕೆ 431 ರನ್ ಗಳಿಸಿ ಆಡುತ್ತಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 5 ಗಂಟೆಗೆ.

0: ಅರೆ, ಈ ಕಸ್ಟಮರ್ ಕೇರ್ ಇಲ್ಲಿದೆ. ಮೇಡಮ್
1: ಹೇಳಿ.
0: ಈ ಕೆವೈಸಿ ಅಪ್ಡೇಟ್ ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
1: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ ಕೆವೈಸಿ ಅಪ್ಡೇಟ್ ಮಾಡಿಸಬೇಕು.
0: ಆದ್ರೆ ಇದನ್ನು ಹೇಗೆ ಮಾಡೋದು?
1: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸಿನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
0: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ
1: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ ಕೆವೈಸಿ ಅಪ್ಡೇಟ್ ಮಾಡಿಸಬಹುದು.
0: ಅಷ್ಟೇ
1: ಅಷ್ಟೇ.
0: ಗೊತ್ತಾಯ್ತು.
1: ನಿಮ್ಮ ಕೆವೈಸಿ ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
0: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
4: ಮಾಡಿದ್ರ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. 1:04 ಇನ್ನೀಗ ಒಂದು ಚಿತ್ರಗೀತೆಯನ್ನ ಕೇಳೋಣ. ಶೃಂಗಾರ ಕಾವ್ಯ ಚಿತ್ರದ ಹಾಡು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿದೆ. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. ಸಮಯ 1:10 ಗಳಾಗ್ತಿದೆ. ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಆಂಧ್ರಪ್ರದೇಶದ ಪಾಪ್ಕಾರ್ನ್ ಜೋಳದ ಹೈಬ್ರಿಡ್ ಬೀಜ ಬಿಡುಗಡೆ ಮಾಡಿದ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. ಜಪಾನ್ ಕಂಪನಿಗಳು ಭಾರತದಲ್ಲಿ ತಮ್ಮ ಕಾರ್ಯಾಚರಣೆ ವಿಸ್ತರಿಸುವಂತೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಕರೆ. ರಷ್ಯಾ ಉಪಪ್ರಧಾನಿ ಅವರೊಂದಿಗೆ ಇಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ದ್ವಿಪಕ್ಷೀಯ ಮಾತುಕತೆ. ಕರ್ನಾಟಕದಲ್ಲಿ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿಯಿಂದ ವಿಧಾನಸಭೆ ಮುತ್ತಿಗೆಗೆ ಯತ್ನ. ಹಾಗೂ ಭಾರತದ ಗ್ರ್ಯಾಂಡ್ ಮಾಸ್ಟರ್ ಪ್ರಾಣೇಶ್ಗೆ ಒಲಿದ ಕನಿಷ್ಠ ಓಪನ್ ಚೆಸ್ ಚಾಂಪಿಯನ್ ಪ್ರಶಸ್ತಿ. ವಾರ್ತೆಗಳ ವಿವರ. ಆಂಧ್ರಪ್ರದೇಶದ ಯಲೂರು ಜಿಲ್ಲೆಯ ಮುಸುನೂರು ಗ್ರಾಮದಲ್ಲಿ ಇಂದು ಭಾರತದ ಮೊದಲ ವಂಶವಾಹಿಯನ್ನು ಕೃತಕವಾಗಿ ಮಾರ್ಪಡಿಸಿದ ಸಸ್ಯ ಜಿಎಂಒ ಆದ ಅಧಿಕ ವಿಸ್ತರಣಾ ಸಾಮರ್ಥ್ಯದ ಪಾಪ್ಕಾರ್ನ್ ಜೋಳದ ಹೈಬ್ರಿಡ್ ಬೀಜವನ್ನು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಉಪರಾಷ್ಟಪತಿಯವರು ರೈತರನ್ನು ಸನ್ಮಾನಿಸಿದರು. ಇದಕ್ಕೂ ಮುನ್ನ ಮುಸುನೂರು ಗ್ರಾಮಕ್ಕೆ ಆಗಮಿಸಿದ ಅವರನ್ನು ರಾಜ್ಯಪಾಲ ಎಸ್ ಅಬ್ದುಲ್ ನಜೀರ್ ಮತ್ತು ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಆತ್ಮೀಯವಾಗಿ ಬರಮಾಡಿಕೊಂಡರು. ಜಪಾನ್ನ ಕಂಪನಿಗಳು ಭಾರತದಲ್ಲಿ ತಮ್ಮ ಕಾರ್ಯಾಚರಣೆಯನ್ನು ವಿಸ್ತರಿಸುವಂತೆ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಕರೆ ನೀಡಿದ್ದಾರೆ. ಜಪಾನ್ ವಾಣಿಜ್ಯ ಮತ್ತು ಕೈಗಾರಿಕಾ ಮಂಡಳಿಯ ಜಪಾನ್ ಭಾರತ ವ್ಯವಹಾರ ಸಮಾಲೋಚನಾ ಸಮಿತಿ ಮತ್ತು ಭಾರತದ ರಾಯಭಾರ ಕಚೇರಿಯೊಂದಿಗೆ ನಡೆದ ದುಂಡುಮೇಜಿನ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಭಾರತದ ಯುವ ಕಾರ್ಯಪಡೆಯು ವಿಸ್ತರಿಸುತ್ತಿರುವ ಆರ್ಥಿಕತೆ ಮತ್ತು ದೀರ್ಘಾವಧಿಯ ಬೆಳವಣಿಗೆಯು ಜಪಾನ್ನ ವ್ಯವಹಾರಗಳಿಗೆ ಗಮನಾರ್ಹ ಅವಕಾಶ ಒದಗಿಸುತ್ತದೆ ಎಂದು ಹೇಳಿದರು. ಭಾರತ ಜಪಾನ್ ರಾಜತಾಂತ್ರಿಕ ಸಂಬಂಧಗಳ 75ನೇ ವಾರ್ಷಿಕೋತ್ಸವವನ್ನು ಉಭಯ ದೇಶಗಳ ನಡುವೆ ವ್ಯಾಪಾರ ಸಹಯೋಗ ಬಲಪಡಿಸಲು ಮತ್ತು ಮುಂಬರುವ ದಶಕದಲ್ಲಿ ತಮ್ಮ ಆರ್ಥಿಕ ಪಾಲುದಾರಿಕೆಯನ್ನು ರೂಪಿಸಲು ಬಳಸಿಕೊಳ್ಳಬೇಕು ಎಂದು ಸಚಿವ ಪಿಯೂಷ್ ಗೋಯಲ್ ಒತ್ತಾಯಿಸಿದರು. ಜಪಾನ್ ಪ್ರವಾಸದಲ್ಲಿರುವ ಅವರು 200ಕ್ಕೂ ಹೆಚ್ಚು ಉದ್ಯಮ ಪ್ರತಿನಿಧಿಗಳನ್ನು ಒಳಗೊಂಡ ಭಾರತದ ಅತಿದೊಡ್ಡ ಉದ್ಯಮ ನಿಯೋಗದ ನೇತೃತ್ವ ವಹಿಸಿದ್ದಾರೆ. ಉತ್ಪಾದನೆ

0: ಮಾಲವಾಹಕ, ಶುದ್ಧ ಇಂಧನ, ಉಕ್ಕು, ವಾಹನೋದ್ಯಮ, ಹಣಕಾಸು ಸೇವೆ, ಆರೋಗ್ಯ ಸೇವೆ ಮತ್ತು ನವೋದ್ಯಮ ಸೇರಿದಂತೆ ವಿವಿಧ ಕ್ಷೇತ್ರಗಳ ಪ್ರತಿನಿಧಿಗಳು ನಿಯೋಗದಲ್ಲಿದ್ದಾರೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಇಂದು ಮಾಸ್ಕೋದಲ್ಲಿ ರಷ್ಯಾ ಉಪಪ್ರಧಾನಿ ಡೆನಿಸ್ ಮಂಟುರೋ ಅವರೊಂದಿಗೆ 27ನೇ ಭಾರತ ರಷ್ಯಾ ಅಂತರ ಸರ್ಕಾರಿ ಆಯೋಗದ ಸಹ ಅಧ್ಯಕ್ಷತೆ ವಹಿಸಲಿದ್ದಾರೆ. ಬಳಿಕ ಅವರು ರಷ್ಯಾ ವಿದೇಶಾಂಗ ಸಚಿವ ಸರ್ಗೈ ಲಾವ್ರೋವ್ ಅವರನ್ನು ಭೇಟಿಯಾಗಲಿದ್ದು ಈ ವೇಳೆ ಉಭಯ ನಾಯಕರು ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ವಿಚಾರ ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ರಷ್ಯಾ ಉಪಪ್ರಧಾನಿ ಡೆನಿಸ್ ಮಂಟುರೋವ್ ಅವರ ಆಹ್ವಾನದ ಮೇರೆಗೆ 2 ದಿನಗಳ ಅಧಿಕೃತ ಭೇಟಿಗಾಗಿ ಡಾ ಎಸ್ ಜೈಶಂಕರ್ ನಿನ್ನೆ ಮಾಸ್ಕೋಗೆ ಆಗಮಿಸಿದರು. ಭಾರತ ಮತ್ತು ರಷ್ಯಾ ದೀರ್ಘಕಾಲದ ಪಾಲುದಾರಿಕೆ ಹೊಂದಿವೆ. 2000 ಇಸವಿಯ ಅಕ್ಟೋಬರ್ನಲ್ಲಿ ಭಾರತ ರಷ್ಯಾ ಕಾರ್ಯತಂತ್ರದ ಪಾಲುದಾರಿಕೆಯ ಘೋಷಣೆಗೆ ಸಹಿ ಹಾಕಿದ ನಂತರ ಭಾರತ ರಷ್ಯಾ ಸಂಬಂಧಗಳು ರಾಜಕೀಯ, ಭದ್ರತೆ, ರಕ್ಷಣೆ, ವ್ಯಾಪಾರ ಮತ್ತು ಆರ್ಥಿಕತೆ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಸಂಸ್ಕೃತಿ ಹಾಗೂ ಜನರಿಂದ ಜನರ ನಡುವಿನ ಸಂಬಂಧಗಳೂ ಸೇರಿದಂತೆ ಬಹುತೇಕ ಎಲ್ಲಾ ಕ್ಷೇತ್ರಗಳಲ್ಲಿ ಪಾಲುದಾರಿಕೆ ಬಲಗೊಂಡಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನವದೆಹಲಿಯಲ್ಲಿ ಇಂದು ನಡೆಯಲಿರುವ 9ನೇ ರಾಷ್ಟೀಯ ಭದ್ರತಾ ಕಾರ್ಯತಂತ್ರಗಳ ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ. 2 ದಿನಗಳ ಸಮ್ಮೇಳನ ಭೌತಿಕ ಮತ್ತು ವರ್ಚುವಲ್ ವಿಧಾನ ಸೇರಿದಂತೆ ಹೈಬ್ರಿಡ್ ಸ್ವರೂಪದಲ್ಲಿ ನಡೆಯಲಿದೆ. ದೇಶಾದ್ಯಂತದ ವಿವಿಧ ಭದ್ರತಾ ಪಡೆಗಳು ಮತ್ತು ಪೊಲೀಸ್ ಪಡೆಗಳ 850ಕ್ಕೂ ಹೆಚ್ಚು ಅಧಿಕಾರಿಗಳು ಸಮ್ಮೇಳನದ ಸಮಯದಲ್ಲಿ ವಿವಿಧ ಸಮಕಾಲೀನ ವಿಷಯಗಳು ಮತ್ತು ರಾಷ್ಟೀಯ ಭದ್ರತೆಗೆ ಇರುವ ಸವಾಲುಗಳ ಕುರಿತು ಚರ್ಚಿಸಲಿದ್ದಾರೆ. ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಇಂದಿನಿಂದ ಬುಧವಾರದವರೆಗೆ ಕರ್ನಾಟಕದ ಮೈಸೂರಿನಲ್ಲಿ ಬುಡಕಟ್ಟು ಭಾಷೆಗಳು ಮತ್ತು ವಸ್ತು ಸಂಗ್ರಹಾಲಯಗಳ ಕುರಿತು 3 ದಿನಗಳ ರಾಷ್ಟೀಯ ಸಮಾವೇಶ ಆಯೋಜನೆಗೊಂಡಿದೆ. ಈ ಸಮಾವೇಶವು ದೇಶಾದ್ಯಂತ ಬುಡಕಟ್ಟು ವಸ್ತು ಸಂಗ್ರಹಾಲಯಗಳು ಮತ್ತು ಬುಡಕಟ್ಟು ಸ್ವಾತಂತ್ರ್ಯ ಹೋರಾಟಗಾರರ ವಸ್ತು ಸಂಗ್ರಹಾಲಯಗಳನ್ನು ಬಲಪಡಿಸುತ್ತದೆ. ರಾಷ್ಟೀಯ ಸಮಾವೇಶವು ಪ್ರಧಾನಮಂತ್ರಿಯವರ ವಿಕಸಿತ ಭಾರತ್ 2047ರ ಮಾರ್ಗಸೂಚಿಯನ್ನು ಮುನ್ನಡೆಸುತ್ತದೆ. ಇದರ ಅಡಿಯಲ್ಲಿ ಭಾರತದ ಸಾಂಪ್ರದಾಯಿಕ ಜ್ಞಾನ ವ್ಯವಸ್ಥೆಗಳನ್ನು ಪುನರುಜ್ಜೀವನಗೊಳಿಸುವುದು ಮತ್ತು ಯಾವುದೇ ಸಮುದಾಯವು ಹಿಂದೆ ಉಳಿಯದಂತೆ ನೋಡಿಕೊಳ್ಳುವುದು ಸಮಗ್ರ ರಾಷ್ಟೀಯ ಅಭಿವೃದ್ಧಿಯ ಪ್ರಮುಖ ಸ್ತಂಭಗಳಾಗಿವೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕದಲ್ಲಿ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ, ವಿಧಾನ ಪರಿಷತ್ತಿನಲ್ಲಿ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಇಂದು ಬಿಜೆಪಿಯಿಂದ ವಿಧಾನಸೌಧ ಮುತ್ತಿಗೆ ಯತ್ನ ನಡೆಯಿತು. ಪೊಲೀಸರು ಮಾರ್ಗ ಮಧ್ಯೆಯೇ ಬಿಜೆಪಿ ನಾಯಕರನ್ನು ತಡೆದು ವಶಕ್ಕೆ ಪಡೆದರು. ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ರೂಪಾಯಿಗಳ ಹಗರಣ ನಡೆದಿದೆ ಎಂದು ಆರೋಪಿಸಲಾಗಿದೆ. ಈ ನಿಧಿಯನ್ನು ಇತರೆ ರಾಜ್ಯಗಳ ಚುನಾವಣೆಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬಿ ನಾಗೇಂದ್ರ ವರ್ಗಾಯಿಸಿದ್ದಾರೆ ಎಂದು ಬಿಜೆಪಿ ಆರೋಪಿಸಿದೆ. ಈ ಸಂಬಂಧ ವಿಧಾನಮಂಡಲದ ಒಳಗೆ ಹಾಗೂ ಹೊರಗೆ ಬಿಜೆಪಿ ಪ್ರತಿಭಟನೆ ನಡೆಸುತ್ತಿದೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ, ಬಿ ನಾಗೇಂದ್ರ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು, ಅಲ್ಲಿಯವರೆಗೂ ಬಿಜೆಪಿಯಿಂದ ಪ್ರತಿಭಟನೆ ಮುಂದುವರಿಯಲಿದೆ ಎಂದು ಅವರು ಶಾಂತಿಯುತ ಪ್ರತಿಭಟನೆ ಹತ್ತಿಕ್ಕಲು ಪೊಲೀಸರು ಬಲಪ್ರಯೋಗ ಮಾಡಿದ್ದಾರೆ ಎಂದು ಆರೋಪಿಸಿದರು. ನೀಲ್ಸನ್ ಐಕ್ಯೂ ಮತ್ತು ವರ್ಲ್ಡ್ ಡೇಟಾ ಲ್ಯಾಬ್ನ ಇತ್ತೀಚಿನ ವರದಿಯ ಪ್ರಕಾರ 2036ರ ವೇಳೆಗೆ ಭಾರತವು 10.8 ಕೋಟಿ ಶ್ರೀಮಂತ ಗ್ರಾಹಕರನ್ನು ಹೊಂದುವ ನಿರೀಕ್ಷೆ ಇದೆ. ಇದು ಚೀನಾದ 10.3 ಕೋಟಿ ಶ್ರೀಮಂತ ಗ್ರಾಹಕರನ್ನು ಮೀರಿಸುತ್ತದೆ. ವರದಿಯು ಶ್ರೀಮಂತ ಗ್ರಾಹಕರನ್ನು ದಿನಕ್ಕೆ $90ಗಿಂತ ಹೆಚ್ಚು ಖರ್ಚು ಮಾಡುವ ಜನರು ಎಂದು ವ್ಯಾಖ್ಯಾನಿಸುತ್ತದೆ. 2026ರಲ್ಲಿ ಭಾರತ ಸುಮಾರು 2.6 ಕೋಟಿ ಶ್ರೀಮಂತ ಗ್ರಾಹಕರನ್ನು ಹೊಂದಿರುತ್ತದೆ ಮತ್ತು ಮುಂದಿನ ದಶಕದಲ್ಲಿ 8.2 ಕೋಟಿ ಶ್ರೀಮಂತ ಗ್ರಾಹಕರು ಹೊಂದುವ ನಿರೀಕ್ಷೆ ಇದೆ ಎಂದು ಅಂದಾಜಿಸಲಾಗಿದೆ. ಭಾರತೀಯ ರೈಲ್ವೆಯು ತನ್ನ ಜಾಲದಾದ್ಯಂತ ವಿಶೇಷ ಸ್ವಚ್ಛತಾ ಅಭಿಯಾನವನ್ನು ಪ್ರಾರಂಭಿಸಿದೆ. ಕುಡಿಯುವ ನೀರಿನ ಟ್ಯಾಂಕ್ಗಳು ಮತ್ತು ನೀರು ಶುದ್ಧೀಕರಣ ಘಟಕಗಳನ್ನು ಸ್ವಚ್ಛಗೊಳಿಸುವುದು ಮತ್ತು ಸೋಂಕುರಹಿತಗೊಳಿಸುವುದರ ಮೇಲೆ ಈ ಅಭಿಯಾನ ಕೇಂದ್ರೀಕರಿಸುತ್ತದೆ. ಇದರಿಂದಾಗಿ ರೈಲ್ವೆ ನಿಲ್ದಾಣಗಳಲ್ಲಿ ಪ್ರಯಾಣಿಕರಿಗೆ ಸುರಕ್ಷಿತ ಮತ್ತು ಶುದ್ಧ ಕುಡಿಯುವ ನೀರಿನ ನಿರಂತರ ಲಭ್ಯತೆಯನ್ನು ಖಚಿತಪಡಿಸಿಕೊಳ್ಳಲಾಗುತ್ತದೆ. ಈ ಅಭಿಯಾನದ ಸಮಯದಲ್ಲಿ ವಲಯ ರೈಲ್ವೆಗಳ ನೀರಿನ ಮೂಲಗಳು, ಸಂಸ್ಕರಣಾ ಮತ್ತು ಶೋಧನಾ ಘಟಕಗಳು, ಓವರ್ಹೆಡ್ ಟ್ಯಾಂಕ್ಗಳು, ಟಿವಿಸಿ ಟ್ಯಾಂಕ್ಗಳು, ನೀರಿನ ಬೂತ್ಗಳು, ನಲ್ಲಿಗಳು ಮತ್ತು ನೀರು ವಿತರಣಾ ಕೇಂದ್ರಗಳ ಸಮಗ್ರ ಪರಿಶೀಲನೆ ಕೈಗೊಳ್ಳಲಾಗುತ್ತದೆ ಎಂದು ರೈಲ್ವೆ ಸಚಿವಾಲಯ ತಿಳಿಸಿದೆ. ಬಿಹಾರದಲ್ಲಿ ಗಂಗಾ ನದಿಯ ನೀರಿನ ಮಟ್ಟ ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಲೇ ಇದೆ. ಇದರಿಂದಾಗಿ ಪಾಟ್ನಾ, ವೈಶಾಲಿ, ಭೋಜ್ಪುರ, ಬಕ್ಸಾರ್, ಬಾಗಲ್ಪುರ್, ಮುಂಗೇರ್, ಸಮಸ್ತಿಪುರ್ ಮತ್ತು ಬೇಗುಸರಾಯ್ ಜಿಲ್ಲೆಗಳ ತಗ್ಗು ಪ್ರದೇಶಗಳಲ್ಲಿ ಪ್ರವಾಹ ಉಂಟಾಗಿದೆ. ನೂರಾರು ಎಕರೆ ಕೃಷಿ ಭೂಮಿಯಲ್ಲಿ ಬೆಳೆದಿರುವ ಬೆಳೆಗಳು ಹಾನಿಯಾಗಿವೆ. ಕೇಂದ್ರ ಜಲ ಆಯೋಗದ ಪ್ರಕಾರ ಪಾಟ್ನಾದ ಎಲ್ಲಾ ಪ್ರಮುಖ ಘಾಟ್ಗಳಲ್ಲಿ ನದಿಯ ನೀರಿನ ಮಟ್ಟ ಅಪಾಯ ಮಟ್ಟಕ್ಕಿಂತ ಹೆಚ್ಚಾಗಿದೆ. ಪ್ರವಾಹ ಪರಿಸ್ಥಿತಿ ಹದಗೆಡುತ್ತಿರುವುದರಿಂದ ಫರಕ್ಕಾ ಬ್ಯಾರೇಜ್ನ ಎಲ್ಲಾ ಗೇಟ್ಗಳನ್ನು ತೆರೆಯುವಂತೆ ಬಿಹಾರ ಸರ್ಕಾರ ಪಶ್ಚಿಮ ಬಂಗಾಳ ಸರ್ಕಾರವನ್ನು ಒತ್ತಾಯಿಸಿದೆ. ಭಾರತದ 19 ವರ್ಷದ ಗ್ರ್ಯಾಂಡ್ ಮಾಸ್ಟರ್ ಪ್ರಾಣೇಶ್ ಎಂ ಹಂಗೇರಿಯ ನಾಗೈ ಕನಿತ್ಸಾದಲ್ಲಿ ನಡೆದ ಪ್ರತಿಷ್ಠಿತ ಕನಿತ್ಸಾ ಓಪನ್ ಚೆಸ್ 2026ರಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ಅತ್ಯುತ್ತಮ ಪ್ರದರ್ಶನದೊಂದಿಗೆ ಎ ಗುಂಪಿನ ಪ್ರಶಸ್ತಿಯನ್ನು ಪಡೆದುಕೊಂಡರು. ಪಂದ್ಯಾವಳಿಯ 9ನೇ ಮತ್ತು ಅಂತಿಮ ಸುತ್ತಿನಲ್ಲಿ ಪ್ರಾಣೇಶ್ ಜರ್ಮನಿಯ ವಾಡಿಮ್ ಪೆಟ್ರೋವ್ಸ್ಕಿ ಅವರನ್ನು ಸೋಲಿಸಿದರು. ಕೊಲಂಬೋದ ಸಿನ್ಹಳಿಸ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಶ್ರೀಲಂಕಾ ನಡುವಿನ ಸರಣಿಯ 2ನೇ ಹಾಗೂ ಅಂತಿಮ ಟೆಸ್ಟ್ ಕ್ರಿಕೆಟ್ ಪಂದ್ಯದಲ್ಲಿ 2ನೇ ದಿನದಾಟ ಮುಂದುವರಿಸುತ್ತಿರುವ ಭಾರತ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 7 ವಿಕೆಟ್ಗಳಿಗೆ 446 ರನ್ ಮಾಡಿ ಆಡುತ್ತಿದೆ. ನ್ಯೂಯಾರ್ಕ್ನ ಬ್ರೂಕ್ಲಿನ್ನಲ್ಲಿ ಇತ್ತೀಚೆಗೆ ನಡೆದ ಗುಂಡಿನ ದಾಳಿಯಲ್ಲಿ ಪ್ರಾಣ ಕಳೆದುಕೊಂಡ ಭಾರತೀಯ ಪ್ರಜೆಯ ಅಕಾಲಿಕ ಮರಣಕ್ಕೆ ನ್ಯೂಯಾರ್ಕ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ತೀವ್ರ ದುಃಖ ವ್ಯಕ್ತಪಡಿಸಿದೆ. ಮೃತರ ಕುಟುಂಬಕ್ಕೆ ಸಂತಾಪ ಸೂಚಿಸಿದೆ. ಮೃತರ ಕುಟುಂಬದೊಂದಿಗೆ ರಾಯಭಾರ ಕಚೇರಿ ಸಂಪರ್ಕದಲ್ಲಿದ್ದು ಸಾಧ್ಯವಿರುವ ಎಲ್ಲಾ ಸಹಾಯವನ್ನು ನೀಡುತ್ತಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ನ್ಯೂಯಾರ್ಕ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ತಿಳಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಂಧ್ರಪ್ರದೇಶದಲ್ಲಿ ಪಾಪ್ಕಾರ್ನ್ ಜೋಳದ ಹೈಬ್ರಿಡ್ ಬೀಜ ಬಿಡುಗಡೆ ಮಾಡಿದ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. ಜಪಾನ್ ಕಂಪನಿಗಳು ಭಾರತದಲ್ಲಿ ತಮ್ಮ ಕಾರ್ಯಾಚರಣೆ ವಿಸ್ತರಿಸುವಂತೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಕರೆ. ರಷ್ಯಾ ಉಪಪ್ರಧಾನಿ ಅವರೊಂದಿಗೆ ಇಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ದ್ವಿಪಕ್ಷೀಯ ಮಾತುಕತೆ. ಕರ್ನಾಟಕದಲ್ಲಿ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿಯಿಂದ ವಿಧಾನಸಭೆ ಮುತ್ತಿಗೆಗೆ ಯತ್ನ. ಹಾಗೂ ಭಾರತದ ಗ್ರ್ಯಾಂಡ್ ಮಾಸ್ಟರ್ ಪ್ರಾಣೇಶ್ಗೆ ಒಲಿದ ಕನಿತ್ಸಾ ಓಪನ್ ಚೆಸ್ ಚಾಂಪಿಯನ್ ಪ್ರಶಸ್ತಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಗಂಟೆಗೆ.

ನಮಸ್ಕಾರ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಇನ್ನೀಗ ಕಾರ್ಯಕ್ರಮ ಪತ್ರ ಮತ್ತು ಇಮೇಲ್ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳು. ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನೀವು ಪತ್ರ ಬರೀಬಹುದು, ಹಾಗೆ ಇಮೇಲ್ ಮಾಡಿ ನಿಮ್ಮ ಇಷ್ಟದ ಗೀತೆಯನ್ನ ಕೇಳಬಹುದು. ನೀವು ಪತ್ರ ಬರೀಬೇಕು ಅಂದರೆ ನಿಲಯ ನಿರ್ದೇಶಕರು, ವಿವಿಧ ಭಾರತಿ, ರಾಜಭವನ ರಸ್ತೆ, ಬೆಂಗಳೂರು 56001 ಈ ಒಂದು ವಿಳಾಸಕ್ಕೆ ಬರೀಬೇಕು. ಯಾವ ವಿಭಾಗ ಅನ್ನೋದಾದರೆ ನಿಮ್ಮ ಹಾಡು ಅನ್ನೋ ವಿಭಾಗವನ್ನು ಬರೆದು ನಿಮ್ಮ ಮೆಚ್ಚಿನ ಗೀತೆಯನ್ನು ಕೇಳಬಹುದು. ಹಾಗೆ ನೀವೇನಾದರೂ ಮೇಲ್ ಮಾಡಿ ನಿಮ್ಮ ಮೆಚ್ಚಿನ ಗೀತೆಯನ್ನು ಕೇಳ್ತೀರಿ ಅನ್ನೋದಾದರೆ ವಿಭಿ ನಿಮ್ಮ ಹಾಡು @gmail.com ಈ ಒಂದು ಇಮೇಲ್ ವಿಳಾಸಕ್ಕೆ ನಿಮ್ಮ ಮೆಚ್ಚಿನ ಗೀತೆ

ನಮ್ಮ ಕೇಳುಗರು ಪತ್ರವನ್ನ ಬರೆದು ಈ ಹಾಡಿಗಾಗಿ ಕೋರಿಕೆಯನ್ನ ಇಟ್ಟಿದ್ರು. ಇನ್ನೀಗ ಒಂದು ಮೇಲ್ ತಗೊಳ್ಳೋಣ. ಚೈತ್ರದ ಪ್ರೇಮಾಂಜಲಿ ಚಿತ್ರದ ಶೀರ್ಷಿಕೆ ಗೀತೆಯನ್ನ ಪ್ರಸಾರ ಮಾಡಿ ಅಂತ ಹೇಳಿ ಸುಮಾ ಮಾಲೂರು ತಾಲೂಕು ಚಿಕ್ಕ ತಿರುಪತಿಯಿಂದ ಆ ಸಂದೇಶ ಕಳಿಸಿಕೊಟ್ಟಿದ್ದಾರೆ. ಇವರ ಜೊತೆ ಶ್ಯಾಮಲಾ ಪ್ರಕಾಶ್ ಅವರು ಸಹ ಈ ಹಾಡಿಗಾಗಿ ಕೋರಿಕೆ ಇಟ್ಟಿದ್ದಾರೆ. ಇವರಿಗಾಗಿ ಚೈತ್ರದ ಪ್ರೇಮಾಂಜಲಿ ಚಿತ್ರದ ಶೀರ್ಷಿಕೆ ಗೀತೆ.

ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳು ಪತ್ರ ಮತ್ತೆ ಇಮೇಲ್ ಆಧಾರಿತ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಿ. ಇನ್ನೀಗ ಹಬ್ಬ ಚಿತ್ರದ ಜೇನಿನ ಗೂಡು ನಾವೆಲ್ಲ ಈ ಒಂದು ಗೀತೆಯನ್ನ ಪ್ರಸಾರ ಮಾಡಿ ಅಂತ ಹೇಳಿ ಆಕಾಶವಾಣಿ ಶ್ರೋತೃ ಸಂಘದ ಸದಸ್ಯರುಗಳು ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ವಿಜಯ್ ರಾಜ್, ಮಂಜು, ಸುಬ್ರಹ್ಮಣಿ, ಶಂಕರ್, ನಾಗೇಂದ್ರ, ಜಗದೀಶ್ವರಾಚಾರ್ ಮತ್ತು ಭೋಪಾ ವೆಂಕಟೇಶ್ ಇವರು ಮೇಲ್ ಮಾಡಿದ್ದಾರೆ ಇವರಿಗಾಗಿ ಈ ಹಾಡು.

ಮುಂದೆ ಪ್ರಸಾರವಾಗುವ ಹಾಡು ರಾಧಾಕೃಷ್ಣ ಚೆಲ್ಲಹಳ್ಳಿ ಇವರಿಗಾಗಿ. ಇವರು ಬೆಳದಿಂಗಳಲ್ಲಿ ಆ ಬೆಟ್ಟದಲ್ಲಿ ಸುಳಿದಾಡಬೇಡ ಗೆಳತಿ ಈ ಹಾಡನ್ನು ಪ್ರಸಾರ ಮಾಡಿ ಅಂತಿದ್ದಾರೆ. ಅವರಿಗಾಗಿ, ನಿಮ್ಮೆಲ್ಲರಿಗಾಗಿ ಈ ಗೀತೆ.

ನೀ ಬರೆದ ಕಾದಂಬರಿ ಚಿತ್ರದ ನೀ ಮೀಟಿದ ನೆನಪೆಲ್ಲವೂ ಹಾಡನ್ನ ಪ್ರಸಾರ ಮಾಡಿ ಅಂತ ಹೇಳಿ ಮಾಲೂರು ತಾಲೂಕು ಆಲಂಬಾಡಿ ಗ್ರಾಮಸ್ಥರು ಈ ಗೀತೆಗಾಗಿ ಮೇಲ್ ಮಾಡಿದ್ದಾರೆ. ಮಾಲೂರು ತಾಲೂಕಿನ ಆಲಂಬಾಡಿ ಗ್ರಾಮಸ್ಥರಿಗಾಗಿ ಈ ಹಾಡು.

ಕೇಳುಗರ ಪತ್ರ ಮತ್ತು ಇಮೇಲ್ ಆಧಾರಿತ ಕೋರಿಕೆಯ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಾ. ಸಿರಿತನಕ್ಕೆ ಸವಾಲ್ ಈ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡಿ ಅಂತ ಹೇಳಿ ಸುರೇಖಾ ನಾಯ್ಕ ಸದಾಶಿವಗಡ ಕಾರವಾರದಿಂದ ಸಂದೇಶ ಕಳಿಸಿಕೊಟ್ಟಿದ್ದಾರೆ. ಇವರಿಗಾಗಿ ಹಾಡು

ಟ್ಯೂನ್ ಮಾಡಿದಿರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. ಕೇಳುಗರೆ, ಇಂದು ಮಧ್ಯಾಹ್ನ 2:15 ಸ್ಪಂದನ ಕಾರ್ಯಕ್ರಮ ನಿಮಗಾಗಿ ಮೂಡಿಬರುತ್ತೆ. ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಕರೆ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ಳಬಹುದು. ನಮ್ಮ ಸಂಖ್ಯೆಯನ್ನು ನೋಟ್ ಮಾಡಿಕೊಳ್ಳಿ, 0802226329 7. ಮತ್ತೊಂದು ಸಂಖ್ಯೆ 0802237708. ಈ ಸಂಖ್ಯೆಗಳಿಗೆ ಕರೆ ಮಾಡಬಹುದು, ನಿಮ್ಮ ಅನಿಸಿಕೆ ಅಭಿಪ್ರಾಯ ಸಲಹೆ ಸೂಚನೆ ಎಲ್ಲವನ್ನ ಹಂಚಿಕೊಳ್ಳಬಹುದು. ಕಾರ್ಯಕ್ರಮ ಸ್ಪಂದನ 1:00 ಮತ್ತೊಮ್ಮೆ ಕೇಳಿ 2:15.

ಪತ್ರ ಮತ್ತು ಇಮೇಲ್ ಆಧಾರಿತ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ಆತ್ಮೀಯ ನಿರೂಪಕರಿಗೆ ನಮಸ್ಕಾರ. ಕೋರಿಕೆಯ ಗೀತೆಗಳ ಕಾರ್ಯಕ್ರಮದಲ್ಲಿ ನಮಗಾಗಿ ಅತ್ತೆಗೆ ತಕ್ಕ ಸೊಸೆ ಚಿತ್ರದ ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳಿ ಉತ್ತರಹಳ್ಳಿ ಬೆಂಗಳೂರು ಇಲ್ಲಿಂದ ನಿವೇದಿತಾ ಶರ್ಮಾ, ಸಾಗರ್, ಶ್ರೀನಾಥ್ ಇವರು ಮೇಲ್ ಮಾಡಿದ್ದಾರೆ. ಇವರಿಗಾಗಿ ಈ ಹಾಡು.

ಕಾರ್ಯಕ್ರಮದ ಕೊನೆಯದಾಗಿ ಕೇಳಿ ಚಲಿಸುವ ಮೋಡಗಳು ಚಿತ್ರದ ಹಾಡು ಕಾಣದಂತೆ ಮಾಯವಾದನು. ಈ ಹಾಡಿಗಾಗಿ ಕೋರಿಕೆ ಇಟ್ಟು ಇಮೇಲ್ ಕಳಿಸಿದ್ದಾರೆ ಸುದರ್ಶನ್ ರಾಜಗೋಪಾಲನಗರ ಇಲ್ಲಿಂದ.

0: ಇದ್ದೀವಿ. ಇಲ್ಲಿ ಮಹಲಿಂಗಪ್ಪ ಜಲವಾದಿ ಇವರು ಸ್ವಲ್ಪ ಏನು ಅವ್ರಿಗೆ ಅಸಹನೆಯನ್ನು ವ್ಯಕ್ತಪಡಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಸ್ಪಂದನಾ ಕಾರ್ಯಕ್ರಮ ಅಷ್ಟೊಂದು ಯಶಸ್ವಿಯಾಗಿ ಮೂಡಿಬರ್ತಾ ಇಲ್ಲ, ಕೆಲವು ದಿನಗಳಲ್ಲಿ ಕೇವಲ ಕೃಷ್ಣಪ್ಪ ಅವರು ಒಬ್ಬರೇ ಕಾರ್ಯಕ್ರಮ ನಡೆಸುತ್ತಿದ್ದಾರೆ, ಕೆಲವೊಂದು ಸಲ ಇತರರ ಜೊತೆಗೆ ಕೂಡಿ ಅವರು ಕಾರ್ಯಕ್ರಮ ನಡೆಸ್ತಾ ಇದ್ದರು, ಚೆನ್ನಾಗಿತ್ತು, ಯಾವ ಕಾರಣಕ್ಕೆ ಇದು ಯಶಸ್ವಿ ಆಗುತ್ತಿಲ್ಲ ಅಂತ ತಿಳಿದಿಲ್ಲ ಅಂತಿದ್ದಾರೆ. ಇದಕ್ಕೆ ಕಾರಣ ಇಷ್ಟೇ, ಕೆಲವೊಂದು ದಿನ ನಮಗೆ ಪತ್ರ ಆಗಲಿ ಅಥವಾ ಇಮೇಲ್ ಮುಖಾಂತರ ಆಗಲಿ ನಿಮ್ಮ ಸಂದೇಶಗಳು ಹರಿದು ಬರುವುದಿಲ್ಲ. ಆ ಒಂದು ಏನು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಒಬ್ಬನೇ ಅಂದರೆ ಕಾಲ್ನ ರಿಸೀವ್ ಮಾಡಿಕೊಂಡು ನಿಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಕೂಡ ನಾನು ಸ್ಪಂದನ ಕಾರ್ಯಕ್ರಮ ನಡೆಸಿದ್ದೀನಿ. ಅದು ನಿಮ್ಗೆ ಇಷ್ಟ ಆಗದೇ ಇರಬಹುದು, ಆದರೂ ಕೂಡ ನೀವು ನಿಮ್ಮ ಕೋರಿಕೆಯಂತೆ ನಾವು ಆದಷ್ಟು ಕೂಡ ಮುಂದಿನ ಏನು ದಿನಗಳಲ್ಲಿ ಹಿಂದಿನ ಫಾರ್ಮ್ಯಾಟ್ನಲ್ಲಿ ನಾವು ಯಾವ ಥರ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೀವಿ ಅದೇ ಥರದಲ್ಲಿ ನಾವು ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಮತ್ತು ಇಲ್ಲಿ ಒಬ್ಬರು ಒಂದಷ್ಟು ಸುಮಾರು 54 ಹಾಡುಗಳ ಒಂದು ಪಟ್ಟಿಯನ್ನು ಕಳಿಸಿದ್ದಾರೆ. ಈ ಹಾಡುಗಳೆಲ್ಲನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ಪ್ರಸಾರ ಆಗ್ತಾ ಇದ್ದಾವೆ, ಆದರೆ ನಿಮ್ಮಲ್ಲಿ ಲಭ್ಯತೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಮೋಸ್ಟ್ಲಿ ಇಲ್ಲದೇ ಇರಬಹುದು. ಅದಕ್ಕಾಗಿ ನೀವು ಈ ಹಾಡುಗಳನ್ನು ಕೂಡ ತರಿಸಿ ನಿಮ್ಮ ಕೇಂದ್ರದಿಂದ ಕೂಡ ಪ್ರಸಾರ ಮಾಡಿ ಅಂತ ಹೇಳಿ ಸುಮಾರು ಒಂದು 54 ಹಾಡುಗಳ ಪಟ್ಟಿಯನ್ನು ಕಳಿಸಿದ್ದಾರೆ. ಇವರು ಯಾರು ಅಂತ ನೋಡೋಣ. ಇವರು ರೋಹಿತ್ ಮುನಿಯಪ್ಪ, ರೋಹಿತ್ ಅಲಿಯಾಸ್ ಮುನಿಯಪ್ಪ. ರೋಹಿತ್ ಅವರೇ, ನಿಮ್ಮ ಕೋರಿಕೆಯಂತೆ ನಾವು ಆದಷ್ಟು ಬೇಗ ಈ ಹಾಡುಗಳನ್ನು ಸಂಬಂಧಪಟ್ಟ ನಮ್ಮ ಲೈಬ್ರರಿ ಅಧಿಕಾರಿಗೆ ಈ ಪಟ್ಟಿಯನ್ನು ಕೊಟ್ಟು ಹಾಡುಗಳ ಲಭ್ಯತೆ ಇದೆಯಾ ಇಲ್ವಾ ಅಥವಾ ಇಲ್ಲದಿದ್ದರೆ ಬೇರೆ ಕಡೆಯಿಂದ ತರಿಸಿ ನಮ್ಮ ಕೇಂದ್ರದಿಂದಲೂ ಕೂಡ ಇವನ್ನು ಪ್ರಸಾರ ಮಾಡುವಂತಹ ಒಂದು ಏನು ಕಾರ್ಯಕ್ಕೆ ನಾವು ಮುಂದಾಗ್ತೀವಿ. ನಿಮ್ಮ ಆಸೆಯಂತೆ ಎಲ್ಲ ಹಾಡುಗಳನ್ನು ನಾವು ತರಿಸಿ ಪ್ರಸಾರ ಮಾಡೇ ಮಾಡ್ತೀವಿ. ಕೇಳ್ತಾರೆ ಹೀಗೆ ನಮ್ಮ ವಿವಿಧ ಭಾರತಿಯನ್ನು. ಒಬ್ಬರು ಕಳಿಸಿದ್ದಾರೆ ಇಸ್ಮಾಯಿಲ್ ವಿಜಯಪುರದಿಂದ, ಇವರು ಕೂಡ ಹಾಗೇನೆ, ಮುತ್ತಿನ ಹಾರ ದೇವರು ಹೊಸದ ಈ ಹಾಡನ್ನು ನನಗಾಗಿ ಪ್ರಸಾರ ಮಾಡಿ ತುಂಬ ಇಷ್ಟ ಅಂತೇಳಿ ಹಾಡಿನ ರಿಕ್ವೆಸ್ಟನ್ನು ನಮ್ಮ ಸ್ಪಂದನ ಇಮೇಲ್ಗೆ ಕಳಿಸ್ತಿದ್ದಾರೆ. ದಯವಿಟ್ಟು ನೀವು ನಿಮ್ಮ ಏನು ಸ್ಪಂದನಕ್ಕಾಗಿ ಇರುವಂತಹ ಮೇಲ್ಗೆ ನೀವು ಹಾಡುಗಳ ಒಂದು ಕೋರಿಕೆಯನ್ನು ನೀವು ಮಾಡಬೇಡಿ, ಕಳಿಸ್ಬೇಡಿ. ನೀವು ಆದಷ್ಟು ಕೂಡ ನಮ್ಮ ಸ್ಪಂದನಕ್ಕೆ ಸ್ಪಂದನ ನಿಮ್ಮ ಸಲಹೆ ಸೂಚನೆ ದೂರು ದುಮ್ಮಾನ ಏನೇ ಇದ್ದರೂ ಕೂಡ ಸ್ಪಂದನ ವಿಭಾಗಕ್ಕೆ ಮಾತ್ರ ನೀವು ಕಳಿಸ್ಕೊಡ್ಬೇಕಂತೇಳಿ ನಾನು ಹೇಳ್ತಾ ಇದ್ದೀನಿ. ಮತ್ತು ನಾಗರಾಜ್ ಶರ್ಮಾ ಇವರು ಹೇಳ್ತಿದ್ದಾರೆ, ಕೃಷ್ಣಪ್ಪ ಸರ್ ನಮಸ್ತೆ, ಸ್ಪಂದನ ಕಾರ್ಯಕ್ರಮದಲ್ಲಿ ನನ್ನ ಪ್ರಶ್ನೆಗೆ ಉತ್ತರ ನೀಡಿದಿರಿ. ಯಾವುದೇ ಒಬ್ಬ ನಿರೂಪಕ ನನ್ನ ಕೋರಿಕೆಯ ಹಾಡುಗಳನ್ನು ಪ್ರಸಾರ ಮಾಡುವುದಿಲ್ಲ, ನನ್ನ ಗೀತೆಯನ್ನು ಪ್ರಸಾರ ಮಾಡಬಾರ್ದು ಅಂತ ಎಲ್ಲರೂ ಒಗ್ಗಟ್ಟಿನಿಂದ ನಿರ್ಧರಿಸಿದ್ದೀರಾ, ಹೇಗೆ ಉತ್ತರ ಬೇಕೇ ಬೇಕು ಅಂತೇಳಿ ಇವರು ಕಳಿಸ್ತಿದ್ದಾರೆ. ನೋಡಿ, ನಮ್ಮಲ್ಲಿ ಸಾವಿರಾರು ದಿನಕ್ಕೆ ಒಂದು ಮೆಸೇಜ್ಗಳು ಏನು ಕೋರಿಕೆಯ ಒಂದು ಮೆಸೇಜ್ಗಳು ಬರ್ತಾ ಇರ್ತವೆ. ಕೆಲವ್ರದ್ದು ಪ್ರಸಾರ ಮಾಡಿರ್ತೀವಿ, ಕೆಲವ್ರದ್ದು ಮಾಡದೇ ಇರಬಹುದು. ಇರುವಂತಹ ಒಂದು ಕಡಿಮೆ ನಿಗದಿತ ಸಮಯದಲ್ಲಿ ಅಷ್ಟು ಜನರ ಒಂದು ಏನು ಕೋರಿಕೆಯನ್ನು ನಾವು ಪರಿಗಣಿಸಿ ಅವರಂತೆ ಎಲ್ಲರ ಹಾಡುಗಳನ್ನು ಪ್ರಸಾರ ಮಾಡೋದಕ್ಕೆ ನಾವು ಆಗದೇ ಇರಬಹುದು. ನಾಗರಾಜ ಶರ್ಮಾ ಅವರೇ, ನಿಮ್ಮ ಒಂದು ಏನು ಕೋರಿಕೆ ಏನಿದೆ ಅದರಂತೆ ನಾವು ನಿಮ್ಮ ಹಾಡಿಗೂ ಕೂಡ ನಾವು ಎಲ್ರಿಗೂ ನಾವು ಸಮಾನವಾದಂಥ ಒಂದು ಅವಕಾಶವನ್ನು ಕೊಡ್ತೀವಿ. ಯಾಕೆಂದರೆ ಇದು ಆಕಾಶವಾಣಿ ವಿವಿಧ ಭಾರತಿ ಎಲ್ಲರ ಒಂದು ಸಮಾನ ವೇದಿಕೆ. ನಿಮ್ಮದು ಮಾಡಬಾರ್ದು, ಬೇರೆಯವರ ಕೋರಿಕೆಯನ್ನು ಅಷ್ಟೇ ಪರಿಗಣನೆಗೆ ತಗೋಬೇಕು, ಅವ್ರ ಹಾಡನ್ನೇ ಪ್ರಸಾರ ಮಾಡಬೇಕು ಅನ್ನೋದು ನಮ್ಮದು ಉದ್ದೇಶ ಆಗಿರೋದಿಲ್ಲ. ಈಗ ಒಂದು ಕರೆ ನಮ್ಮ ಕಾರ್ಯಕ್ರಮಕ್ಕಾಗಿ ಬಂದಿದೆ, ಯಾರು ಅಂತ ನೋಡೋಣ. ಹಲೋ ಹಲೋ ಹಲೋ ಹಲೋ ಹಲೋ ಮಾತಾಡಿ. ಹಲೋ
1: ಹಲೋ
0: ನಮಸ್ತೆ.
1: ಹಲೋ, ವಿಜಯಕುಮಾರ್ ಅಂತ ಗಿರಿನಗರದಿಂದ.
0: ವಿಜಯಕುಮಾರ್ ಅವರು ಹೇಳಿ
1: ಸರ್. ಬೆಳಗ್ಗೆ 6 ಚಿಂತನೆ ಅಂತ ಒಂದು ಪ್ರಸಾರ ಮಾಡಿದ್ರೆ ತುಂಬಾ ಉಪಯೋಗ ಆಗುತ್ತೆ.
0: ಚಿಂತನಾನಾ?
1: ಚಿಂತನೆ.
0: ಬೆಳಗ್ಗೆ ಸ್ವಲ್ಪ ಗಟ್ಟಿಯಾಗಿ ಮಾತಾಡಿ.
1: ಬೆಳಗ್ಗೆ 6 ಪ್ರಾತಃಕಾಲ 6 ನೀವು ಇದು ಮಾಡ್ತೀರ ಪ್ರಾರಂಭ ಮಾಡ್ತಿರ್ವಾ?
0: ಏನು
1: ಚಿಂತನೆ ಅಂತ 5 ಒಂದು ಆಧ್ಯಾತ್ಮದ ಬಗ್ಗೆ ಪ್ರತಿನಿತ್ಯ ಹೇಳ್ತಾ ಬಂದ್ರೆ ತುಂಬಾ ಅನುಕೂಲ ಆಗುತ್ತದೆ.
0: ಒಂದು ಚಿಂತನೆ ಆ ತರದಲ್ಲಿ ಒಂದು 5 ಹೇಳ್ಬೇಕು ನೀವು ಆಧ್ಯಾತ್ಮಿಕದ ಬಗ್ಗೆ ಅಂತ ತಾವು ಹೇಳ್ತೀರಿ.
1: ಚಿಂತನೆ ಅಂತ ಮುಂಚೆ ಬರ್ತಾ ಇತ್ತು.
0: ಹೌದು ಸರ್, ಚಿಂತನೆ ಈ ಕೂಡ ಚಿಂತನೆ ಕಾರ್ಯಕ್ರಮ ನಮ್ಮ ಬೆಂಗಳೂರು ವಾಹಿನಿಯ ಮುಖ್ಯ ವಾಹಿನಿಯಲ್ಲಿ ಪ್ರಸಾರ ಆಗುತ್ತೆ, ವಿವಿಧ ಭಾರತಿಯಲ್ಲಿ ಪ್ರಸಾರ ಆಗೋದಿಲ್ಲ.
1: ಅಲ್ಲಿ ಬರ್ತೀವಿ, ವಿವಿಧ ಭಾರತಿಯಲ್ಲಿ ಬರಲ್ಲ, ಅದಕ್ಕೋಸ್ಕರ ನಾನು ಕೇಳ್ತಾ ಇದ್ದೀನಿ.
0: ಹೌದು, ನಮ್ಮಲ್ಲಿ ಏನು ಶುಭೋದಯ ಕರ್ನಾಟಕ ಶುರುವಾಗತ್ತೆ, ಸೊ ಅದರಂತೆ ನಮ್ಮಲ್ಲಿ ಬೆಳಗ್ಗೆ ಪ್ರಸಾರದ ಕಾರ್ಯಕ್ರಮಗಳಲ್ಲಿ ನೋಡಿ ನಾವು ಈ ಒಂದು ಕ್ಯೂಶೀಟ್ನ ನಿಮ್ಮ ಜೊತೆ ನಾ ಓದ್ತೀವಿ ನೋಡಿ. ನಾದೋಪಾಸನೆ ಅಂತೇಳಿ ಬೆಳಗ್ಗೆ 6

0: ಇಲ್ಲ ಸರ್ ಎಲ್ಲ ಹಾಕ್ತೀರಾ, ನಾನು ಕೇಳ್ತಾ ಇದ್ದೀನಿ ಹಾಕಿಲ್ಲ.
1: ಈಗ ಒಂದು ನಾವು
0: ಶನಿವಾರ ಹಾಕ್ತೀರಾ?
1: ಅಲ್ಲ, ಶನಿವಾರ ಶನಿವಾರ ನಾವು ಪ್ರಸಾರ ಮಾಡ್ತಾ ಇದೀವಿ. ಆಯ್ತು, ನಿಮ್ಮ ಕೋರಿಕೆಯಂತೆ ಈ ಶನಿವಾರ ಖಂಡಿತ ನಾವು ಪ್ರಸಾರ ಮಾಡ್ತೀವಿ. ವೆಂಕಟೇಶ್ವರ ಖಂಡಿತ ಖಂಡಿತ. ತಾವ್ ಎಲ್ಲಿಂದ ಮಾತಾಡ್ತಿದ್ದೀರಾ?
0: ಬೆಂಗಳೂರು ಗಿರಿನಗರ.
1: ಗಿರಿನಗರದಿಂದ. ತಮ್ಮ ಹೆಸರು?
0: ವಿಜಯಕುಮಾರ್ ಅಂತ.
1: ವಿಜಯಕುಮಾರ್ ಅವರೇ, ನೋಡಿ, ಶ್ರಾವಣ ಮಾಸದಲ್ಲಿ ಪ್ರತಿ ಶನಿವಾರ ನಾವು ವೆಂಕಟೇಶ್ವರ ಸುಪ್ರಭಾತವನ್ನು ಖಂಡಿತ ಪ್ರಸಾರ ಮಾಡ್ತೀವಿ. ನಿಮ್ಮ ಕೋರಿಕೆ ಕೇಳಿ. ಕೇಳಿ ಕೇಳಿ, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದ, ನಮಸ್ಕಾರ. ಕೇಳಿದ್ರೆ ಕಾರ್ಯಕ್ರಮದ ಒಂದು ಅಂತ್ಯದಲ್ಲಿ ಒಂದು ಸಣ್ಣ ಒಂದು ಗೀತೆಯನ್ನು ಕೇಳಿಕೊಂಡು ಪುನಃ ಬರೋಣ.

0: ಹಲೋ
1: ಹಲೋ
0: ಹಲೋ ನಮಸ್ಕಾರ.
1: ಹಾಯ್ ಕೃಷ್ಣಪ್ಪ, ನಾನು ಎನ್ ಆರ್ ಪ್ರಸಾದ್ ಮಾತಾಡ್ತೀನಿ, ರಾಜನಗರದಿಂದ.
0: ನಮಸ್ಕಾರ ಎನ್ ಆರ್ ಪ್ರಸಾದ್ ಅವರೇ, ಹೇಗಿದ್ದೀರಾ?
1: ಸರ್, ಯುವರ್ ಆರ್ ಜೆ ಡಿಡ್ ನಾಟ್ ಹ್ಯಾವ್ ದ ಟೈಮ್ ಸೆನ್ಸ್ ಯೆಸ್ಟರ್ಡೇ ಸರ್ ಅಟ್ 3 o'clock.
0: He has changed
1: over to Bombay Whig Party at 3 o'clock.
0: Hmm.
1: When he changed over, it was 3:07. Seven minutes and one song is gone.
0: ಕೇಳಿದ್ರು ಸರ್ ಅದನ್ನ?
1: ಅದು ಮುಂಚಾಯಿ ಗೀತೆ ಬರುತ್ತೆ 3 o'clock.
0: ಈ
1: ಚೇಂಜ್ ಓವರ್ ಅಟ್ 3:07. ಹಿ ವಾಸ್ ಕಂಟಿನ್ಯೂಸ್ಲಿ ಪ್ಲೇಯಿಂಗ್ ದ ಪ್ರೀವಿಯಸ್ ಪ್ರೋಗ್ರಾಮ್ ಸಾಂಗ್ ಫಾಲೋಡ್ ಬೈ ಯುವರ್ ವಿವಿಧ ಭಾರತಿ ಕನ್ನಡ ಪ್ರೊಮೋ. ದನ್ ಬೈ ದ ಟೈಮ್ ಇಟ್ ಎಂಜೆಕ್ಟ್ ಅಂಡ್ ಚೇಂಜ್ ಓವರ್ ಅಟ್ 3:07, ಫಸ್ಟ್ ಸಾಂಗ್ ವಾಸ್ ಓವರ್ ಇನ್ ಮಂಚಾಯಿ ಗೀತ. ವಿ ಡೋಂಟ್ ನೋ ಬಿಕಾಸ್ ವಿ ಆರ್ ರೈಟಿಂಗ್ ದ ಲೆಟರ್ಸ್ ಟು ಮಂಚಾಯಿ ಗೀತ್, ಓಕೆ, ಅಂಡ್ ವಿ ಆರ್ ನಾಟ್ ಏಬಲ್ ಟು ಗೆಟ್ ದ ಸಾಂಗ್ ಪ್ಲೇಡ್. ಅಂಡ್ ಈವನ್ ಇಫ್ ದ ಪ್ಲೇಡ್, ವಿ ಡೋಂಟ್ ನೋ ವೆದರ್ ಸಾಂಗ್ ಗಾಟ್ ಪ್ಲೇಡ್ ಆರ್ ನಾಟ್.
0: ನೀವೇನ್ ಮಾಡ್ತೀರಾ?
1: ನಾನು ಹಲವಾರು ರಿಕ್ವೆಸ್ಟ್ ಕಳಿಸ್ದೆ, 13 ವರ್ಷದಿಂದ ರಿಕ್ವೆಸ್ಟ್ ಕಳಿಸ್ತಾ ಇದ್ದೀನಿ ಹಿಂದಿ ಸಾಂಗ್ ರಿಕ್ವೆಸ್ಟ್ ಮಾಡಿ ಅಂತ ಹೇಳ್ಬಿಟ್ಟು. That you are not at all doing it.
0: Sir, ega Hindi song.
1: One hand, you don't want to play the Hindi song request on this. Second
0: sir.
1: Hand, where we can get the song played, you are not allowing us to listen to the song. This is really bad.
0: Alla, sir, ega nimge yav time alli neevu Hindi song an kelak ishta padtidiri neevu?
1: Now, song, you belike 12:05 to 1 o'clock idella, adil one song haki sir neevu, at least one song anybody who wants to listen. In fact, I very distinctly remembered some listener from Bagalkot district and Gulbarga district very specifically requested idan Hindi song madidre but 2-3 months back kelidre adana 9:15 to 10 o'clock madadaga alli haaki illadre 12:05 to this thing ame ಕನ್ನಡ ಸಾಂಗ್ ಹಾಕೋದ್ರ ಮಧ್ಯದಲ್ಲೇ ಒಂದ್ ಹಿಂದಿ ಸಾಂಗ್ ಕೇಳಿ ರಿಕ್ವೆಸ್ಟ್ ಮಾಡಿ ಸರ್. ಗುಡ್, 13 ಇಯರ್ಸ್ ಇಂದ ಕೇಳ್ತಾ ಇದ್ದೇನೆ. ಮಧುರ ಮುಸ್ತಂಜಿ ಅಂತ ಹೇಳ್ಬಿಟ್ಟು ಒಂದ್ ಪ್ರೋಗ್ರಾಮ್ ಬರ್ತಾ ಇದ್ದ, ಅದ್ರಲ್ಲಿ ಸ್ಟಾಪ್ ಮಾಡಿದ್ದು, ಇನ್ನೂ ರೆಸ್ಯೂಮ್ ಆಗಿಲ್ಲ ಅದು.
0: ಅಲ್ಲ, ಈಗ ಎಲ್ಲರೂ ಕೂಡ ಕನ್ನಡ ಗೀತೆಗಳಿಗೆ ನಮ್ಗೆ ರಿಕ್ವೆಸ್ಟ್ ಕಳಿಸಿದ್ದಾರೆ, ಎಕ್ಸೆಪ್ಟ್ ಎನ್ ಆರ್ ಪ್ರಸಾದ್ ಅವ್ರು ಬಿಟ್ಟರೆ ಎಲ್ಲರೂ ಕೂಡ ಕನ್ನಡ ಗೀತೆಗಳಿಗೆ ನಮ್ಗೆ ಕಳಿಸ್ತಿದ್ದಾರೆ. ಅದರಂತೆ ಕೂಡ ನಾವು ಸಾಯಂಕಾಲ ಏನು 3-4 ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ನಾವು ಹಿಂದಿ ಕಾರ್ಯಕ್ರಮಗಳು ಕಳಿಸ್ತಾ ಇದ್ದೀವಿ.
1: ಸೊ
0: ಒನ್ ಥಿಂಗ್, ಮತ್ತೆ ನೋಡಿ, ರಾತ್ರಿ 9:00 ಹತ್ತು ಗಂಟೆ ತನಕ ಕೂಡ ಹಿಂದಿ
1: ಕಾರ್ಯಕ್ರಮ ಹಾಕಿ ಸರ್. ಅದು ಅದ್ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಯು ಪ್ಲೇ ಎ ಸಾಂಗ್ ಎ ಫಾರ್ ಅಭಿಮಾನ್, ಎ ಫಾರ್ ಆನಂದ್, ಸಿ ಫಾರ್ ಚಿತ್ತೋರ್, ರಿಪೀಟೆಡ್ಲಿ ಸೇಮ್ ಸಾಂಗ್.

0: ಗೆಟಿಂಗ್ ಪ್ಲೇಸ್ಡ್. ನಾನು ಒಂದ್ಸರಿ ಹೇಳಿದೆ, ನಾನು ಯು ಪ್ಲೀಸ್ ಬಿಕಮ್ 20 ಲಿಟಲ್ ವೈಬ್ರೆಂಟ್, ಓಕೆ, ಚೇಂಜ್ ಯುವರ್ ಸೆಲ್ಫ್. ವಿವಿಎಸ್, ವಿವಿಧ ಭಾರತಿ ಡೆಲ್ಲಿ, ಎಫ್ ಎಂ ಗೋಲ್ಡ್ ಡೆಲ್ಲಿ, ಎಫ್ ಎಂ ರೈನ್ಬೋ ಡೆಲ್ಲಿ, ಎವ್ರಿಬಡಿ ಗಾಟ್ ಚೇಂಜ್ಡ್
1: ಆನ್
0: ದ ಅಕೇಶನ್ ಆಫ್ 90 ಇಯರ್ಸ್ ಪ್ರೋಗ್ರಾಮ್. ಅಂಡ್ ಐ ಟೋಲ್ಡ್ ಬ್ಯಾಂಗ್ಳೂರ್ ಯು ಆಲ್ಸೋ ಚೇಂಜ್, ಯು ಆಲ್ಸೋ ಬಿಕಮ್ ವೈಬ್ರೆಂಟ್ ಅಂತ ಹೇಳಿದ್ರೆ ವೆರಿ ಕ್ಲಿಯರ್ ಆಗಿ ನೀವು ಹೇಳಿದ್ರು, ವಿ ಡೋಂಟ್ ವಾಂಟ್ ಟು ಬಿಕಮ್ ವೈಬ್ರೆಂಟ್, ನಾವು ಹಿಂಗೆ ಕನ್ಸರ್ವೇಟಿವ್ ಆಗಿ ಇರ್ತೀವಿ, ಹಿಂಗೆ ಮುಂದೆ ನಡೆಯುತ್ತೆ ಅಂತ ಹೇಳ್ಬಿಟ್ಟು ನೀವೇ ಹೇಳ್ತಿದ್ರ. ಯು ಆರ್ ಅಟ್ ಲೀಸ್ಟ್ 20 ಇಯರ್ಸ್ ಬಿಹೈಂಡ್ ದಿಸ್ ಥಿಂಗ್ ಫಾರ್ ಕಂಪೇರ್ ಟು ಎನಿ ಅದರ್ ಸ್ಟೇಷನ್ಸ್ ಇನ್ ಪ್ರಸಾರ ಭಾರತಿ.
1: ಸರ್, ಈಗ ನಿಮ್ಮ ಕೋರಿಕೆ ಅಂತ ನಾವು ಆ ಕಾರ್ಯಕ್ರಮವನ್ನು ರೂಪುರೇಷೆಗಳನ್ನು ಸ್ವಲ್ಪ ಬದಲಾವಣೆ ಮಾಡಿ
0: ಸರ್, ಅಟ್ ಲೀಸ್ಟ್ ದಟ್ ಸಾಂಗ್ ವಿಲ್ ಗೆಟ್ ಪ್ಲೇಡ್ ಥ್ರೂ ಇಮೇಲ್ ಬೇಸ್ಡ್ ಮಾಡಿ, ಅಟ್ಲೀಸ್ಟ್ ವಿಲ್ ಗೆಟ್ ದ ಸಾಂಗ್ ಪ್ಲೇಡ್. Because you destroyed very beautiful programs like Chaya Geet and Bule Bisra Geet. Both are not coming. At least in place of that, we will request our old songs there.
1: ಸರ್, ಈಗ ನಮಗೆ ಕೋರಿಕೆ ಬರ್ತಾ ಇರೋದು 99% ಎಲ್ಲ ಕನ್ನಡ ಗೀತೆಗಳಿಗೆ. ಸೊ ಹಾಗಾಗಿ ಆದರೂ ಕೂಡ ಹಿಂದಿ ಗೀತೆಗಳ ಚಂಕನ್ ಇಟ್ಕೊಂಡಿದ್ದೀವಿ. ಕಾರ್ಯಕ್ರಮ ಮುಗಿಸುವಂಥ ಸಮಯ ಬಂತು. ಕರೆ ಮಾಡಿದ್ದಕ್ಕೆ ಧನ್ಯವಾದ ಎನ್ ಆರ್ ಪ್ರಸಾದ್ ಅವರೇ. ನೋಡೋಣ ನಿಮ್ಮ ಕೋರಿಕೆಯಂತೆ ನಾವು ಆದಷ್ಟು, ನಿಮ್ಮ ಏನು ಕೋರಿಕೆಯಂತೆ ನಾವು ಹಿಂದಿ ಹಾಡಿನ ಒಂದು ಮಹತ್ವದ ಬಗ್ಗೆ ಸ್ವಲ್ಪ ಕಾರ್ಯಕ್ರಮ ನಡೆಸ್ತಾ
0: ರಾತ್ರಿ 9 ಗಂಟೆಗೆ.
1: ಥ್ಯಾಂಕ್ ಯು. ರೈಟ್, ಕೇಳುಗ್ರೆ, ಇದಾಗಿತ್ತು ಇಂದಿನ ಸ್ಪಂದನಾ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ ಹಾಗೂ ಇಮೇಲ್ಗೆ SMS ಮುಖಾಂತರ ನಮಗೆ ಕೋರಿಕೆಯನ್ನು ಸಲ್ಲಿಸಿದಂಥ ಎಲ್ಲ ಕೇಳುಗರಿಗೆ ಧನ್ಯವಾದ. ಈಗ ಪ್ರದೇಶ ಸಮಾಚಾರ.
2: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್.ಎಂ. ಮುಖ್ಯಾಂಶಗಳು: ಅನರ್ಹ ಬಿಪಿಎಲ್ ಪಡಿತರ ಚೀಟಿಗಳನ್ನು ಮಾತ್ರ ರದ್ದುಪಡಿಸಲಾಗಿದೆ, ವಿಧಾನಸಭೆಯಲ್ಲಿ ಸಚಿವ ರಿಜ್ವಾನ್ ಅರ್ಷದ್ ಸ್ಪಷ್ಟನೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹ, ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಿದ ಬಿಜೆಪಿ ನಾಯಕರನ್ನು ವಶಕ್ಕೆ ಪಡೆದ ಪೊಲೀಸರು. ವಿಧಾನಮಂಡಲದ ಕಾರ್ಯಕಲಾಪಗಳಲ್ಲಿ ವಾರ್ತಾ ಇಲಾಖೆ ತಾರತಮ್ಯ ಆರೋಪ, ವಿಧಾನಸಭಾಧ್ಯಕ್ಷರಿಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಪತ್ರ. ಮೈಸೂರಿನಲ್ಲಿ ಬುಡಕಟ್ಟು ಭಾಷೆಗಳು ಮತ್ತು ವಸ್ತು ಸಂಗ್ರಹಾಲಯಗಳ ರಾಷ್ಟೀಯ ಸಮ್ಮೇಳನಕ್ಕೆ ಕೇಂದ್ರ ಸಚಿವ ದುರ್ಗಾದಾಸ್ ಉಯಿಕಿ ಚಾಲನೆ. ಕೆಪಿಎಸ್ಸಿ ಹಗರಣ, ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ವಿಚಾರಣೆಗೆ ಹಾಜರಾಗುವಂತೆ ಇಡಿ ಸಮನ್ಸ್. ಬಿಪಿಎಲ್ ಪಡಿತರ ಚೀಟಿ ಪಡೆಯಲು ಆದಾಯ ಮಿತಿಯನ್ನು 1,20,000 ರೂಪಾಯಿಗೆ ನಿಗದಿಪಡಿಸಲಾಗಿದೆ. ಇದನ್ನು ಹೆಚ್ಚಳ ಮಾಡುವ ಸಂಬಂಧ ಮುಖ್ಯಮಂತ್ರಿಗಳ ಜೊತೆ ಚರ್ಚಿಸಿ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ರಿಜ್ವಾನ್ ಅರ್ಷದ್ ವಿಧಾನಸಭೆಯಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಪ್ರಶ್ನೋತ್ತರ ಕಲಾಪದಲ್ಲಿ ಸರ್ಕಾರದ ಯೋಜನೆ ಸಮರ್ಪಕವಾಗಿ ಬಡವರಿಗೆ ತಲುಪುತ್ತಿಲ್ಲ, ಇದನ್ನು ಸರಿಪಡಿಸಬೇಕು ಎಂಬ ಸದಸ್ಯ ನಾರಾಯಣಸ್ವಾಮಿ ಮನವಿಗೆ ಸ್ಪಂದಿಸಿದ ಸಚಿವರು, ಅನರ್ಹರ ಪಡಿತರ ಚೀಟಿಗಳನ್ನು ಮಾತ್ರ ರದ್ದುಪಡಿಸಲಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಬಗರ್ ಹುಕುಂ ಸಮಿತಿ ಹಾಗೂ ಆಪ್ನಲ್ಲಿ ಜಮೀನು ಮಂಜೂರು ಮಾಡುವಂತೆ ಕೋರಿ ನಮೂನೆ 50 ಮತ್ತು 53ನೇ ಸಂಬಂಧಿಸಿದಂತೆ 2023ರವರೆಗೆ ಸ್ವೀಕೃತವಾದ ಅರ್ಜಿಯನ್ನು ಬಗರ್ ಹುಕುಂ ತಂತ್ರಾಂಶಕ್ಕೆ ವರ್ಗಾಯಿಸಲಾಗಿದೆ ಎಂದು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ನಮೂನೆ 50, 53, 57 ಅಡಿಯಲ್ಲಿ ಸಲ್ಲಿಕೆಯಾದ 6,98,933 ಅರ್ಜಿಗಳನ್ನು ಜಿಲ್ಲಾಧಿಕಾರಿಗಳು ವಜಾ ಮಾಡಿದ್ದಾರೆ ಎಂದು ಸದನಕ್ಕೆ ಮಾಹಿತಿ ನೀಡಿದ್ದಾರೆ. ವಿಧಾನಸಭೆಯಲ್ಲಿಂದು ಕಲಾಪ ಆರಂಭವಾಗುತ್ತಿದ್ದಂತೆಯೇ ಸಚಿವ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಪಕ್ಷ ಸದಸ್ಯರು ಪ್ರತಿಭಟನೆ ಮುಂದುವರಿಸಿದರು. ಪ್ರತಿಪಕ್ಷ ನಾಯಕ ಆರ್ ಅಶೋಕ ವಿಷಯ ಪ್ರಸ್ತಾಪಿಸಿ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದ ಸಚಿವರ ರಾಜೀನಾಮೆ ಪಡೆಯುವಲ್ಲಿ ಸರ್ಕಾರ ವಿಫಲವಾಗಿದೆ ಎಂದು ಆರೋಪಿಸಿದರು. ಈ ವೇಳೆ ಮಧ್ಯಪ್ರವೇಶಿಸಿ ಮಾತನಾಡಿದ ಸಚಿವ ಕೃಷ್ಣ ಬೈರೇಗೌಡ, ರಾಜ್ಯದಲ್ಲಿ ಬರಗಾಲದಿಂದಾಗಿ ಜನರು ಸಂಕಷ್ಟದಲ್ಲಿದ್ದಾರೆ, ಆದರೆ ವಿರೋಧ ಪಕ್ಷದ ಸದಸ್ಯರು ಸದನದ ಸಮಯ ವ್ಯರ್ಥ ಮಾಡುತ್ತಿದ್ದಾರೆ ಎಂದು ದೂರಿದರು. ಪ್ರತಿಪಕ್ಷಗಳು ಸದನ ನಡೆಯಲು ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು. ಸರ್ಕಾರದ ನಿಲುವು ಖಂಡಿಸಿ ಹಗಲು ರಾತ್ರಿ ಧರಣಿ ನಡೆಸುವುದಾಗಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಘೋಷಿಸಿದರು. ಸಚಿವರ ರಾಜೀನಾಮೆ ಪಡೆದ ಬಳಿಕ ಚರ್ಚೆ ನಡೆಸಲು ಸಿದ್ದ ಎಂದು ತಿಳಿಸಿದರು. ಪ್ರತಿಪಕ್ಷಗಳ ಗದ್ದಲದ ಹಿನ್ನೆಲೆಯಲ್ಲಿ ಸಭಾಧ್ಯಕ್ಷರು ಕಲಾಪವನ್ನು 3 ಗಂಟೆಗೆ ಮುಂದೂಡಿದ್ದಾರೆ. ಸಚಿವ ಸ್ಥಾನಕ್ಕೆ ಬಿ ನಾಗೇಂದ್ರ ರಾಜೀನಾಮೆ ನೀಡಬೇಕೆಂದು ಪ್ರತಿಪಕ್ಷ ಬಿಜೆಪಿ ಹಾಗೂ ಜೆಡಿಎಸ್ ಸದಸ್ಯರು ಮೇಲ್ಮನೆಯಲ್ಲಿ ಇಂದು ಪ್ರತಿಭಟನೆ ಮುಂದುವರಿಸಿದರು. ಕಲಾಪ ಆರಂಭವಾದ ಕೂಡಲೇ ಸಚಿವ ನಾಗೇಂದ್ರ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿ ಘೋಷಣೆ ಕೂಗಿದರು. ಮಧ್ಯಪ್ರವೇಶಿಸಿದ ಸಭಾಪತಿ ಸಲೀಂ ಅಹಮದ್ ಪ್ರಶ್ನೋತ್ತರವನ್ನು ಕೈಗೆತ್ತಿಕೊಂಡರು. ಈ ನಡುವೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧೀನದಲ್ಲಿ 874 ವಸತಿ ಶಾಲಾ ಕಾಲೇಜುಗಳಲ್ಲಿನ 224,085 ಮಂದಿ ವಿದ್ಯಾರ್ಥಿಗಳಿಗೆ ಉಚಿತ ವಸತಿ ಸಹಿತ ಆಂಗ್ಲ ಮಾಧ್ಯಮದಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ನೀಡಲಾಗುತ್ತಿದೆ ಎಂದು ಸಮಾಜ ಕಲ್ಯಾಣ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ಪ್ರಶ್ನೋತ್ತರ ವೇಳೆಯಲ್ಲಿ ಸದಸ್ಯ ಶಿವಕುಮಾರ್ ಅವರ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ಖಾಲಿ ಇರುವ ಬೋಧಕ ಹುದ್ದೆಗಳಿಗೆ ಜಿಲ್ಲಾ ಹಂತದಲ್ಲಿ ಅತಿಥಿ ಶಿಕ್ಷಕರು ಹಾಗೂ ಉಪನ್ಯಾಸಕರನ್ನು ವಿದ್ಯಾರ್ಹತೆ ಅನುಸಾರವಾಗಿ ನೇಮಕ ಮಾಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ನಾಯಕರು ಇಂದು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಿದ್ದಾರೆ. ಈ ವೇಳೆ ಮುನ್ನೆಚ್ಚರಿಕಾ ಕ್ರಮವಾಗಿ ಪೊಲೀಸರು ಅವರನ್ನು ವಶಕ್ಕೆ ಪಡೆದಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮತ್ತು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ನೇತೃತ್ವದಲ್ಲಿ ಪ್ರತ್ಯೇಕವಾಗಿ ಬಿಜೆಪಿ ನಾಯಕರು ಕಾರುಗಳು, ಆಟೋರಿಕ್ಷಾಗಳು ಮತ್ತು ಮೆಟ್ರೋಗಳಲ್ಲಿ ಆಗಮಿಸಿ ವಿಧಾನಸೌಧದ 4 ಪ್ರವೇಶ ದ್ವಾರಗಳಲ್ಲಿ ಜಮಾಯಿಸಿದ್ದರು. ಈ ವೇಳೆ ಪೊಲೀಸರು ವ್ಯಾಪಕ ಭದ್ರತಾ ವ್ಯವಸ್ಥೆಗಳ ಮೂಲಕ ಪ್ರತಿಭಟನಾಕಾರರು ವಿಧಾನಸೌಧದ ಆವರಣಕ್ಕೆ ಪ್ರವೇಶಿಸದಂತೆ ತಡೆದರು. ಇನ್ನೊಂದೆಡೆ ಮೇಲ್ಮನೆ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಮತ್ತು ಇತರ ಬಿಜೆಪಿ ನಾಯಕರ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಯಿತು. ಬಿ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಭಟನಾಕಾರರು ಘೋಷಣೆ ಕೂಗುವ ಮೂಲಕ ಸರ್ಕಾರದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ವಿಧಾನಸಭೆಯ ಕಾರ್ಯಕಲಾಪಗಳಲ್ಲಿ ವಿಪಕ್ಷ ನಾಯಕರ ಹಾಗೂ ಶಾಸಕರ ಹೇಳಿಕೆ ಹಾಗೂ ವಿಡಿಯೋಗಳನ್ನು ಮಾಧ್ಯಮಗಳಿಗೆ ಬಿಡುಗಡೆ ಮಾಡದೆ ವಾರ್ತಾ ಇಲಾಖೆ ತಾರತಮ್ಯ ಮಾಡುತ್ತಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಈ ಕುರಿತಂತೆ ಅಧಿಕಾರಿಗಳ ವಿರುದ್ಧ ಹಕ್ಕುಚ್ಯುತಿ ಮಂಡಿಸುವುದಾಗಿ ವಿಧಾನಸಭಾಧ್ಯಕ್ಷರಿಗೆ ಪತ್ರ ಬರೆದಿದ್ದಾರೆ. ವಾರ್ತಾ ಇಲಾಖೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡುವಂತೆ ಸಭಾಧ್ಯಕ್ಷರಿಗೆ ಮನವಿ ಮಾಡಿದ್ದಾರೆ. ವಿಧಾನಸಭೆ ಕಾರ್ಯಕಲಾಪಗಳಲ್ಲಿ ಹಿಂದೆಂದೂ ಈ ರೀತಿ ನಡೆದಿಲ್ಲ ಎಂದು ತಿಳಿಸಿದ್ದಾರೆ. ಮುಖ್ಯಮಂತ್ರಿಗಳು, ಸಚಿವರು ಹಾಗೂ ಆಡಳಿತ ಪಕ್ಷದ ಶಾಸಕರ ಹೇಳಿಕೆಗಳಿಗೆ ಮಾತ್ರ ಹೆಚ್ಚಿನ ಪ್ರಚಾರ ದೊರೆಯುತ್ತಿದೆ ಎಂದು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಮೈಸೂರಿನಲ್ಲಿ ನಡೆಯುತ್ತಿರುವ ಬುಡಕಟ್ಟು ಭಾಷೆಗಳು ಮತ್ತು ವಸ್ತು ಸಂಗ್ರಹಾಲಯಗಳ ಕುರಿತಾದ 3 ದಿನಗಳ ರಾಷ್ಟೀಯ ಸಮ್ಮೇಳನವನ್ನು ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ದುರ್ಗಾದಾಸ್ ಉಯಿಕಿ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಬುಡಕಟ್ಟು ಸಮುದಾಯವು ಪ್ರಾಚೀನ ಇತಿಹಾಸದ ಅವಿಭಾಜ್ಯ ಅಂಗವಾಗಿದೆ. ರಾಷ್ಟೀಯ ಏಕೀಕರಣ ಮತ್ತು ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದೆ ಎಂದು ಹೇಳಿದ್ದಾರೆ. ಬುಡಕಟ್ಟು ಜನಾಂಗದ ಗುರುತು ಮತ್ತು ಪರಂಪರೆ, ಇತಿಹಾಸ ಮತ್ತು ಭಾಷೆಗಳನ್ನು ಗೌರವಿಸುವುದು ರಾಷ್ಟೀಯ ಸಂಕಲ್ಪವಾಗಿರಬೇಕು ಎಂದು ಪ್ರತಿಪಾದಿಸಿದ್ದಾರೆ.
6: आजादी के 75वें अमृत महोत्सव के अवसर पर पूरे देश भर में जनजाति समाज के जो योद्धा थे, रणबांकुरे थे, राष्ट्र धर्म संस्कृति के लिए जिन्होंने प्राणोत्सर्ग किया था, जिन इस गौरवशाली इतिहास
2: ಭಾರತದ ಇತಿಹಾಸದುದ್ದಕ್ಕೂ ಬುಡಕಟ್ಟು ಸಮುದಾಯಗಳು ಮಹತ್ವದ ಕೊಡುಗೆ ನೀಡಿದ್ದು ವಿಕಸಿತ ಭಾರತ ನಿರ್ಮಾಣದಲ್ಲಿಯೂ ಅವರ ಪಾತ್ರ ಅತ್ಯಂತ ಪ್ರಮುಖವಾಗಿದೆ ಎಂದು ಮೈಸೂರು ಕೊಡಗು ಸಂಸದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಹೇಳಿದ್ದಾರೆ. ವಿಕಸಿತ ಭಾರತದ ನಿರ್ಮಾಣದಲ್ಲಿ ಬುಡಕಟ್ಟು ಸಮುದಾಯಗಳ ಅಭಿವೃದ್ಧಿ ಮತ್ತು ಅವರ ಕೊಡುಗೆ ಕುರಿತು ಸಮಗ್ರ ಚರ್ಚೆಯ ಅಗತ್ಯವಿದೆ ಎಂದು ತಿಳಿಸಿದ್ದಾರೆ. ಕೆಪಿಎಸ್ಸಿ ನೇಮಕಾತಿ ಪ್ರಕರಣದಲ್ಲಿ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ವಿಚಾರಣೆಗೆ ಹಾಜರಾಗುವಂತೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಸಮನ್ಸ್ ನೀಡಿದ್ದಾರೆ. ಬೆಂಗಳೂರಿನ ಐಎಎಸ್ ಅಧಿಕಾರಿ ನಿವಾಸದಲ್ಲಿ ನಿನ್ನೆ ಸುಮಾರು 9 ಗಂಟೆಗಳ ಕಾಲ ಶೋಧ ನಡೆಸಿದ ಬಳಿಕ ಕಚೇರಿಗೆ ಹಾಜರಾಗುವಂತೆ ನೋಟಿಸ್ ನೀಡಿದ್ದಾರೆ. ಪಶು ವೈದ್ಯಕೀಯ ಅಧಿಕಾರಿಗಳ ನೇಮಕಾತಿಯಲ್ಲಿ ನಡೆದ ಅಕ್ರಮಗಳ ತನಿಖೆಯ ಭಾಗವಾಗಿ ಇಡಿ ಶೋಧ ನಡೆಸಿದೆ. ನೇಮಕಾತಿಗಾಗಿ ಅಭ್ಯರ್ಥಿಗಳಿಂದ 70 ಲಕ್ಷ ರೂಪಾಯಿಯಿಂದ 80 ಲಕ್ಷ ರೂಪಾಯಿಯವರೆಗೆ ಲಂಚ ಕೇಳಲಾಗಿತ್ತು ಎಂಬ ಆರೋಪವಿದೆ. ಈ ಹಿನ್ನೆಲೆಯಲ್ಲಿ ಇಂದು ಜ್ಞಾನೇಂದ್ರ ಕುಮಾರ್ಗೆ ವಿಚಾರಣೆಗೆ ಹಾಜರಾಗುವಂತೆ ಇಡಿ ಅಧಿಕಾರಿಗಳು ಸೂಚಿಸಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯ ಕರಡು ಮತದಾರರ ಪಟ್ಟಿ ಇಂದು ಪ್ರಕಟವಾಗಲಿದೆ. ಚಾಮರಾಜನಗರ ಜಿಲ್ಲೆಯ 4 ವಿಧಾನಸಭಾ

0: ಕ್ಷೇತ್ರಗಳ ಕರಡು ಮತದಾರರ ಪಟ್ಟಿಯನ್ನು ಜಿಲ್ಲಾಧಿಕಾರಿ ಶ್ರೀರೂಪ ಪ್ರಕಟಿಸಿದರು. ಎಸ್ಐಆರ್ಗೂ ಮುನ್ನ ಜಿಲ್ಲೆಯಲ್ಲಿ ಒಟ್ಟು 8,80,224 ಮತದಾರರು ಪಟ್ಟಿಯಲ್ಲಿದ್ದರು. ಮತಪಟ್ಟಿ ಪರಿಷ್ಕರಣೆಗೊಂಡ ಬಳಿಕ 791,949 ಮತದಾರರಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ರಾಯಚೂರು ಜಿಲ್ಲೆಯ ಎಲ್ಲಾ ಮತಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ 2026 ಸಾಲಿನ ಕರಡು ಮತದಾರರ ಪಟ್ಟಿಯನ್ನು ಅಧಿಕೃತವಾಗಿ ಪ್ರಕಟಿಸಲಾಗಿದ್ದು, ಜಿಲ್ಲೆಯಲ್ಲಿ ಒಟ್ಟು 13,93,163 ಮತದಾರರು ಕರಡು ಪಟ್ಟಿಯಲ್ಲಿದ್ದಾರೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಪೂವಿತಾ ಎಸ್ ತಿಳಿಸಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಸಂಬಂಧಿಸಿದಂತೆ 4 ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕರಡು ಮತದಾರರ ಪಟ್ಟಿಯನ್ನು ಜಿಲ್ಲಾಧಿಕಾರಿ ಯಶವಂತ ವಿ ಗುರ್ಕರ್ ಇಂದು ಬಿಡುಗಡೆ ಮಾಡಿದರು. ಒಟ್ಟು 8,28,037 ಮತದಾರರಲ್ಲಿ 4,04,863 ಪುರುಷ ಮತದಾರರು, 4,23,136 ಮಹಿಳಾ ಮತದಾರರು ಹಾಗೂ 38 ಮಂದಿ ಇತರೆ ಮತದಾರರಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅನರ್ಹ ಬಿಪಿಎಲ್ ಪಡಿತರ ಚೀಟಿಯನ್ನು ಮಾತ್ರ ರದ್ದುಪಡಿಸಲಾಗಿದೆ, ವಿಧಾನಸಭೆಯಲ್ಲಿ ಸಚಿವ ರಿಜ್ವಾನ್ ಅರ್ಷದ್ ಸ್ಪಷ್ಟನೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹ, ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಿದ ಬಿಜೆಪಿ ನಾಯಕರನ್ನು ವಶಕ್ಕೆ ಪಡೆದ ಪೊಲೀಸರು. ವಿಧಾನಮಂಡಲದ ಕಾರ್ಯಕಲಾಪಗಳಲ್ಲಿ ವಾರ್ತಾ ಇಲಾಖೆ ತಾರತಮ್ಯ ಆರೋಪ, ವಿಧಾನಸಭಾಧ್ಯಕ್ಷರಿಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಪತ್ರ. ಮೈಸೂರಿನಲ್ಲಿ ಬುಡಕಟ್ಟು ಭಾಷೆಗಳು ಮತ್ತು ವಸ್ತು ಸಂಗ್ರಹಾಲಯಗಳ ರಾಷ್ಟೀಯ ಸಮ್ಮೇಳನಕ್ಕೆ ಕೇಂದ್ರ ಸಚಿವ ದುರ್ಗಾದಾಸ್ ವಿಕಿ ಚಾಲನೆ. ಕೆಪಿಎಸ್ಸಿ ಹಗರಣ, ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ವಿಚಾರಣೆಗೆ ಹಾಜರಾಗುವಂತೆ ಇಡಿ ಸಮನ್ಸ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ನಮಸ್ಕಾರ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. ಚಿತ್ರತಾನ ಕಾರ್ಯಕ್ರಮ ಕೇಳುಗರೆ, ಇವತ್ತಿನ ಚಿತ್ರತಾನ ಕಾರ್ಯಕ್ರಮದಲ್ಲಿ ಅಂಬಿ ಚಿತ್ರದ ಎಲ್ಲ ಹಾಡುಗಳನ್ನು ಕೇಳೋಣ. ಬಹುಶಃ ನೀವು ಈ ಚಿತ್ರದ ಹೆಸರನ್ನು ಕೇಳಿರ್ಲಿಕ್ಕಿಲ್ಲ. ಇದು 2006 ತೆರೆ ಕಂಡಂತಹ ಸಿನಿಮಾ. ಆದಿತ್ಯ, ಮಾನ್ಯ, ಇನ್ನು ಅನೇಕ ಕಲಾವಿದರು ಇದರಲ್ಲಿ ನಟಿಸಿದ್ದಾರೆ ಮತ್ತು ಒಳ್ಳೊಳ್ಳೆ ಹಾಡುಗಳಿವೆ. ಈಗ ಅಂಬಿ ಚಿತ್ರದ ಎಲ್ಲ ಹಾಡುಗಳನ್ನು ಒಂದೊಂದಾಗಿ ಕೇಳೋಣವಾ?

ಪ್ರೀತಿಯ ಕೇಳುಗರೆ, ಪ್ರತಿದಿನ 2:40 ನಿಮಗಾಗಿ ಮೂಡಿ ಬರುತ್ತೆ ಚಿತ್ರತಾನ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ಒಂದೇ ಚಿತ್ರದ ಎಲ್ಲ ಗೀತೆಗಳನ್ನ ಕೇಳ್ತೀರಿ. ಇವತ್ತು ಸಹ ಅಂಬಿ ಚಿತ್ರದ ಎಲ್ಲ ಹಾಡುಗಳನ್ನ ಕೇಳ್ತಾ ಇದ್ದೀರಿ. ಒಂದು ಸಿನಿಮಾ ಅಂದಮೇಲೆ ಕನಿಷ್ಠ ಅಂದ್ರೂ 4-5 ಹಾಡುಗಳಿರುತ್ತೆ. ಕೆಲವೊಂದು ಸಿನಿಮಾಗಳಲ್ಲಿ ಹಾಡುಗಳೇ ಇರೋದಿಲ್ಲ, ಆ ರೀತಿಯ ಸಿನಿಮಾಗಳು ಸಹ ಇವೆ. ಆದರೆ ಹಾಡುಗಳು ಅಂದಾಗ ಪ್ರೇಮ ಗೀತೆಗಳು ಇರುತ್ತೆ, ಒಂದು ವಿರಹ ಗೀತೆಯೂ ಇರುತ್ತೆ, ಅಂದರೆ ಸ್ಯಾಡ್ ವರ್ಷನ್ ಸಾಂಗ್ ಅಂತ ಹೇಳ್ತೀವಲ್ಲ ಹಾಗೆ, ಮತ್ತು ಒಂದು ಪೆಪ್ಪಿ ಸಾಂಗ್ ಸಹ ಇರಬಹುದು, ಹಾಗೆ ಅಪ್ಪ ಅಮ್ಮನ ಮಮತೆಯ ಗೀತೆಗಳು ಸಹ ಪ್ರಸಾರ ಆಗಬಹುದು. ಅಂದರೆ ಒಂದು ಚಿತ್ರದಲ್ಲಿ ಅನೇಕ ರೀತಿಯ ಭಾವನೆಗಳನ್ನು ಒಳಗೊಂಡಂತಹ ಹಾಡುಗಳು ಮೂಡಿಬರತ್ವೆ. ಈಗ ಅಂಬಿ ಚಿತ್ರದ 2 ಗೀತೆಗಳನ್ನು ಕೇಳಿದ್ರಿ, ಅದು ಪ್ರೀತಿ ಪ್ರೇಮದ ಗೀತೆಯಾಗಿತ್ತು. ಇನ್ನೀಗ ಸ್ಯಾಡ್ ವರ್ಷನ್ ಸಾಂಗ್, ಒಂದು ಶೋಕ ಗೀತೆ, ಅಂದರೆ ಒಂದು ರೀತಿ ವಿರಹದ ಗೀತೆಯನ್ನು ಕೇಳಿ. ಮಧು ಬಾಲಕೃಷ್ಣ ಅವರ ಧ್ವನಿಯಲ್ಲಿ ಈ ಹಾಡಿದೆ.

ಅಂಬಿ ಚಿತ್ರದ ಒಂದು ಸ್ಯಾಡ್ ವರ್ಷನ್ ಗೀತೆಯನ್ನ ಕೇಳಿದ್ರಿ ಅಲ್ವಾ? ಈಗ ಇದೇ ಚಿತ್ರದಲ್ಲಿ ಅಳವಡಿಸಲಾಗಿರುವಂತಹ ಪೆಪ್ಪಿ ಸಾಂಗ್ ಒಂದನ್ನ ಕೇಳಿ. ನೀವು ಚಿತ್ರತಾನ ಕಾರ್ಯಕ್ರಮವನ್ನ ಟ್ಯೂನ್ ಮಾಡಿದ್ರೆ ಒಂದೇ ಚಿತ್ರದ ಅನೇಕ ಭಾವನೆಗಳನ್ನ ಒಳಗೊಂಡಂತಹ ಹಾಡುಗಳನ್ನ ಕೇಳಬಹುದು.

ಚಿತ್ರತಾನ ಕಾರ್ಯಕ್ರಮದಲ್ಲಿ ಅಂಬಿ ಚಿತ್ರದ ಎಲ್ಲ ಹಾಡುಗಳನ್ನ ಕೇಳಿದ್ರಿ. ಕೇಳುಗ್ರೆ, ಇಂದು ಸಂಜೆ 4 ಗಂಟೆಗೆ ಪರಿಮಳ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದ ವಿಷಯದೊಂದಿಗೆ ಮತ್ತೆ ನಾವು ಭೇಟಿಯಾಗೋಣ. ಟ್ಯೂನ್ ಮಾಡಿಯೇ ಇರಿ. ಇದು 102.9 FM. ಸಮಯ 3 ಗಂಟೆ ಆಗ್ತಾ ಇದೆ. ಇನ್ನು ಮುಂದೆ ಹಿಂದಿ ಕಾರ್ಯಕ್ರಮ 4 ಗಂಟೆಗೆ ನಮ್ಮ ನಿಮ್ಮ ಭೇಟಿ.

ನಮಸ್ಕಾರ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. ಪರಿಮಳ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಯಾವ ಒಂದು ವಿಶೇಷ ವಿಷಯದ ಬಗ್ಗೆ ಮಾತಾಡ್ತೀವಿ ಅನ್ನೋ ಕುತೂಹಲ ನಿಮಗಿದೆ ಅಲ್ವಾ? ಕೇಳುಗರೆ, ಪರಿಮಳ ಕಾರ್ಯಕ್ರಮದಲ್ಲಿ ಸಿನಿಮಾ ಸಂಬಂಧಿತ ವಿಷಯಗಳನ್ನು ಮಾತನಾಡಲಾಗುತ್ತೆ. ಇವತ್ತು ಸಹ ಒಂದು ಸಿನಿಮಾ ಸಂಬಂಧಿತ ವಿಷಯ ನಿಮಗಾಗಿ ಕಾಯ್ತಾ ಇದೆ. ಕುತೂಹಲ ಹಾಗೆ ಇರಲಿ, ಒಂದು ಹಾಡನ್ನು ಕೇಳಿ ಬನ್ನಿ, ನಂತರ ಈ ಕಾರ್ಯಕ್ರಮವನ್ನು ಮುಂದುವರಿಸೋಣ.

ಕೆಲವರೆ, ಮುತ್ತಿನ ಹಾರ ಚಿತ್ರದ ಹಾಡಿನ ತುಣುಕನ್ನು ನೀವು ಹಿನ್ನೆಲೆಯಲ್ಲಿ ಕೇಳ್ತಾ ಇದ್ದೀರಿ. ಮುತ್ತಿನ ಹಾರ ಇದೊಂದು ಕನ್ನಡ ಸಿನಿಮಾ. 23 ಆಗಸ್ಟ್ 1990 ತೆರೆ ಕಂಡಂತಹ ಸಿನಿಮಾ. 23 ಆಗಸ್ಟ್ 2026 ಈ ಒಂದು ಸಿನಿಮಾ ತೆರೆ ಕಂಡು ಬರೋಬ್ಬರಿ 39 ವರ್ಷಗಳಾಗತ್ತೆ. ಮತ್ತೊಮ್ಮೆ ಕೇಳಿ, 36 ವರ್ಷಗಳಾಗತ್ತೆ. ಅಂದರೆ ನಿನ್ನೆ 2026 ಆಗಸ್ಟ್ 23 ಈ ಸಿನಿಮಾ ತೆರೆ ಕಂಡು 36 ವರ್ಷಗಳು ಆಗತ್ತೆ.

36 ವರ್ಷಗಳ ಬಳಿಕವೂ ಮನಸ್ಸಿನಲ್ಲಿ ಉಳಿದಂತಹ ಸಿನಿಮಾ ಅಂದರೆ ಅದು ಮುತ್ತಿನ ಹಾರ. ಯುದ್ಧ ಅನ್ನೋದು ಈ ಒಂದು ಸಿನಿಮಾದ ಮುಖ್ಯ ವಸ್ತುವಾಗಿತ್ತು. ಇತಿಹಾಸದ ಪುಟದಲ್ಲಿ ಅದು ಕೇವಲ ಕೆಲವೇ ಸಾಲುಗಳು. ಯಾವ ದೇಶ ಗೆಲ್ತು, ಯಾವ ದೇಶ ಸೋಲ್ತು, ಎಷ್ಟು ಸೈನಿಕರು ಹುತಾತ್ಮರಾದ್ರು, ಯಾವ ಪ್ರದೇಶ ಯಾರ ವಶವಾಯಿತು ಅಂತಷ್ಟೇ ಅಲ್ಲಿ ಇರುತ್ತೆ. ಆದರೆ ಯುದ್ಧ ಭೂಮಿಯಿಂದ ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ಇರುವ ಒಂದು ಮನೆಯ ಬಾಗಿಲ ಬಳಿ ನಿಂತು ನೋಡಿದ್ರೆ ಯುದ್ಧಕ್ಕೆ ಮತ್ತೊಂದು ಅರ್ಥ ಕಾಣುತ್ತೆ. ಗಂಡನಿಗಾಗಿ ಕಾಯುತ್ತಿರುವಂತಹ ಹೆಂಡತಿ, ಮಗನಿಗಾಗಿ ಕಾಯುತ್ತಿರುವ ತಂದೆ, ಮನೆಗೆ ಮರಳುವ ಮಗನ ಹೆಜ್ಜೆಯ ಸದ್ದಿಗಾಗಿ ಕಾಯ್ತಾ ಇರುವಂತಹ ವೃದ್ಧ ತಂದೆ ತಾಯಿ, ಹೀಗೆ ತನ್ನ ಕುಟುಂಬಕ್ಕಿಂತ ದೇಶವನ್ನೇ ದೇಶ ಮೊದಲು ಅಂಥೇಳಿ ಆರಿಸಿಕೊಳ್ಳುವಂತಹ ಸೈನಿಕ, ಈ ಎಲ್ಲ ನೋವುಗಳ ಒಂದು ಪ್ರೇಮ ಕಥೆಯ ಜೊತೆಗೆ ಹೆಣೆದಂತಹ ಒಂದು ಸುಂದರ ಚಿತ್ರ ಅಂದರೆ ಅದು ಮುತ್ತಿನ ಹಾರ.

1990ರಲ್ಲಿ ತೆರೆ ಕಂಡಂತಹ ಮುತ್ತಿನ ಹಾರ ಚಿತ್ರಕ್ಕೆ ಇನ್ನೀಗ 36 ವರ್ಷಗಳು. ಈ ಒಂದು ಸಿನಿಮಾದ ಬಗ್ಗೆ, ಈ ಸಿನಿಮಾದ ವಿಶೇಷತೆಗಳ ಬಗ್ಗೆ ಮಾತಾಡ್ತಾ ಇವತ್ತಿನ ಪರಿಮಳ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸಾಗೋಣ.

0: ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಯುದ್ಧವನ್ನ ಕೇಂದ್ರವಾಗಿ ಇಟ್ಕೊಂಡು ಚಿತ್ರಕಥೆಯನ್ನ ಹೆಣೆದು ನಿರ್ದೇಶನ ಮಾಡಿದಂತಹ ಸಿನಿಮಾಗಳು ಸಾಕಷ್ಟು ಇವೆ. ಹಾಗೆ ಮುತ್ತಿನಹಾರ ಸಿನಿಮಾ ಸಹ ಒಂದು. ಇದು ಸೈನಿಕನ ಕಥೆ, ಅವನ ಹೆಂಡತಿಯ ಕಥೆ, ಒಂದು ಕುಟುಂಬದ ಕಥೆ. ಅದಕ್ಕಿಂತ ಹೆಚ್ಚಾಗಿ ಯುದ್ಧ ಮನುಷ್ಯನಿಂದ ಏನೇನು ಕಸ್ತ್ಕೊಳ್ಬಹುದು ಅಂತ ಹೇಳುವಂತಹ ಕಥೆ. ಈ ಚಿತ್ರವನ್ನು ನಿರ್ದೇಶನ ಮಾಡಿ ನಿರ್ಮಿಸಿ ಚಿತ್ರಕಥೆಯನ್ನು ಬರೆದವರು ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು, ಕತೆ ಎಂ ವಿ ಜೋಶಿ ಅವರದು. ಚಿತ್ರದ ಕೇಂದ್ರ ಪಾತ್ರ ಅಚ್ಚಪ್ಪನಾಗಿ ಡಾಕ್ಟರ್ ವಿಷ್ಣುವರ್ಧನ್ ಅವರದು, ಅನ್ನಪೂರ್ಣಳಾಗಿ ಸುಹಾಸಿನಿ ಅವರು ನಟಿಸಿದ್ದಾರೆ. ಬೆಳ್ಳಿಯಪ್ಪನ ಪಾತ್ರದಲ್ಲಿ ಹಿರಿಯ ನಟ ಕೆ ಎಸ್ ಅಶ್ವಥ್ ಅವರು ನಟಿಸಿದ್ರೆ, ಮೋಹನ್ ಅನ್ನೋ ಪಾತ್ರದಲ್ಲಿ ರಾಮ್ಕುಮಾರ್ ಅವರ ಅಭಿನಯ ಇದೆ. ವೀರರಾಜು ಈ ಒಂದು ಪಾತ್ರ ಬಾಲ ನಟನ ಪಾತ್ರದಲ್ಲಿ ಮಾಸ್ಟರ್ ಆನಂದ್ ಅವರು ನಟಿಸಿದ್ದಾರೆ. ಈಗ ಮುತ್ತಿನಹಾರ ಚಿತ್ರದ ಒಂದು ಆರಂಭದ ಸಂಭಾಷಣೆಯ ತುಣುಕನ್ನ ಕೇಳಿ.
1: ಗುಡ್ ಮಾರ್ನಿಂಗ್, ನೀವು ನಮ್ ಕೊಡಗ್ನವ್ರೆ? ಯಾವ?
2: ಮಡಿಕೇರಿ ಹತ್ರ ಪೊನ್ನಂಪೇಟೆ. ನೀವು?
1: ಗೋಣಿಕೊಪ್ಪ.
2: ನೀವು ನನ್ನ ಪ್ರಾಣ ಉಳಿಸಿದ್ದಕ್ಕೆ ತುಂಬಾ ಥ್ಯಾಂಕ್ಸ್.
1: ಥ್ಯಾಂಕ್ಸ್ ನನಗೆ ಹೇಳಬೇಡಿ. ಈ ಬುಲೆಟ್ಸ್ಗೆ ಇದು ಮನಸ್ಸು ಮಾಡಿದ್ರೆ ಕಥೆನೇ ಬೇರೆ ಆಗ್ತಿತ್ತು.
2: ದಾನೆ ದಾನೆ ಪೇ ಲಿಖಾ ಹೇ ಖಾನೆ ವಾಲೋಂ ಕಾ ನಾಮ್, ಹಾಗೆ ಬುಲೆಟ್ ಬುಲೆಟ್ ಪರ್ ಲಿಖಾ ಹೇ ಮರ್ನೆ ವಾಲೋಂ ಕಾ ನಾಮ್. ಕೊಡಿ ಅದನ್ನ, ನಾನು ಜ್ಞಾಪಕಾರ್ಥವಾಗಿ ಇಟ್ಕೋತೀನಿ. ನಿಂಗಡ ಪೆದೆ ಅಂತ?
1: ನಡ ಪೆದ ಅನ್ನಪೂರ್ಣ ಚೆಟ್ಟಿಯಪ್ಪ ಚೆಂಗಪ್ಪ.
2: ಈ ಚೆಂಗಪ್ಪ ನಿಂಗಡ ಒಡೆಯನ?
1: ಅಲ್ಲ, ಅಪ್ಪು.
2: ಎಷ್ಟು ಜನ ಮಕ್ಕಳು?
1: ನನ್ಗಿನ್ನು ಮದುವೆನೇ ಆಗಿಲ್ಲ. ನಿಮ್ಗೆಷ್ಟು ಮಕ್ಕಳು?
2: 100 ಆಗ್ಬೇಕು ಅಂತ ಆಸೆ, ಆದ್ರೆ ಆ 100 ಮಕ್ಕಳನ್ನ ಹೆರೋರಿನೂ ಸಿಕ್ಕಿಲ್ಲ.
1: ಒಂದು ಚಿಕ್ಕ ಸೈನ್ಯ ಮಾಡ್ಬೇಕಂತಿದ್ದೀರಾ?
0: ಕೆಳಗ್ರೆ ಮುತ್ತಿನಹಾರ ಈ ಒಂದು ಚಿತ್ರಕ್ಕೆ ಸಂಗೀತವನ್ನ ನೀಡಿದವರು ಹಂಸಲೇಖ ಅವರು. ಗೀತೆಯನ್ನ ಬರೆದು ಸಂಗೀತವನ್ನ ನೀಡಿದ್ದಾರೆ ಹಂಸಲೇಖ ಅವರು. ಹಾಡುಗಳನ್ನ ಕೇಳ್ತಾ ಮುತ್ತಿನಹಾರ ಚಿತ್ರದ ವಿಶೇಷತೆಗಳ ಬಗ್ಗೆ ಮಾತನಾಡ್ತಾ ಪರಿಮಳ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸಾಗ್ತಾ ಇದ್ದೀವಿ.

0: ಮುತ್ತಿನಹಾರ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಅವರು ಅಚ್ಚಪ್ಪನಾಗಿ ಅಭಿನಯಿಸಿದ್ದಾರೆ. ಈ ಒಂದು ಸಿನಿಮಾದಲ್ಲಿ ಅವರು ಸೈನಿಕನೂ ಹೌದು, ಪ್ರೇಮಿಯೂ ಹೌದು, ಗಂಡನೂ ಹೌದು, ತಂದೆಯೂ ಆಗ್ಬೋದು. ಎಲ್ಲದಕ್ಕಿಂತ ಹೆಚ್ಚಾಗಿ ತನ್ನ ವೈಯಕ್ತಿಕ ಬದುಕನ್ನ ದೇಶ ಸೇವೆಗೆ ಅರ್ಪಿಸಿದಂತಹ ವ್ಯಕ್ತಿ ವಿಷ್ಣುವರ್ಧನ್. ಇನ್ನು ವಿಷ್ಣುವರ್ಧನ್ ಅವರ ವೃತ್ತಿ ಜೀವನವನ್ನ ನೋಡಿದಾಗ ಮುತ್ತಿನಹಾರದ ಅಚ್ಚಪ್ಪ ಅನ್ನೋದೇನಿದೆಯಲ್ಲ, ಅದು ವಿಭಿನ್ನವಾಗಿ ಕಾಣಿಸುತ್ತೆ. ಇಲ್ಲಿ ಅವರು ಕೇವಲ ಸಾಹಸ ಪ್ರಧಾನ ನಾಯಕ ಅಲ್ಲ, ಯುದ್ಧದ ನಡುವೆ ಪ್ರೀತಿಸುವ ವ್ಯಕ್ತಿ, ಕುಟುಂಬಕ್ಕಾಗಿ ಹಂಬಲಿಸುವ ತಂದೆ, ಮಗನನ್ನ ಕಳೆದುಕೊಂಡ್ರೂ ಒಳಗೊಳಗೆ ಕುಸಿಯುವ ಅಪ್ಪ. ಆದರೂ ಸಮವಸ್ತ್ರವನ್ನ ಧರಿಸಿದಾಗ ಕ್ಷಣದಲ್ಲೇ ತನ್ನ ವೈಯಕ್ತಿಕ ನೋವನ್ನ ಮರೆಮಾಚಬೇಕಾದ ಸೈನಿಕನ ಪಾತ್ರದಲ್ಲಿ ವಿಷ್ಣುವರ್ಧನ್ ಅವರು ಅಭಿನಯಿಸಿದ್ದಾರೆ. ಈಗ ಮುತ್ತಿನಹಾರ ಚಿತ್ರದ ಮತ್ತೊಂದು ಸಂಭಾಷಣೆಯ ತುಣುಕು ನಿಮಗಾಗಿ.
1: ಏನಪ್ಪ ಇಪ್ಪ ನಿನ್ನ ಚಿತ್ರ ನೋಡಕ್ ಎರಡು ಕಣ್ಣು ಸಾಲದಲ್ಲೋ. ಏನಪ್ಪ ಇದು ಇದು ಇದು ಇದು
2: ಇದು ನನ್ನ ಫ್ರೆಂಡ್ ಅಳಿಲು. ರಾಮಾಯಣದಲ್ಲಿ ರಾಮನ್ ಸಹಾಯ ಮಾಡ್ತಲ್ಲ, ಆತರ ನಂಗೂ ದೊಡ್ಡನಾದ್ಮೇಲೆ ಯುದ್ಧದಲ್ಲಿ ಸಹಾಯ ಮಾಡುತ್ತೆ. ಅಜ್ಜ ಅಳಿಲು ಹಿಡ್ಕೊಡು ನಂಗೆ.
3: ಇದೇನ್ರಿ ನಿಮ್ಮ ಅವಂತರ?
1: ಅಳಿಲ್ ತಪ್ಪಿಸ್ಕೊಂಡ್ಬಿಟ್ರೆ ಅಳಿಲು
3: ಕತೆ ಆಯ್ತು.
1: ಸಾಕಾಗೋಯ್ತಪ್ಪ, ಎಲ್ಲೋ ತಪ್ಪಿಸ್ಕೊಂಡ್ಬಿಡ್ತು.
2: ನಾನೇನ್
1: ಮಾಡ್ಲೋ, ಎಲ್ಲ ಹೊಟ್ಟೋಯ್ತು. ಇನ್ನೊಂದ್ಸತಿ ತಂದ್ಕೊಡ್ತೀನಿ ಸುಮ್ನಿರೋ.
2: ಅಲ್ಬೇಡ ಅಜ್ಜ ಅಲ್ಬೇಡ, ಆಮೇಲೆ ನಂಗೆ ತಂದ್ಕೊಡುವಂತೆ ಅಲ್ಬೇಡ.
1: ಖಂಡಿತ ಕೊಡ್ತೇನೆ.
0: ಮುತ್ತಿನಹಾರ ಯುದ್ಧವನ್ನ ಪ್ರತಿನಿಧಿಸುವಂತಹ ಚಿತ್ರವಾದರೂ ಸಹ ಇದರಲ್ಲಿ ತಾತ ಮೊಮ್ಮಗನ ಪ್ರೀತಿಯನ್ನ ಒಂದು ರೀತಿ ಅಭಿವ್ಯಕ್ತಿಗೊಳಿಸುವಂತಹ ಅನೇಕ ಸಂಭಾಷಣೆಗಳಿವೆ, ದೃಶ್ಯಗಳು ಇವೆ. ಈಗ ಮುತ್ತಿನಹಾರ ಚಿತ್ರದ ಮತ್ತೊಂದು ಹಾಡನ್ನ ಕೇಳಿ ಬನ್ನಿ, ನಂತರ ಈ ಒಂದು ಚಿತ್ರದ ವಿಶ್ಲೇಷಣೆ ಸಾಗುತ್ತೆ.

0: ಕೇಳುಗರೆ, ಮುತ್ತಿನ ಹಾರ ಚಿತ್ರ ತೆರೆ ಕಂಡು ಆಗಸ್ಟ್ 23ನೇ ತಾರೀಕಿಗೆ 36 ವರ್ಷಗಳಾಗಿವೆ. ಹಾಗಾಗಿ ಪರಿಮಳ ಕಾರ್ಯಕ್ರಮದಲ್ಲಿ ನಾವು ಮುತ್ತಿನ ಹಾರ ಚಿತ್ರದ ವಿಶೇಷತೆಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈಗ ಡಿಜಿಟಲ್ ತಂತ್ರಜ್ಞಾನ ನಿಮಗೆಲ್ಲ ಗೊತ್ತೇ ಇದೆ, ಕಂಪ್ಯೂಟರು, ಗ್ರಾಫಿಕ್ಸು, ಹಾಗೇನೆ VFX, ಈ ಮೂಲಕ ಯುದ್ಧ ಭೂಮಿಯನ್ನು ಸೃಷ್ಟಿ ಮಾಡ್ಬೋದು ಸುಲಭವಾಗಿ. ಆದರೆ ಮುತ್ತಿನ ಹಾರ ಇದು ನಿರ್ಮಾಣ ಆಗಿದ್ದು 1990ರ ದಶಕದ ಕೊನೆಯಲ್ಲಿ. ಚಿತ್ರದ ಚಿತ್ರೀಕರಣ ಸುಮಾರು 120 ದಿನಗಳ ಕಾಲ ನಡೀತು ಅಂತ ಹೇಳಿ ದಾಖಲೆಗಳು ಹೇಳುತ್ತೆ. ಕೊಡಗು, ತಲಕಾವೇರಿ, ರಾಜಸ್ಥಾನ, ಕಾಶ್ಮೀರ ಹೀಗೆ ವಿಭಿನ್ನ ಭೌಗೋಳಿಕ ಪ್ರದೇಶಗಳಲ್ಲಿ ಇದರ ಚಿತ್ರೀಕರಣ ನಡೆದಿತ್ತು. ಅದರಲ್ಲೂ ಕಾಶ್ಮೀರದಲ್ಲಿ ಚಿತ್ರೀಕರಣ ಆಗಿದ್ದಂತೂ ಅತ್ಯಂತ ಸವಾಲಿನ ಕೆಲಸ ಆಗಿತ್ತು ಅಂತ ಹೇಳಿ ರಾಜೇಂದ್ರ ಸಿಂಗ್ ಬಾಬು ಅವರು ಹೇಳ್ತಾರೆ. ಒಂದು ಸಂದರ್ಶನದಲ್ಲಿ ಹೇಳ್ತಾರೆ, ಕಾಶ್ಮೀರದಲ್ಲಿ ಭಯ ಮತ್ತು ಭದ್ರತಾ ಆತಂಕದ ನಡುವೆಯೇ ಚಿತ್ರೀಕರಣ ನಡೆಸಬೇಕಾಗಿತ್ತು ಅಂತ ಹೇಳಿ ನೆನಪಿಸ್ಕೊಳ್ತಾರೆ. ಹೀಗೆ ಹಿಮ ಪ್ರದೇಶ, ಮರುಭೂಮಿ, ಕೊಡಗಿನ ಹಸಿರು, ಯುದ್ಧ ಭೂಮಿ, ಹೀಗೆ ಅನೇಕ ದೃಶ್ಯ ಲೋಕಗಳನ್ನು ನಾವು ನೋಡಬಹುದು ಮುತ್ತಿನ ಹಾರ ಸಿನಿಮಾದಲ್ಲಿ.
1: ಅನು, ಎತ್ತರ ಮಾಡ್ಕೊಳ್ಳಿ. ನಾನು ನಾನು ಅಚ್ಚ. ಅಚ್ಚ, ಏನಿದು ಅನು? ಏನಾಯ್ತು? ನೀವು ಇಲ್ಲಿಗೆ ಹೇಗೆ ಬಂದ್ರಿ? ಎಲ್ಲಿ ನನ್ನ ವೀರಾಜ?
2: ವೀರಾಜ
1: ಏನಾಯ್ತು ನಮ್ಮ ವೀರಾಜ? ಹೇಳಿ ಅನು, ಏನಾಯ್ತು ನಮ್ಮ ವೀರಾಜನ್ಗೆ?
2: ವೀರಾಜ
1: ಏನ್ ಹೇಳ್ತಿದ್ದೀರಾ? ಏನ್ ಹೇಳ್ತಿದ್ದೀರಾ ನೀವು?
2: ನಾವು ಟ್ರಕ್ ನಲ್ಲಿ ಬರ್ತಿದ್ದಾಗ ಶತ್ರುಗಳ ಬಾಂಬ್ಗೆ ಎಲ್ಲರ ಜೊತೆ ಅವನು ಬಲಿಯಾಗ್ಬಿಟ್ಟಾರಿ.
0: ಮುತ್ತಿನ ಹಾರ ಚಿತ್ರದಲ್ಲಿ ಇಂತಹ ಅನೇಕ ತುಣುಕುಗಳು ನಮ್ಮ ಮನಸ್ಸನ್ನ ಕಲಕತ್ತೆ. ಮತ್ತಷ್ಟು ಮಾತಾಡೋಣ ಕೇಳಿದ್ರೆ, ಈಗ ಒಂದು ಹಾಡು.

0: ಕೇಳುಗರೆ, ಇವತ್ತಿನ ಪರಿಮಳ ಕಾರ್ಯಕ್ರಮದಲ್ಲಿ ಮುತ್ತಿನ ಹಾರ 1990 ತೆರೆ ಕಂಡಂತಹ ಸಿನಿಮಾ ಇದು. 2026 36 ವರ್ಷಗಳು, ಅದರಲ್ಲೂ ಆಗಸ್ಟ್ 23 ತಾರೀಕು ಇದು ತೆರೆ ಕಂಡಿದ್ದು 36 ವರ್ಷಗಳು ತುಂಬಿದೆ. ಈ ಒಂದು ನಿಟ್ಟಿನಲ್ಲಿ ಈ ಒಂದು ಸಿನಿಮಾದ ಬಗ್ಗೆ ನಾವು ಮಾತನಾಡ್ತಾ ಪರಿಮಳ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ. ಈ ಒಂದು ಸಿನಿಮಾದ ಪ್ರಮುಖ ಶಕ್ತಿ ಅಂದರೆ ಅದು ಛಾಯಾಗ್ರಹಣ. ಡಿ ವಿ ರಾಜಾರಾಮ್ ಅವರ ಕ್ಯಾಮ್ರಾ ಕೊಡಗಿನ ಹಸಿರನ್ನು ಒಂದು ರೀತಿ ತೋರಿಸುತ್ತೆ, ರಾಜಸ್ಥಾನದ ಮರುಭೂಮಿಯನ್ನು ಮತ್ತೊಂದು ರೀತಿಯಲ್ಲಿ ತೋರಿಸುತ್ತೆ, ಹಿಮ ಪ್ರದೇಶವನ್ನು ಸೆರೆ ಹಿಡಿದಿದೆ, ಹಾಗೆಯೇ ಯುದ್ಧ ಭೂಮಿಯನ್ನು ಇನ್ನೊಂದು ರೀತಿಯಲ್ಲಿ ತೋರಿಸುತ್ತೆ. ಹಾಗಾಗಿ ಡಿ ವಿ ರಾಜಾರಾಮ್ ಅವರಿಗೆ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಸಹ ಲಭಿಸಿತು. ಇನ್ನು ಕೆ ಎಸ್ ಅಶ್ವಥ್ ಅವರು ಬಗ್ಗೆ ಹೇಳಬೇಕು. ಬೆಳ್ಳಿಯಪ್ಪನ ಪಾತ್ರದಲ್ಲಿ ಹಿರಿಯ ನಟ ಕೆ ಎಸ್ ಅಶ್ವಥ್ ಅವರು ಅಭಿನಯಿಸಿದ್ದಾರೆ. ಇವರು ಸಹ ಸೇನೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದಂತಹ ಅಹವಾಲ್ದಾರ್ ಆಗಿರುತ್ತಾರೆ. ಹಾಗೇನೆ ಮಗನು ಸೈನಿಕ ಆಗಿರ್ತಾರೆ. ಮೊಮ್ಮಗನ ಮೇಲೆ ಅಪಾರವಾದ ಪ್ರೀತಿ ಇರುತ್ತೆ. ಈ ಒಂದು ಪಾತ್ರದ ಮೂಲಕ ದೇಶ ಸೇವೆ ಇರಬಹುದು, ಕುಟುಂಬದ ಬಗ್ಗೆ ಇರುವಂತಹ ಒಂದು ಕಾಳಜಿ ಎಲ್ಲವನ್ನ ಈ ಒಂದು ಪಾತ್ರ ವ್ಯಕ್ತಪಡಿಸುತ್ತೆ. ಜೊತೆಗೆ ಕೆ ಎಸ್ ಅಶ್ವಥ್ ಅವರ ಅಭಿನಯಕ್ಕೆ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಸಹ ಅತ್ಯುತ್ತಮ ಪೋಷಕ ನಟ ಅಂತ ಹೇಳಿ ಲಭಿಸಿತ್ತು. ಕೆಳಗರೆ ಈಗ ಕೆ ಎಸ್ ಅಶ್ವಥ್ ಅವರ ಒಂದು ಸಂಭಾಷಣೆಯ ತುಣುಕನ್ನ ಈ ಸಿನಿಮಾದಿಂದ ಕೇಳೋಣ.
1: ಇದು ನನ್ನ ಮೊಮ್ಮಗ ವೀರಾಜು ಬರೆದಿರೋ ಚಿತ್ರಗಳು, ಬೇಕು ಅಂತ ಉಳಿಸ್ಕೊಂಡಿದ್ದೀನಿ. ನಾಳೆ ಅವನು ಬಂದಾಗ ಏ ಕುಳ್ಳ, ನೋಡ್ದೇನು ನಮ್ಮನೆ ಗೋಡೆಗಳನ್ನ ನಿನ್ನ ಕಲೆಯಿಂದ ಹ್ಯಾಕ್ ತುಂಬಿಸ್ತೀನಿ ಅಂತ ತೋರಿಸೋದಕ್ಕೆ ಸುಣ್ಣ ಬೆಳೆಯಕ್ ಬಂದ್ಬಿಟ್ಟ. ನಮ್ಮನೆಗೆ ಸುಣ್ಣನೇ ಬೆಳಿಬಿಡ.
2: ಏನಂದ್ರೆ ಏನಾಯ್ತು?
1: ನೋಡೇ, ನಮ್ ವೀರರಾಜು ಬರೆದಿರೋ ತಿಂಗಳ ಮೇಲೆ ನಾನು ಹೇಳ್ದೆ ಕೇಳ್ದೆ ಸುಣ್ಣ ಬಿಡ್ದ್ಬಿಟ್ಟ. ಬಟ್ಟಿ ಮಗ
2: ಅಲ್ಲ, ಹೋದ ತಕ್ಷಣ ಒಂದ್ ಕಾಗದ ಬರೆದ್ಬಿಟ್ಟು ನಮ್ಮನ್ ಮರ್ತೇ ಬಿಟ್ರಲ್ಲ.
3: ನೋಡೇ, ಬಹಳ ವರ್ಷಗಳ ಮೇಲೆ ಗಂಡನ್ ನೋಡ್ತಾ ಇದ್ದಾಳೆ. ಆ ಸಂತೋಷದಲ್ಲಿ ಈ ಮುದುಕ ಮುದುಕಿನ ಮರೆಯೋದು ಸಹಜ ಅಲ್ವೇ?
2: ಹೋಗ್ಲಿ, ಈಗಲೇ ಒಂದ್ ಕಾಗದ ಬರ್ದ್ಬಿಡಿ, ಬೇಗ ಉತ್ತರ ಬರೀ.
3: ಆಯ್ತು.
4: ಅನು,
2: ಏನು
4: ಪಾರ್ಸೆಲ್ ಬಂದಿದೆ?

0: ಅಚ್ಚ ಅನು ಹಾಗೂ ಪ್ರೀತಿಯ ವೀರರಾಜನಿಗೆ ಆಶೀರ್ವಾದಗಳು. ಇದುವರೆಗೂ ನಿಮ್ಮಿಂದ ಕಾಗದ ಬಂದಿಲ್ಲ, ನಮಗೆ ಬಹಳ ಯೋಚನೆಯಾಗಿದೆ. ಕ್ಷೇಮಕ್ಕೆ ಒಡನೆ ಕಾಗದ ಹಾಕುವುದು, ಜೊತೆಗೆ ವೀರರಾಜನ ಕೈಲಿ ಕಾಗದ ಬರೆಸಿದರೆ ಅದನ್ನು ಓದಿ ಮುದುಕರ ಮನಸ್ಸಿಗೆ ಸಂತೋಷವಾಗುತ್ತೆ. ಅವನು ನಾವು ಕಳಿಸಿರೋ ಈ ಬೆಳ್ಳಿ ತಟ್ಟೆಯಲ್ಲಿ ದಿನ ಊಟ ಮಾಡಿದ್ರೆ ಈ ಅಜ್ಜಿ ತಾತನ ನೆನಪು ಅವನಿಗಿರುತ್ತೆ. ನಿಮ್ಮೆಲ್ಲರಿಗೂ ನಮ್ಮ ಪ್ರೀತಿಪೂರ್ವಕ ಆಶೀರ್ವಾದಗಳು.
1: ವೀರರಾಜನ್ ಕಳ್ಕೊಂಡ ದುಃಖ ನಮ್ಮಿಬ್ಬರಿಗೆ ಇರ್ಲಿರಿ, ಅವ್ರ ಪಾಲಿಗೆ ಅವನಿನ್ನೂ ಬದುಕಿದಾನೆ, ಅದು ಹಾಗೆ ಇರ್ಲಿ. ಅವ್ರ ಮನಸ್ಸನ್ನ ಸಂತೋಷ ಪಡಿಸೋಕೆ ಅವನ್ ಬರ್ದ ಹಾಗೆ ನಾವೇ ಕಾಗದ ಬರ್ದ ಹಾಕಿದ್ರೆ ಆಯ್ತು.
2: ಈ ರೀತಿ ಪ್ರೀತಿಯ ತಾತನಾಗಿ KS ಅಶ್ವಥ್ ಅವರು ಈ ಒಂದು ಚಿತ್ರದಲ್ಲಿ ತುಂಬಾ ಅದ್ಭುತವಾಗಿ ನಟಿಸಿದ್ದಾರೆ.

0: ದೇವರು ಹೊಸೆದ ಪ್ರೇಮದ ದಾರ ಈ ಒಂದು ಹಾಡನ್ನ ಕೇಳಿದ್ರಿ ಅಲ್ವಾ. ಈ ಹಾಡಿಗೂ ಒಂದು ವಿಶಿಷ್ಟವಾದ ಕಥೆ ಇದೆ ಕೇಳಿದ್ರೆ. ನಿರ್ದೇಶಕ ರಾಜೇಂದ್ರ ಸಿಂಗ್ ಬಾಬು ಅವರು ಹೇಳ್ತಾರೆ, ಸುಮಾರು 15 ವರ್ಷಗಳ ಕಾಲಾನಂತರದ ಒಂದು ದೃಶ್ಯವನ್ನ ಈ ಹಾಡಿನಲ್ಲಿ ತೋರಿಸ್ಬೇಕಿತ್ತು. ಅಂದ್ರೆ 15 ವರ್ಷಗಳ ನಂತರ ಹೇಗಿತ್ತು ಅನ್ನೋದನ್ನ ಈ ಹಾಡಿನ ಮೂಲಕ ತೋರಿಸ್ಬೇಕಾಗಿತ್ತು. ಮೊದಲು ಈ ಒಂದು ಹಾಡಿಗೆ ವಿಶಿಷ್ಟವಾದ ಧ್ವನಿ ಅವರಿಗೆ ಬೇಕಾಗಿತ್ತು. ಅದು ಬಾಲಮುರುಳಿ ಕೃಷ್ಣ ಅವರ ಒಂದು ಧ್ವನಿ ಬೇಕಿತ್ತು. ಆದರೆ ಗಾಯಕ ಬಾಲಮುರುಳಿ ಕೃಷ್ಣ ಅವರು ಈ ಒಂದು ಚಿತ್ರಗೀತೆಯನ್ನು ಹಾಡೋದಕ್ಕೆ ಒಪ್ಪಿರಲಿಲ್ಲ. ಕತೆ ಮತ್ತು ಹಾಡಿನ ಸಂದರ್ಭವನ್ನು ಕೇಳಿದ ನಂತರ ಒಪ್ಪಿಕೊಂಡ್ರಂತೆ. ಇದನ್ನು ಸ್ವತಃ ರಾಜೇಂದ್ರ ಸಿಂಗ್ ಬಾಬು ಅವರೇ ಹೇಳ್ತಾರೆ. ಇನ್ನು ಈ ಒಂದು ಹಾಡು ಧ್ವನಿ ಮುದ್ರಣ ಆಗಿದ್ದು ಯಾವಾಗ ಗೊತ್ತಾ? ಸುಮಾರು 9 ಗಂಟೆಗೆ ಆರಂಭ ಆಗಿ ಬೆಳಗಿನ ಜಾವ 3 ಗಂಟೆವರೆಗೂ ಈ ಒಂದು ಧ್ವನಿ ಮುದ್ರಣದ ಕಾರ್ಯ ಸಾಗಿತ್ತು ಅಂತ ಹೇಳಿ ನಿರ್ದೇಶಕರು ನೆನಪಿಸ್ಕೊಳ್ತಾರೆ. ಅಂದರೆ ಈಗಷ್ಟೇ ನೀವು ಕೇಳಿದ ಹಾಡು ರಾತ್ರಿ 9 ಗಂಟೆಗೆ ಶುರುವಾಗಿ ಬೆಳಗಿನ ಜಾವ 3 ಗಂಟೆವರೆಗೂ ಈ ಒಂದು ಹಾಡನ್ನು ಹಾಡಲಾಯಿತಂತೆ. ಇನ್ನು ಈ ಒಂದು ಸಿನಿಮಾದಲ್ಲಿ, ಮುತ್ತಿನಹಾರ ಸಿನಿಮಾದಲ್ಲಿ ಮತ್ತೊಂದು ಒಳ್ಳೆಯ ಅಂಶ ಅಂದರೆ ಅದು ವಿಷ್ಣುವರ್ಧನ್ ಮತ್ತು ಸುಹಾಸಿನಿ ಅವರ ನಡುವೆ ಇರುವ ಕೆಮಿಸ್ಟ್ರಿ, ಪ್ರೇಮ, ಪ್ರೀತಿ ಎಲ್ಲವೂ ತುಂಬ ವಿಶೇಷ ಅನಿಸುತ್ತೆ. ವಿಷ್ಣುವರ್ಧನ್ ಮತ್ತೆ ಸುಹಾಸಿನಿ ಅವರ ನಡುವಿನ ಒಂದು ಪ್ರೀತಿ ಪ್ರೇಮದ ಸಂಭಾಷಣೆಯನ್ನ ಕೇಳಿ.
1: ನಾನ್ರಿ ಮೇಜರ್ ಅನ್ನಪೂರ್ಣ ಚೆಟ್ಟಿಯಪ್ಪ ಚೆಂಗಪ್ಪ. ನಿಮ್ತಿ
2: ಏನ್ರಿ?
1: ನಿಮಗೊಬ್ಳು ಹೆಂಡತಿ, ಮನೆ ಎಲ್ಲ ಇದೆ, ಮರ್ತ್ ಬಿಟ್ರ? ಇವತ್ತು ಶನಿವಾರ,
2: ಇನ್ನು ಡ್ಯೂಟಿ ಅವರ್ಸ್ ಮುಗ್ದಿಲ್ಲ ರೀ. ಮುಗಿದ ತಕ್ಷಣ ಹಾಜರ್. ನಾಳೆ ನಮ್ಮ ಗಂಡನ ವರ್ಸರಿಗೆ ಈ ಹೊಸ ಸೀರೆ ಉಟ್ಕೊಂಡು ಈ ಮುತ್ತಿನಾರ ಹಾಕೊಂಡೆ ನಿಮ್ಮನ್ನ ನಾನು ನೋಡೋ ಆಸೆ ಪೂರ್ತಿ ಆಗ್ಬೇಕು. ಏನು ಜಮಾಯಿಸ್ಬಿಡ್ತೀರ ತಾನೆ?
1: ಇಲ್ಲ ರೀ, ಇದನ್ನ ನಾನೊಂದು ಮುಖ್ಯವಾದ ದಿನಕ್ಕೆ ಇಟ್ಕೊಂಡಿದ್ದೀನಿ.
2: ಯಾವತ್ತ ದಿನ?
1: ನೀವು ಎಕ್ಸ್ಪೆಕ್ಟೇ ಮಾಡಿದಾಗ ಇದ್ದಕ್ಕಿದ್ದಾಗ ಒಂದಿನ ಹಾಕೊಂಡ್ ಬರ್ತೀನಿ. ಅದನ್ನ ನೋಡಿ ಆಶ್ಚರ್ಯದಿಂದ ನಿಮ್ ಕಣ್ಣ ಅರಳಿಸೋದನ್ನ ನೋಡ್ಬೇಕು ಅಂತ ನನ್ನ ಆಸೆ.
2: ಅನು, ಯುಗಯುಗಗಳಿಂದ ಎಷ್ಟೇ ಬಿರುಗಾಳಿ ಬೀಸಿದ್ರು, ಎಷ್ಟೇ ಮಳೆ ಮಿಂಚ್ ಹೊಡೆದ್ರು, ಯಾವುದಕ್ಕೂ ಅನ್ಸದೆ ಈ ಪರ್ವತಗಳು ಹೇಗೆ ಅಲ್ಲಾಡದೆ ನಿಂತಿದೆಯೋ, ಹಾಗೆ ನಮ್ಮ ಜೀವನದ ಯುಗಗಳು ಬಂದ್ರು ನಾವು ಅಲ್ಲಾಡದೆ ನಿಂತಿದ್ದೀವಿ. ಏನ್ರಿ, ನಾನು ಯುದ್ಧಕ್ಕೆ ಹೋದಾಗ ಅಕಸ್ಮಾತ್ ನಾನೇನಾದ್ರೂ ಸತ್ತೋಗ್ಬಿಟ್ರೆ?
1: ಬಿಡ್ತು ಅನ್ರಿ, ನಾಳೆ ನಮ್ಮ ಮದುವೆ ಆನಿವರ್ಸರಿ ಇಟ್ಕೊಂಡು ಒಳ್ಳೆ ಮಾತಾಡೋದ್ ಬಿಟ್ಟು ಯಾಕ್ರಿ ಅಪಶಕ್ನದ ಮಾತಾಡ್ತೀರಾ?
2: ಸಾವಿನ ಮಾತಾಡಿದ ಮಾತ್ರಕ್ಕೆ ಸತ್ಯ ಹೋಗ್ತಾರ? ಅಯ್ಯೋ ಹುಚ್ಚಿ, ಇಷ್ಟಕ್ಕೆಲ್ಲ ಕಣ್ಣೀರ್ ಹಾಕ್ತಾರ? ನೀವು ಯಾರು ಗೊತ್ತಾ, ಕೊಡಗಿನ ವೀರ ಪರಂಪರೆ ಯೋಧನ ಹೆಂಡತಿ. ಅದನ್ನು ಮರಿಬೇಡಿ, ಧೈರ್ಯವಾಗಿರ್ಬೇಕು. ಎಷ್ಟೇ ಕಷ್ಟ ಬಂದ್ರು, ಏನೇ ಸಂದರ್ಭ ಆದ್ರು ನೀವು ಕಣ್ಣೀರ್ ಹಾಕಲ್ಲ ಅಂತ ನನಗೆ ಮಾತು ಕೊಡಿ. ಕೊಡಿ.
1: ಅಂತ ಸಂದರ್ಭನೇ ಬರ್ದೇ ಇರ್ಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಅಳಲ್ಲ ರೀ, ಎಂತ ಸಂದರ್ಭ ಬಂದ್ರು ನಾನು ಅಳಲ್ಲ.
2: That's my girl.
0: ಸುಹಾಸಿನಿ ಅವರದು ಅನ್ನಪೂರ್ಣಳ ಪಾತ್ರ. ಈ ಒಂದು ಸಿನಿಮಾದಲ್ಲಿ ಅನ್ನಪೂರ್ಣ ಏನೆಲ್ಲ ಕಳೆದುಕೊಳ್ತಾಳೆ, ಯುದ್ಧದಲ್ಲಿ ಗಾಯಗೊಂಡವರನ್ನ ನೋಡಿರ್ತಾಳೆ, ಗಂಡನಿಗಾಗಿ ಕಾದಿರ್ತಾಳೆ, ಮಗನನ್ನ ಕಳೆದುಕೊಳ್ತಾಳೆ, ಕುಟುಂಬದ ನೋವನ್ನ ಹೊರತಾಳೆ, ಕೊನೆಗೆ ಗಂಡನನ್ನು ಕಳೆದುಕೊಳ್ತಾಳೆ ಯುದ್ಧದಲ್ಲಿ. ಅಚ್ಚಪ್ಪನ ಪಾರ್ಥಿವ ಶರೀರಕ್ಕೆ ಸೈನಿಕನ ಗೌರವ ಸಿಗತ್ತೆ, ದೇಶಕ್ಕೆ ಅವನು ಹುತಾತ್ಮನಾಗ್ತಾನೆ. ಆದರೆ ಅನ್ನಪೂರ್ಣಳಿಗೆ ಅವನು ಅವಳ ಬದುಕೇ ಆಗಿರ್ತಾನೆ. ಆ ಬದುಕೆ ಕಳೆದುಕೊಂಡಾಗ ಅವಳ ಮನಸ್ಸು ಹೇಗಿರುತ್ತೆ, ಈ ಎಲ್ಲವನ್ನ ತುಂಬ ಸುಂದರವಾಗಿ ಚಿತ್ರೀಕರಿಸಲಾಗಿದೆ ಮುತ್ತಿನಹಾರ ಚಿತ್ರದಲ್ಲಿ.

ಕೇಳುಗರೆ, ಮುತ್ತಿನ ಹಾರ ಚಿತ್ರಕ್ಕೆ ಇಂದಿಗೆ 36 ವರ್ಷಗಳು ಕಳೆದಿವೆ. ಕನ್ನಡ ಚಿತ್ರರಂಗ ಬದಲಾಗಿದೆ, ತಂತ್ರಜ್ಞಾನ ಬದಲಾಗಿದೆ, ಸಿನಿಮಾ ನೋಡೋ ವಿಧಾನವೂ ಬದಲಾಗಿದೆ, ಪ್ರೇಕ್ಷಕರು ಸಹ ಬದಲಾಗಿದ್ದಾರೆ. ಆದರೆ ಮುತ್ತಿನ ಹಾರ ಚಿತ್ರದ ಕತೆ ಏನು ಕೇಳುತ್ತೆ ಪ್ರಶ್ನೆಗಳು, ಆ ಪ್ರಶ್ನೆಗಳು ಬದಲಾಗಿದೆಯಾ? ಜಗತ್ತಿನಲ್ಲಿ ಇವತ್ತಿಗೂ ಯುದ್ಧಗಳಿವೆ, ಗಡಿಗಳಿವೆ, ಸೈನಿಕರಿದ್ದಾರೆ, ಮನೆಗಳಲ್ಲಿ ಅವರಿಗಾಗಿ ಕಾಯುವ ಕುಟುಂಬಗಳು ಇವೆ. ಯುದ್ಧ ಭೂಮಿಯಿಂದ ಬರುವಂತಹ ಪ್ರತಿಯೊಂದು ಸಾವಿನ ಸುದ್ದಿಯ ಹಿಂದೆ ಒಬ್ಬ ಅಚ್ಚಪ್ಪ ಇರಬಹುದು, ಒಬ್ಬ ಅನ್ನಪೂರ್ಣ ಇರಬಹುದು, ಒಬ್ಬ ವೀರಾಜು ಇರಬಹುದು, ಬೆಳ್ಳಿಯಪ್ಪ ಇರಬಹುದು. ಹಾಗಾಗಿನೇ ಮುತ್ತಿನ ಹಾರ ಕೇವಲ 1990ರ ದಶಕದ ಸಿನಿಮಾ ಅಲ್ಲ. ಅದು ಯುದ್ಧದ ಕುರಿತು ಮನುಷ್ಯ ಮತ್ತೆ ಮತ್ತೆ ಕೇಳಿಕೊಳ್ಳಬಹುದಾದಂತಹ ಪ್ರಶ್ನೆಗಳನ್ನ ಎತ್ತುವ ಸಿನಿಮಾ. ಸೈನಿಕನ ಎದೆ ಮೇಲೆ ಪದಕ ಹೊಳಿಬಹುದು, ದೇಶ ಅವನ ಹೆಸರನ್ನ ಗೌರವದಿಂದ ನೆನಪಿಸಿಕೊಳ್ಬಹುದು, ರಾಷ್ಟ್ರ ಧ್ವಜ ಅವನ ಪಾರ್ಥಿವ ಶರೀರದ ಮೇಲೆ ಆವರಿಸಬಹುದು, ಬಂದೂಕುಗಳು ಗೌರವ ಸೂಚಕವಾಗಿ ಮೊಳಗಬಹುದು. ಆದರೆ ಆ ಸೈನಿಕನ ಮನೆಯೊಳಗೆ ಉಳಿದಂತಹ ಖಾಲಿತನವನ್ನ ಯಾವ ಪದಕ ಸಹ ತುಂಬೋಕೆ ಸಾಧ್ಯ ಇಲ್ಲ. ಅದೇ ಮುತ್ತಿನ ಹಾರ ಹೇಳುವ ದೊಡ್ಡ ಸತ್ಯದ ಕಥೆ.

ಮುತ್ತಿನ ಹಾರ ಚಿತ್ರಕ್ಕೆ 36 ವರ್ಷಗಳು ಕಳೆದ ನಂತರವೂ ಅಚ್ಚಪ್ಪ ನಮ್ಮ ನೆನಪಿನಲ್ಲಿ ಉಳಿತಾನೆ. ಅನ್ನಪೂರ್ಣಳ ಕಣ್ಣೀರು ನಮ್ಮನ್ನ ಕಾಡುತ್ತೆ. ವೀರಾಜುವಿನ ಮರಣ ಇದೆಯಲ್ಲ, ಅದು ನಮ್ಮನ್ನ ಮೌನಗೊಳಿಸುತ್ತೆ. ಹಂಸಲೇಖ ಅವರ ಸಂಗೀತ, ಅದರಲ್ಲೂ ಈಗಷ್ಟೇ ಸಾಕಷ್ಟು ಈ ಎಲ್ಲ ಚಿತ್ರದ ಹಾಡುಗಳನ್ನ ಕೇಳಿದ್ರಿ, ಮುತ್ತಿನ ಹಾರ ಚಿತ್ರದ ಎಲ್ಲ ಹಾಡುಗಳನ್ನ ಕೇಳಿದ್ರಿ. ದೇವರು ಹೊಸೆದ ಪ್ರೇಮದ ದಾರ ಅಂತ ಹೇಳಿ ಒಳ್ಳೆಯ ಹಾಡನ್ನ ಹಂಸಲೇಖ ಅವರು ನಮಗೆ ಕಟ್ಟಿಕೊಟ್ಟಿದ್ದಾರೆ. ಕೇಳುಗರೆ, ಇಷ್ಟೊತ್ತು ಪರಿಮಳ ಕಾರ್ಯಕ್ರಮದಲ್ಲಿ ಮುತ್ತಿನ ಹಾರ ಚಿತ್ರದ ವಿಶ್ಲೇಷಣೆಯನ್ನ ಕೇಳಿದ್ರಿ.

ಪರಿಮಳ ಕಾರ್ಯಕ್ರಮದಲ್ಲಿ ಮುತ್ತಿನ ಹಾರ ಚಿತ್ರದ ವಿಮರ್ಶೆ ಚೆನ್ನಾಗಿ ಮೂಡಿ ಬಂತು, ಖುಷಿ ಆಯಿತು ಅಂತ ಹೇಳಿ ಸಂದೇಶ ಕಳಿಸಿರೋದು ಪೂರ್ಣಿಮಾ ರಾಘವೇಂದ್ರ ಕುಂದಾಪುರದಿಂದ. ಹಾಗೆ ಕವಿತಾ ಶ್ರೀನಿವಾಸ್ ಇವರು ಸಹ ಮೆಸೇಜ್ ಮಾಡಿದ್ದಾರೆ, ಇವತ್ತಿನ ಪರಿಮಳ ಕಾರ್ಯಕ್ರಮ ಇಷ್ಟವಾಯಿತು ಅಂತ ಹೇಳಿ ಒಂದು ಸಂದೇಶ ಬಂದಿದೆ. ಇವರು ತಮ್ಮ ಹೆಸರನ್ನ ತಿಳಿಸಿಲ್ಲ. ಕಾರ್ಯಕ್ರಮ ಕೇಳಿ ಸ್ಪಂದಿಸಿದಂತಹ ಎಲ್ಲರಿಗೂ ಧನ್ಯವಾದಗಳು. ಕೇಳುಗರೆ, ಸಮಯ 5 ಗಂಟೆ ಆಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಬೆಂಗಳೂರು ನಗರದಲ್ಲಿ H1N1 ಪ್ರಕರಣಗಳಲ್ಲಿ ತುಸು ಏರಿಕೆ ಕಂಡುಬಂದಿದೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಮಕ್ಕಳಲ್ಲಿ ಪದೇ ಪದೇ ಬರುವ ಜ್ವರ, ಚಳಿ, ಮೈಕೈ ನೋವು, ಆಯಾಸ, ಸುಸ್ತು, ನೆಗಡಿ, ಕೆಮ್ಮು ಇತ್ಯಾದಿ ಲಕ್ಷಣಗಳು ಕಂಡುಬಂದರೆ ನಿರ್ಲಕ್ಷ್ಯ ವಹಿಸದಂತೆ ಸಲಹೆ ನೀಡಿದ್ದಾರೆ. ಚುನಾವಣಾ ಆಯೋಗ ಇಂದು ಮತದಾರರ ಕರಡು ಪಟ್ಟಿಯನ್ನು ಪ್ರಕಟಿಸಿದೆ. ರಾಜ್ಯದಲ್ಲಿ 5,54,32,314 ಮತದಾರರ ಪೈಕಿ 4,46,35,975 ಮಂದಿಯ ಹೆಸರು ಪಟ್ಟಿಯಲ್ಲಿ ಉಳಿದುಕೊಂಡಿವೆ ಎಂದು ಮುಖ್ಯ ಚುನಾವಣಾ ಆಯುಕ್ತ ಅಂಬುಕುಮಾರ್ ತಿಳಿಸಿದ್ದಾರೆ. ರಾಜ್ಯ ಅಡಿಕೆ ಸಹಕಾರ ಸಂಘಗಳ ಮಹಾಮಂಡಳ ಅಧ್ಯಕ್ಷ ಹಾಗೂ ಶಾಸಕ ಅರಗ ಜ್ಞಾನೇಂದ್ರ ನೇತೃತ್ವದ ನಿಯೋಗ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಅಡಿಕೆ ಬೆಳೆಗಾರರ ಸಮಸ್ಯೆಗಳ ಕುರಿತು ಚರ್ಚೆ ನಡೆಸಿತು. ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ನಾಳೆ ಚೀನಾದ ಬೀಜಿಂಗ್ನಲ್ಲಿ ಅಲ್ಲಿನ ರಾಷ್ಟೀಯ ಭದ್ರತಾ ಸಲಹೆಗಾರ ವಾಂಗ್ ಯಿ ಅವರೊಂದಿಗೆ ಗಡಿ ವಿಷಯದ ಕುರಿತು 25ನೇ ಸುತ್ತಿನ ವಿಶೇಷ ಪ್ರತಿನಿಧಿಗಳ ಮಾತುಕತೆಯಲ್ಲಿ ಭಾಗವಹಿಸಲಿದ್ದಾರೆ. 2026-27 ಶೈಕ್ಷಣಿಕ ಅವಧಿಗೆ ಆಯುರ್ವೇದ ಆಧಾರಿತ ತಾಯಂದಿರ ಯೋಗಕ್ಷೇಮ ಬಲಪಡಿಸಲು ನವದೆಹಲಿಯ ಅಖಿಲ ಭಾರತ ಆಯುರ್ವೇದ ಸಂಸ್ಥೆ ಗರ್ಭಿಣಿ ಮಿತ್ರ ಎಂಬ 6 ತಿಂಗಳ ಹೊಸ ಕೋರ್ಸ್ ಪರಿಚಯಿಸಿದೆ. ಯುಪಿಐ ಡಿಜಿಟಲ್ ಪಾವತಿಗಳನ್ನು ಪರಿವರ್ತಿಸುವಲ್ಲಿ ಭಾರತ 10 ವರ್ಷಗಳನ್ನು ಪೂರೈಸಿದೆ. ಆಗಸ್ಟ್ 25, 2016 ಪ್ರಾರಂಭವಾದ ಯುಪಿಐ ವಹಿವಾಟು ಪ್ರಮಾಣದಲ್ಲಿ ಸುಮಾರು 13,000 ಪಟ್ಟು ಹೆಚ್ಚಾಗಿದೆ ಎಂದು ಹಣಕಾಸು ಸಚಿವಾಲಯ ತಿಳಿಸಿದೆ. ನವದೆಹಲಿ ಹಾಗೂ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಗುಡುಗು ಸಹಿತ ಭಾರೀ ಮಳೆಯಾಗುತ್ತಿರುವುದರಿಂದ ಹಲವು ವಿಮಾನಗಳ ಮಾರ್ಗಗಳಲ್ಲಿ ಬದಲಾವಣೆ ಮಾಡಲಾಗಿದೆ. ಪ್ರಯಾಣಿಕರು ವಿಮಾನ ನಿಲ್ದಾಣಕ್ಕೆ ತೆರಳುವ ಮುನ್ನ ತಮ್ಮ ವಿಮಾನಗಳ ವೇಳಾಪಟ್ಟಿಯನ್ನು ಪರಿಶೀಲಿಸುವಂತೆ ಸೂಚಿಸಿದೆ. ಕೊಲಂಬೋದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಶ್ರೀಲಂಕಾ ನಡುವಿನ 2ನೇ ಟೆಸ್ಟ್ ಕ್ರಿಕೆಟ್ ಪಂದ್ಯದಲ್ಲಿ ಮೊದಲ ಇನ್ನಿಂಗ್ಸ್ನಲ್ಲಿ 2ನೇ ದಿನವಾದ ಇಂದು ಭಾರತ ಇತ್ತೀಚಿನ ವರದಿ ಬಂದಾಗ 9 ವಿಕೆಟ್ನಷ್ಟಕ್ಕೆ 503 ರನ್ ಗಳಿಸಿ ಆಡುತ್ತಿದೆ. ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 6 ಗಂಟೆಗೆ.

ಇದು ನಿಮ್ಮ ಮೆಚ್ಚಿನ ವಿದ್ಯುತ್ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ ಸಮಯ 5:02:30. ಸ್ನೇಹಿತರೆ, ಈಗ ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಕಿರು ಮಾಹಿತಿಯನ್ನು ಪಡೆದುಕೊಳ್ಳೋಣ.

ಕಾರ್ಯಕ್ರಮ ವಿವರಣೆಯ ನಂತರ 5:05 to 8:00 ಕಾರ್ಯಕ್ರಮಗಳು. ಮೊದಲಿಗೆ ಓಲ್ಡ್ ಇಸ್ ಗೋಲ್ಡ್, 6:02 ಗಾನ ಭಜನ, 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ, 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. ರಾತ್ರಿ 8:02 ಭಾವಚಿತ್ತಾರ, 9:15 ಹಿಂದಿ ಮೆಲೋಡಿಸ್, 10:02 ಪ್ರೇಮ ನಿನಾದ.

ನಾಳೆ ಬೆಳಗ್ಗೆ 6:03 ಕಾರ್ಯಕ್ರಮ ವಿವರಣೆ, 6:05 ನಾದೋಪಾಸನೆ, 7:15 9:00 ಶುಭೋದಯ ಕರ್ನಾಟಕದಲ್ಲಿ ಕಾರ್ಯಕ್ರಮಗಳು. ಮೊದಲಿಗೆ ಕನ್ನಡ ರತ್ನ ಭಂಡಾರ, ನಂತರ ಭಾವಗೀತೆ, ತದನಂತರ ಚಿತ್ರಗೀತೆಗಳು. 9:00 ಇಂದಿನ ವಿಶೇಷ, 10:02 ಓಲ್ಡ್ ಈಸ್ ಗೋಲ್ಡ್, 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಚಿತ್ರಗೀತೆಗಳು. 11:30 ಕಲಾಭಾರತಿ, 12:05 ಕರೆಗೊಂದು ಹಾಡು. ಮಧ್ಯಾಹ್ನ 1:02 ಚಿತ್ರಗೀತೆಗಳು. 1:20 ಗೇಮ್ ಶೋನಲ್ಲಿ ರಸಪ್ರಶ್ನೆ. 2:15 ಸ್ಪಂದನ. 2:40 ಚಿತ್ರತಾನ. 3:00 ಸಖಿ ಸಹೇಲಿ ಹಾಗೂ ಇತರೆ ಹಿಂದಿ ಕಾರ್ಯಕ್ರಮಗಳು. 4:00 ಪರಿಮಳ. 5:02 ಕಾರ್ಯಕ್ರಮ ವಿವರಣೆ. 5:05 ಸೇಫ್ ಟೈಮ್ನಲ್ಲಿ ಕಾರ್ಯಕ್ರಮಗಳು. ಮೊದಲಿಗೆ ಓಲ್ಡ್ ಈಸ್ ಗೋಲ್ಡ್. 6:20 ಗಾನಭಜಾನ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. ರಾತ್ರಿ 8:02 ನಿಮ್ಮ ಆಯ್ಕೆ. 9:15 ಹಿಂದಿ ಮೆಲೋಡಿಸ್. 10:02 ಪ್ರೇಮ ನಿನಾದ. ಎಲ್ಲ ಕಾರ್ಯಕ್ರಮಗಳೊಂದಿಗೆ ಎಂದಿನಂತೆ ವಾರ್ತಾ ಮುಖ್ಯಾಂಶಗಳು, ಪ್ರದೇಶ ಸಮಾಚಾರ, ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ನಿಗದಿತ ಸಮಯದಲ್ಲಿ ಕೇಳ್ತೀರಾ ಸ್ನೇಹಿತರೆ. ಇದುವರೆಗೆ ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಕಿರುಮಾಹಿತಿಯನ್ನು ಪಡೆದುಕೊಂಡ್ರೆ ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಇದು ನಿಮ್ಮ ಮೆಚ್ಚಿನ ವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 5:17 ಸೆಕೆಂಡ್ಗಳು. ಈ ಸಮಯ ಸೇಫ್ ಟ್ರೈನಲ್ಲಿ ಓಲ್ಡ್ ಇಸ್ ಗೋಲ್ಡ್ ಕನ್ನಡದ ಹಳೆಯ ಮಧುರ ಗೀತೆಗಳನ್ನು ಕೇಳುವಂತಹ ಸಮಯ. ಈ ಸವಿಯಾದ ಸಮಯಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ನಿಮ್ಮೆಲ್ರಿಗೂ ಸ್ವಾಗತ ಕೊಡ್ತಾ ಇರೋದು ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್.

ಸಂಜೆಯ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆಯಲ್ಲ ಸ್ನೇಹಿತರೆ. 1990 ನಂತರ ಬಿಡುಗಡೆ ಆಗಿರುವಂತಹ ಚಿತ್ರದ ಗೀತೆಗಳನ್ನು ಕೇಳುವಂತಹ ಸಮಯ ಇದು. ಗೀತೆಗಳನ್ನು ಕೇಳೋದಕ್ಕೆ ಆರಂಭಿಸೋಣ. ಆರಂಭಿಸೋದಕ್ಕೂ ಮುಂಚೆನೆ ನೀವೆಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಗುಡ್, ನೀವೆಲ್ಲ ಚೆನ್ನಾಗಿದ್ದೀನಿ ಅಂತ ಹೇಳಿದ್ದನ್ನು ಕೇಳಿ ಬಹಳ ಖುಷಿಯಾಯಿತು. ನೀವೆಲ್ಲ ಹೀಗೆ ನಗ್ನಗ್ತಾ ಖುಷಿಯಾಗಿರಬೇಕು ಅನ್ನೋದೇ ಆಶಯ. ಇನ್ನು ಕಾರ್ಯಕ್ರಮದ ಗೀತೆಗಳನ್ನು ಕೇಳೋದಕ್ಕೆ ಆರಂಭ ಮಾಡೋಣ. ಹೆಚ್ಚು ಕಾಯಿಸೋದು ಬೇಡ. ಮೊದಲನೇ ಗೀತೆಯಾಗಿ ಮೂಡಿ ಬರ್ತಾ ಇರುವಂತಹ ಗೀತೆ ಸಿಪಾಯಿ ಚಿತ್ರದ್ದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನ, ಹಂಸಲೇಖ ಅವರ ರಚನೆ ಮತ್ತು ಸಂಗೀತ.

ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ಭಾರತೀಯ ಆಕಾಶವಾಣಿ ಕನ್ನಡ ಕಾರ್ಯಕ್ರಮದ ಆರಂಭದಲ್ಲಿ ಅನೇಕ ವೆಲ್ಕಮ್ ಸಂದೇಶಗಳನ್ನು ಕಳಿಸಿರುವಂಥ ಎಲ್ಲ ಸ್ನೇಹಿತರಿಗೂ ಪ್ರೀತಿಯ ಧನ್ಯವಾದಗಳು. ಸ್ನೇಹಿತರೆ, ಮುಂದಿನ ಗೀತೆಯನ್ನು ಕೇಳುವಂಥ ಸಮಯ ಪರ್ವ ಚಿತ್ರದ್ದು. ಉದಿತ್ ನಾರಾಯಣ್ ಮತ್ತು ತಂಡದವರ ಗಾಯನ, ಹಂಸಲೇಖ್ ಅವರ ರಚನೆ ಮತ್ತು ಸಂಗೀತ.

ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿದ್ಯು ಭಾರತಿ ಆಕಾಶವಾಣಿ ಕನ್ನಡ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಾವು ವಿದ್ಯುತ್ ಸ್ನೇಹಿತರೆ ಡ್ರೈವ್ ಟೈಮ್ ಶೋ. ಇದು ನಿಮ್ಮ ಡ್ರೈವ್ ಟೈಮನ್ನು ಜೋಶಿಯಾಗಿ ಖುಷಿಯಾಗಿ ಇರಿಸುವಂಥ ಒಂದು ಸಂದರ್ಭದಲ್ಲಿ ನಾವಿದ್ದೀವಿ. ಮುಂದಿನ ಗೀತೆ 1-2-3 ಚಿತ್ರದ ಗೀತೆ ಇದು. ಅನುರಾಧ ಶ್ರೀರಾಮ್ ಅವರ ಗಾಯನ, ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆ, ದೇವ ಅವರ ಸಂಗೀತ.

ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ಭಾರತೀಯ ಆಕಾಶವಾಣಿ ಕನ್ನಡ ಸೇಫ್ ಟ್ರೈವ್ನಲ್ಲಿ ಓಲ್ಡ್ ಈಸ್ ಗೋಲ್ಡ್ ಹಳೆಯ ಮಧುರ ಗೀತೆಗಳನ್ನು ಕೇಳ್ತಾ ಇದ್ದೀವಿ. ಮುಂದಿನ ಗೀತೆ ನಂದಿ ಚಿತ್ರ, ಶಂಕರ್ ಮಹಾದೇವನ್ ಮತ್ತು ತಂಡದವರ ಗಾಯನ, ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆ, ಗುರುಕಿರಣ್ ಅವರ ಸಂಗೀತ.

ನಾಗರಹಾವು ಚಿತ್ರದ ಗೀತೆ ಇದು. ಹಂಸಲೇಖ ಅವರ ರಚನೆ ಮತ್ತು ಸಂಗೀತ, ಉಪೇಂದ್ರ ಮತ್ತು ಅನುರಾಧ ಶ್ರೀರಾಮ್ ಅವರ ಗಾಯನ.

0: ಹುಡುಗಿ ಮನಸ್ಸು ನೋಯಿಸಬೇಡ ನಮ್ಮ ಸರದಾರ, ಹುಡುಗಿ ಕನಸು ನನಸು ಮಾಡುಬಾರೋ ಸರದಾರ.
1: ಕೋದಂಡರಾಮ ಚಿತ್ರದ ಗೀತೆ ಇದು. ಹರಿಹರನ್ ಮತ್ತು ಅನುರಾಧ ಶ್ರೀರಾಮ್ ಅವರ ಗಾಯನ, ವಿ ರವಿಚಂದ್ರನ್ ಅವರ ರಚನೆ ಮತ್ತು ಸಂಗೀತ.

ಇದು ನಿಮ್ಮ ಮೆಚ್ಚಿನ ಇದು ಭಾರತೀಯ ಆಕಾಶವಾಣಿ ಕನ್ನಡ ಸೇಫ್ಟ್ರೋನಲ್ಲಿ ಓಲ್ಡ್ ಇಸ್ ಗೋಲ್ಡ್ ಕನ್ನಡದ ಹಳೆಯ ಮಧುರ ಗೀತೆಗಳನ್ನ ಕೇಳ್ತಾ ಇದ್ದೀವಿ ಸ್ನೇಹಿತರೆ. ಮುಂದಿನ ಗೀತೆಯನ್ನು ಕೇಳುವಂತಹ ಸಮಯ ಕುರಿಗಳು ಸಾರ್ ಕುರಿಗಳು ಚಿತ್ರದ ಗೀತೆ ಇದು. ರಮೇಶ್ ಚಂದ್ರ, ಲತಾ ಹಂಸಲೇಖ ಮತ್ತು ಚಿತ್ರ ಶ್ರೀರಾಮ್ ಅವರ ಗಾಯನ, ಹಂಸಲೇಖ ಅವರ ರಚನೆ ಮತ್ತು ಸಂಗೀತ, ಅನುರಾಧ ಶ್ರೀರಾಮ್ ಅವರ ಗಾಯನ.

ಇದಾಗಿತ್ತು ಇಂದಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಕೇಳಿದಂಥ, ಕಿಳಿ ಮೆಚ್ಚಿಕೊಂಡಂಥ, ಸಂದೇಶ ಕಳಿಸಿದಂಥ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಇದು ನಿಮ್ಮ ಮೆಚ್ಚಿನ ವಿದ್ಯಾಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 6:00. ಈಗ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಜಾರ್ಖಂಡ್ ಸಂಯುಕ್ತ ನಾಗರಿಕ ಸೇವೆಗಳ ಪೂರ್ವಭಾವಿ ಪರೀಕ್ಷೆಯಲ್ಲಿ ನಡೆದಿದೆ ಎನ್ನಲಾದ ಅಕ್ರಮಗಳ ಕುರಿತು ಸಿಬಿಐನಿಂದ ಸ್ವತಂತ್ರ ಹಾಗೂ ಕಾಲಮಿತಿಯ ತನಿಖೆ ನಡೆಸುವಂತೆ ಕೋರಿ ಸಲ್ಲಿಸಲಾದ ಅರ್ಜಿಗೆ ಸಂಬಂಧಿಸಿದಂತೆ ಸುಪ್ರೀಂಕೋರ್ಟ್ ಇಂದು ಕೇಂದ್ರ ಮತ್ತು ಜಾರ್ಖಂಡ್ ಸರ್ಕಾರಕ್ಕೆ ನೋಟಿಸ್ ಜಾರಿ ಮಾಡಿದೆ. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಆರ್ಥಿಕ ಸಂಬಂಧಗಳ ಕಾರ್ಯದರ್ಶಿ ಹಾಗೂ ಬ್ರಿಕ್ಸ್ ಶೆರ್ಪಾ ಸುಧಾಕರ್ ದಲೇಲ ಮಾನವೀಯತೆ ಮೊದಲು ಎಂಬ ತತ್ವದ ಆಧಾರದ ಮೇಲೆ ಜನಕೇಂದ್ರಿತ ದೃಷ್ಟಿಕೋನದಿಂದ ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯನ್ನು ಮುನ್ನಡೆಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ಲಖನೌದಲ್ಲಿ ನಡೆದ 18ನೇ ಬ್ರಿಕ್ಸ್ ಶೈಕ್ಷಣಿಕ ವೇದಿಕೆಯ ಉದ್ಘಾಟನಾ ಅಧಿವೇಶನವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನವೀನ್ ಇಂದು ಸಂತ ಶಿರೋಮಣಿ ಶ್ರೀ ಗುರು ರವಿದಾಸ್ ಮಹಾರಾಜರ ಪ್ರಯತ್ನಗಳನ್ನು ಸ್ಮರಿಸಿದರು ಮತ್ತು ಅವರ ಆಲೋಚನೆಗಳು ಮತ್ತು ಕಾರ್ಯಗಳು ಸಾಮಾಜಿಕ ಅನಿಷ್ಟಗಳಿಗೆ ತೀವ್ರ ಹೊಡೆತ ನೀಡಿವೆ ಮತ್ತು ಸಾಮಾಜಿಕ ಸಾಮರಸ್ಯಕ್ಕೆ ಅಡಿಪಾಯ ಹಾಕಿವೆ ಎಂದು ಹೇಳಿದರು. ನವದೆಹಲಿಯಲ್ಲಿ ನಡೆದ ಸಮರಸ್ತ ಸಂಕಲ್ಪ ಅಭಿಯಾನವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ವಿಧಾನಸಭೆಯಲ್ಲಿಂದು ಸಚಿವ ನಾಗೇಂದ್ರ ಅವರ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಪಕ್ಷದ ಸದಸ್ಯರು ಸಭಾಧ್ಯಕ್ಷರ ಮುಂದಿನ ಬಾವಿಗೆ ಇಳಿದು ಪ್ರತಿಭಟನೆ ನಡೆಸಿ ಘೋಷಣೆ ಕೂಗುತ್ತಿರುವ ನಡುವೆ ಸದನವು ಧ್ವನಿಮತದ ಮೂಲಕ 8 ವಿಧೇಯಕಗಳಿಗೆ ಅನುಮೋದನೆ ನೀಡಿತು. ರಾಜ್ಯದಲ್ಲಿ 10,241 ಶಾಲೆಗಳ ದುರಸ್ತಿಗಾಗಿ 321 ಕೋಟಿ ರೂಪಾಯಿಗಳ ಅನುದಾನ ಬಿಡುಗಡೆ ಮಾಡಲಾಗಿದೆ. ಹಾಗೆಯೇ ಹೊಸದಾಗಿ ಕಳೆದ 3 ವರ್ಷಗಳಲ್ಲಿ 8,355 ಕೊಠಡಿಗಳ ನಿರ್ಮಾಣಕ್ಕೆ ಯೋಜನೆ ರೂಪಿಸಿ 1,228.79 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಲಾಗಿದೆ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪ ವಿಧಾನಪರಿಷತ್ನಲ್ಲಿಂದು ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಕರಡು ಮತದಾರರ ಪಟ್ಟಿಯನ್ನು ಜಿಲ್ಲಾಧಿಕಾರಿ ಡಾ ಕುಮಾರ್ ಪ್ರಕಟಿಸಿದರು. ಮಂಡ್ಯ ಜಿಲ್ಲೆಯಲ್ಲಿ ಒಟ್ಟು 14,08,364 ಮತದಾರರು ನೋಂದಣಿಯಾಗಿದ್ದು ಪುರುಷರಿಗಿಂತ ಮಹಿಳಾ ಮತದಾರರೇ ಹೆಚ್ಚಿದ್ದಾರೆ ಎಂದರು. ಕೊಲಂಬೋದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಶ್ರೀಲಂಕಾ ನಡುವಿನ 2ನೇ ಟೆಸ್ಟ್ ಕ್ರಿಕೆಟ್ ಪಂದ್ಯದಲ್ಲಿ ಮೊದಲ ಇನ್ನಿಂಗ್ಸ್ನಲ್ಲಿ 2ನೇ ದಿನವಾದ ಇಂದು ಭಾರತ 9 ವಿಕೆಟ್ನಷ್ಟಕ್ಕೆ 503 ರನ್ ಗಳಿಸಿ ಡಿಕ್ಲೇರ್ ಮಾಡಿಕೊಂಡಿದೆ. ಇತ್ತೀಚಿನ ವರದಿ ಬಂದಾಗ ಶ್ರೀಲಂಕಾ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 2 ವಿಕೆಟ್ನಷ್ಟಕ್ಕೆ 8 ರನ್ ಮಾಡಿ ಆಡುತ್ತಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 7:00.

0: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗ್, ಶಾಪಿಂಗ್. ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
1: ಹಾಗೆ ಹೇಳು ಮತ್ತೆ.
0: ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
3: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಇದು ನಿಮ್ಮ ಮೆಚ್ಚಿನ ಇದು ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 6:47. ಈ ಸಮಯ ಗಾನಭಿಜಾನ ಕಾರ್ಯಕ್ರಮದ ಸಮಯ. ಗಾನಭಿಜಾನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ಗಾನಭಿಜಾನ ಕಾರ್ಯಕ್ರಮದ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ಅಲ್ವಾ ಸ್ನೇಹಿತರೆ? ವಿಶೇಷವಾದ ವಿಷಯಗಳನ್ನು ಹೊತ್ತು ತಂದು ಆ ವಿಷಯದ ಕುರಿತು ಮಾತನಾಡ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು

ಹೀಗೆ ಗೀತೆಗಳ ಜೊತೆಗೆ ಸಾಗೋದೇ ಗಾನಭಜನ ಕಾರ್ಯಕ್ರಮ. ಇನ್ನು ಏನು ವಿಷಯವನ್ನು ಮಾತನಾಡ್ತೀನಿ ಅಂತ ತಿಳಿಸ್ತೀನಿ. ಅದಕ್ಕೂ ಮುಂಚೆ ನಮ್ಮ ವಾಟ್ಸಪ್ ಸಂಖ್ಯೆಯನ್ನು ನೋಟ್ ಮಾಡಿಟ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಕ್ಕಾಗಿ ವಾಟ್ಸಪ್ ಸಂಖ್ಯೆ ಹೀಗಿದೆ 9489 ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಹಾಗೆ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಾ ಇರುವಂಥ ವಿಷಯ ಏನಪ್ಪ ಅಂತ ಅಂದರೆ, ಇದು ಒಂದು ಸ್ಥಳ, ಈ ಒಂದು ಸ್ಥಳ ವಿಶೇಷವಾದ ಸ್ಥಳ, ಮನೆಯಲ್ಲಿ ಇರುವಂಥ ಸ್ಥಳ. ಯಾವ ಸ್ಥಳದ ಕುರಿತು ನಾವು ಮಾತನಾಡ್ತೀವಿ ಅಂತ ಹೇಳ್ತೀನಿ. ಈ ಒಂದು ಗೀತೆಯ ನಂತರ ಗೆಸ್ ಮಾಡ್ತೀರಿ ಯಾವ ಸ್ಥಳದ ಬಗ್ಗೆ ನಾವು ಮಾತನಾಡಬಹುದು ಅಂತ. ಮನೆಯಲ್ಲಿರುವಂಥ ಒಂದು ವಿಶೇಷವಾದ ಸ್ಥಳ, ಅನೇಕ ಸವಿ ನೆನಪುಗಳ ಸ್ಥಳ, ಆ ಒಂದು ಸ್ಥಳ ಯಾವುದು ಅಂತ ಹೇಳಿ ಒಂದು ಗೀತೆಯ ಕಾಲಾವಕಾಶ

ಸೆಫ್ಟರ್ನಲ್ಲಿ ಗಾನಭಜನ ಕಾರ್ಯಕ್ರಮದಲ್ಲಿ ನಾವು ವಿದ್ಯುತ್ ಸ್ನೇಹಿತರೆ ಇಂದಿನ ಗಾನಭಜನ ಕಾರ್ಯಕ್ರಮದಲ್ಲಿ ಏನು ವಿಷಯವನ್ನು ಮಾತನಾಡ್ಬೋದು ಅಂತ ಗೆಸ್ ಮಾಡಿ ಅಂತ ಹೇಳಿದೆ. ಮನೆಯ ಒಂದು ಭಾಗ ಇದು ಯಾವುದು ಆ ಒಂದು ಸ್ಥಳ ಅಂತ ಕೇಳಿದೆ. ನಮ್ಮ ಅನೇಕ ಸ್ನೇಹಿತರ ಒಂದು ಪ್ರಯತ್ನ ಇದೆ, ಯಾರೆಲ್ಲ ಏನೆಲ್ಲ ಗೆಸ್ ಮಾಡಿದರೆ ಅಂತ ನೋಡೋಣ ಬನ್ನಿ. ಹಲಸೂರಿನ ರಾಜೇಶ್ ಅವರು ಕಾರ್ಯಕ್ರಮದಲ್ಲಿ ಜೊತೆಗಿರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಹಳ ಧನ್ಯವಾದ ರಾಜೇಶ್ ಅವರೇ. ಹಾಗೆ ಅನಂತರಾಜ್ ಗೊರ್ಲಡ್ಕು ಹಿರಿಯೂರು ತಾಲೂಕಿನಿಂದ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದಾರೆ. ರಾಣಿಯವರು ಹಳೆಬೀಡಿನಿಂದ ಎಲ್ಲರಿಗೂ ಧನ್ಯವಾದ ಸ್ನೇಹಿತರೆ. ಹಾಗೆ ಯಾರಿದು ಅಮೃತ ರಮೇಶ್ ಅವರು ವಾಸ್ತುಸ್ಥಳ ಇರಬೇಕು ಅಂತ ಇವ್ರು ಗೆಸ್ ಮಾಡ್ತಾ ಇದ್ದಾರೆ. ದೇವರ ಮನೆ ಅಡುಗೆ ಮನೆ ಅಂತ ಪದ್ಮಶ್ರೀ ಕುಟುಂಬದಿಂದ ರಾಮಚಂದ್ರಪುರಂ ಬೆಂಗಳೂರು ಇವರು ಹೇಳ್ತಾ ಇದ್ದಾರೆ. ಹಾಗೆ ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರದಿಂದ ಸಂದೇಶವನ್ನು ಕಳಿಸಿ ದೇವರ ಕೋಣೆ ಬಗ್ಗೆ ಇರ್ಬೋದು ಅಂತ ಹೇಳ್ತಾ ಇದ್ದಾರೆ. ಟೆರೆಸ್ ಬಗ್ಗೆ ಇರ್ಬೋದಾ ಅಂತ ಹೇಳ್ತಾ ಇದ್ದಾರೆ ದಿವ್ಯ ಅವರು. ಹಾಗೆ ಡಾಕ್ಟರ್ ಅನಂತಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆಯಿಂದ ಪಾಕಶಾಲೆ ಬಗ್ಗೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕೌಸಲ್ ಅವರು ಬನಶಂಕರಿಯಿಂದ ಅಪ್ಪು ಆ ಹಾಡು ಅಂತ ಖುಷಿ ಪಡ್ತಾ ಇದ್ದಾರೆ. ಸೂಪರ್ ಪ್ರೋಗ್ರಾಮ್ ಅಂತ ಹೇಳ್ತಾ ಇದ್ದಾರೆ. ಸಂಜೀವ ರೆಡ್ಡಿ ಬಿಸಿ ಭೀಮನಕೆರೆಯಿಂದ ದೇವರ ಕೋಣೆ ಮನೆ ಮೂಲೆ ಅಥವಾ ಮನೆಯ ಅಟ್ಟದ ಮೊದಲ ಅಂತಸ್ತಿನ ಮುಖ್ಯ ವಸ್ತುಗಳನ್ನು ಬಚ್ಚಿಡುವ ಸ್ಥಳ ಇರಬಹುದಾ ಅಥವಾ ಅಂತ ಕ್ವಶನ್ ಮಾರ್ಕ್ ಹಾಕಿದ್ದಾರೆ. ಉಮೇಶ್ ಅವರು ಸಿರಿಗೆರೆಯಿಂದ ಮನೆಯ ಅವಸ್ಥಿಲ ಬಗ್ಗೆ ಇರಬಹುದು ಅಥವಾ ಮನೆಯ ಚಾವಡಿ ಬಗ್ಗೆ ಇರಬಹುದು ಅಂತ ಪೂರ್ಣಿಮಾ ರಾಘವೇಂದ್ರ ಕುಂದಾಪುರದಿಂದ ಹೇಳ್ತಾ ಇದ್ದಾರೆ. ಹೌದು, ಆಲ್ಮೋಸ್ಟ್ ಪೂರ್ಣಿಮಾ ರಾಘವೇಂದ್ರ ಅವರೇ, ನೀವೊಬ್ಬರು ಬಂದರೆ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಿರುವಂಥ ವಿಷಯ ಪಡಸಾಲೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಏನಂತಾರೆ, ಹಾಗೆ ಮೈಸೂರು ಭಾಗದಲ್ಲಂತೂ ಪಡಸಾಲೆ ಅಂತ ಕರೀತಾರೆ. ಏನಾದರೂ ನಮ್ಮ ಕರಾವಳಿ ಭಾಗದಲ್ಲಿ ಬೇರೆ ಏನಾದರೂ ಹೆಸರಿನಿಂದ ಕರೀತಿದ್ರೆ ಅದನ್ನು ತಿಳಿಸ್ಕೊಡಿ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಿರುವಂಥ ವಿಷಯ ತೆಗೆದುಕೊಂಡಿರುವಂತಹ ವಿಷಯ ಏನಪ್ಪ ಅಂತ ಅಂದರೆ ಪಡಸಾಲೆ. ಪಡಸಾಲೆ ಬಗ್ಗೆ ಏನಿದೆ ಮಾತು ಅಂತ ಅಂದರೆ, ಪಡಸಾಲೆ ಅನ್ನೋದು ಮನೆಯ ಮುಂದೆ ಇರುವಂತಹ ಒಂದು ಜಾಗ. ಇಂದಿನ ಕಾರ್ಯಕ್ರಮದಲ್ಲಿ ಈ ಪಡಸಾಲೆ ಕುರಿತು ಮಾತನಾಡೋಣ, ಯಾಕಂದರೆ ಇದು ಮನೆಯ ಮುಂದಿನ ಸಿಹಿ ನೆನಪು. ಪಡಸಾಲೆಯಲ್ಲಿ ನಮ್ಮ ಬಾಲ್ಯಗಳನ್ನು ನಾವೆಲ್ಲ ಕಳೆದಿದ್ದೀವಿ. ಗ್ರಾಮೀಣರ ಎಲ್ಲರ ಮನೆಗಳಲ್ಲಿ ಹಿಂದಿನ ಕಾಲದಲ್ಲಿ ಎಲ್ಲ ಮನೆಗಳಲ್ಲಿ ಪಡಸಾಲೆ ಇರ್ತಾ ಇತ್ತು, ಹಿತ್ತಲು ಇರ್ತಾ ಇತ್ತು. ಹಿತ್ತಲ ಕುರಿತು ನಮ್ಮ ಬೇಂದ್ರೆಯವರು ಒಂದು ಕವಿತೆಯನ್ನು ಬರೆದು ಬಿಟ್ಟಿದ್ದಾರೆ. ಹಾಗೆ ಪಡಸಾಲೆಯ ಕುರಿತು ಅನೇಕರು ಬರೆಯುವಂಥ ಪ್ರಯತ್ನವನ್ನು ಖಂಡಿತ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ಇಂದಿನ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರನ್ನು ಒಂದಷ್ಟು ವರ್ಷ ನಿಮ್ಮ ಬಾಲ್ಯಕ್ಕೆ ವಾಪಸ್ ಕರೆದುಕೊಂಡೋಗಿ ಅಥವಾ ನಿಮ್ಮ ಮನೆಗಳಲ್ಲಿ ಇನ್ನೂ ಪಡಸಾಲೆ ಉಳಿಸ್ಕೊಂಡಿದ್ರೆ ಆ ಪಡಸಾಲೆ ಮೇಲೆ ಕೂರಿಸಿ ನಿಮ್ಮ ಜೊತೆ ಮಾತನಾಡ್ತಾ ನಿಮ್ಮ ಅನುಭವಗಳನ್ನು ಕೇಳ್ತಾ ಇಂದಿನ ಕಾರ್ಯಕ್ರಮದಲ್ಲಿ ಸಾಗೋಣ. ಸ್ನೇಹಿತರೆ, ಕೇಳ್ತಾ ಇರಿ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ಭಾರತೀಯ ಆಕಾಶವಾಣಿ ಕನ್ನಡ ಗಾನಭಜಾನ ಕಾರ್ಯಕ್ರಮದಲ್ಲಿ ನಾವು ಇದೀವಿ ಸ್ನೇಹಿತರೆ. ಇಂದಿನ ಗಾನಭಜಾನ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಿರುವಂತಹ ವಿಷಯ ಪಡಸಾಲೆ ಅನ್ನುವಂಥ ವಿಷಯವನ್ನು ತೆಗೆದುಕೊಂಡಿದ್ದೀವಿ. ಪಡಸಾಲೆಯನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ ಸ್ನೇಹಿತರೆ. ಪಡಸಾಲೆ ಮನೆಯ ಮುಂದಿನ ಒಂದು ಭಾಗ ಇದು. ಕಂಬದ ಮನೆಗಳಿದ್ದರೆ ಮನೆಯನ್ನು ಮನೆಯ ಒಳಗಡೆ ಹೋಗೋದಕ್ಕೆ ಬಾಗಿಲಿಗೆ ಒಂದೆರಡು ಮೂರು ಸ್ಟೆಪ್ಸ್ ಥರ ಇರ್ತಾ ಇತ್ತು. ಆವಾಗಿನ ಮನೆಗಳೆಲ್ಲ ಆ ಕಡೆ ಈ ಕಡೆ ಎರಡು ಬದಿಗಳಲ್ಲಿ ಈ ಪಡಸಾಲೆಯನ್ನು ನಿರ್ಮಾಣ ಮಾಡಲಾಗ್ತಿತ್ತು. ಪಡಸಾಲೆಯ ಮುಂದೆ ಕೆಲವರು ಕೊಟ್ಟಿಗೆಯನ್ನು ಸಹ ಮಾಡ್ಕೊತಾ ಇದ್ರು. ಹಸುಗಳನ್ನು ಅಲ್ಲಿ ಕೂರಿಸಿ ಆ ಪಡಸಾಲೆ ಮೇಲೆ ಹಸುಗಳಿಗೆ ಹುಲ್ಲು ತಿನ್ನಿಸೋದು. ವಿಶೇಷವಾಗಿ ಗ್ರಾಮೀಣ ಬದುಕನ್ನು ನೋಡಿದಂಥವ್ರಿಗೆ ಎಲ್ಲರಿಗೂ ಗೊತ್ತಿರುತ್ತೆ ಏನಪ್ಪ ಅಂತ ಅಂದರೆ ಹಸುಗಳಿಗೆ ಹಸಿರು ಹುಲ್ಲು ಮಳೆಗಾಲದ ಈ ಸಂದರ್ಭದಲ್ಲಿ ವಿಶೇಷವಾಗಿ ಜೋಳದ ಕಡ್ಡಿಯನ್ನು ಹೊಲದಲ್ಲಿ ಅವರ ತೋಟಗಳಲ್ಲಿ ಹಾಕಿರ್ತಾರೆ. ಆ ಜೋಳದ ಕಡ್ಡಿಯನ್ನು ಯಾವುದೇ ವಿಶೇಷ ಬಗೆಯ ಹುಲ್ಲನ್ನು ಹಸುಗಳಿಗೆ ಅವರ ಪ್ರಾಂತ್ಯಕ್ಕನುಗುಣವಾಗಿ ಆ ಹುಲ್ಲನ್ನು ಕಟ್ ಮಾಡಿ ತಂದು ಪಡಸಾಲೆ ಮೇಲೆ ಕೂತ್ಕೊಂಡು ಹಸುಗಳಿಗೆ ತಿನ್ನಿಸ್ತಾ ಇದ್ದಂಥ ಒಂದು ನೆನಪನ್ನು ನೆನಪು ಮಾಡ್ಕೊಳ್ಳಿ. ಪಡಸಾಲೆ ಕೇವಲ ಜನಗಳಿಗೆ ಕೂತ್ಕೊಳ್ಳೋದಕ್ಕೆ ಅಲ್ಲ, ಹಸುಗಳಿಗೂ ಸಹ ಪಡಸಾಲೆಯಲ್ಲಿ ಒಂದು ಪಾಲಿರ್ತಿತ್ತು. ನಮ್ಮ ಗ್ರಾಮೀಣರ ಬದುಕಲ್ಲಿ ಹಸು ದನಗಳು ಅವರ ಜೀವನದ ಅವಿಭಾಜ್ಯ ಅಂಗಗಳಾಗಿರ್ತಾ ಇತ್ತು. ಈ ಹಸು ದನಗಳಿಗೆ ಒಂದು ಹುಲ್ಲನ್ನು ತಿನ್ನಿಸೋದು ಸಹ ಒಂದು ನೆನಪಿನ ಒಂದು ಸವಿಯಾದ ನೆನಪಿನ ಒಂದು ಬುತ್ತಿಯನ್ನು ತೆರೆದಿಟ್ಕೊಳ್ಳುತ್ತೆ. ಇನ್ನು ಪಡಸಾಲೆ ಅಂತ ಅಂದರೆ ಈಗಾಗಲೇ ಹೇಳಿದೆ, ಎರಡು ಆ ಕಡೆ ಈ ಕಡೆ ಬಾಗಿಲಿನ ಎರಡು ಬದಿಗಳಲ್ಲಿ ಪಡಸಾಲೆ ಇರುತ್ತೆ. ಮುಂದೆ ಕಂಬಗಳಿರ್ತವೆ, ಅಂದರೆ ಮನೆ ಎಷ್ಟು ದೊಡ್ಡದಾಗಿದೆ ಅಷ್ಟು ಕಂಬಗಳು ಬೇಕಾಗುತ್ತೆ. ಚಿಕ್ಕದಾಗಿದ್ದರೆ ಪಡಸಾಲೆ ಎರಡು ಕಂಬ ಅಥವಾ ಒಂದೊಂದು ಕಂಬಗಳು ಸಾಕು ಮಧ್ಯದಲ್ಲಿ ಅದಕ್ಕೆ ಬ್ಯಾಲೆನ್ಸನ್ನು ಕೊಟ್ಕೊಳ್ಳೋದಕ್ಕೆ. ಪಡಸಾಲೆ ದೊಡ್ಡದಾಗಿದ್ದರೆ ಆ ಒಂದು ಕಂಬಗಳನ್ನು ಸಹ ಒಂದು ನೀಟಾಗಿ ಒಳ್ಳೆಯ ಮರವನ್ನು ನೋಡಿ ಆಯ್ಕೆಯನ್ನು ಮಾಡಿಕೊಂಡು ಆ ಕಂಬದ ಮೇಲೆ ಒಂದು ಬಗೆಯ ತಿಳಿಯಾದ ಚಿತ್ತಾರ ಇರುತ್ತೆ. ಅದರ ಬೇಸ್ನಲ್ಲಿ ಒಂದು ತಾಮ್ರದ ತಗಡು ಆ ಒಂದು ಕಂಬಗಳಿಗೆ ಆ ಒಂದು ಅದನ್ನು ಕಚ್ಚಿಸಿರ್ತಾರೆ, ಅದಕ್ಕೊಂದು ಬ್ಯಾಲೆನ್ಸ್ ಆಗಿರಲಿ ಅಂತ. ಅದರ ಮೇಲೆ ಅದರ ಕೆಳಗಡೆ ದಪ್ಪದಾದ ಕಲ್ಲುಗಳು ಕಲ್ಲುಗಳನ್ನು ಆ ಕಲ್ಲುಗಳು ಸಹ ಡಿಸೈನ್ ಡಿಸೈನ್ ಆಗಿರುತ್ತೆ. ಯಾರ್ಯಾರಿಗೆ ಯಾವ ರೀತಿ ಡಿಸೈನ್ ಬೇಕೋ ಆ ಥರ ಡಿಸೈನನ್ನು ಮಾಡಿಸ್ಕೊತಾರೆ. ಆ ಕಲ್ಲುಗಳನ್ನು ಸಹ ಆಯ್ದು ಹೀಗೇ ಇರಬೇಕು ಡಿಸೈನ್ ಅಂತ ಪಡಸಾಲೆಯನ್ನು ಮನೆಗಳಲ್ಲಿ ಮಾಡಿಸ್ತಾ ಇದ್ರು. ಪಡಸಾಲೆ ವಿಶಾಲವಾಗಿದ್ದರೆ ಎಷ್ಟೇ ಜನ ಅಲ್ಲಿ ಬಂದರೂ ವಿಶಾಲವಾಗಿ ಪಡಸಾಲೆಯಲ್ಲೇ ಮಲ್ಕೊಬಿಡ್ತಾ ಇದ್ರು. ಹಿಂದೆ ಎಲ್ಲ ಯಾರೋ ಬಸ್ ಮಿಸ್ ಆದಂಥ ಯಾರೋ ಅನಾಮಿಕರು ಇರ್ಬೋದು, ಅವ್ರು ಬಂದು ಮನೆ ಪಡಸಾಲೆಯಲ್ಲಿ ಮಲ್ಕೋತಾ ಇದ್ರು. ಅಥವಾ ಇನ್ಯಾರ್ದು ಒಂದು ಊರಿಂದ ಮತ್ತೊಂದು ಊರಿಗೆ ಹೋಗುವಂಥ ಜನಗಳು ಸಹ ಪಡಸಾಲೆಯಲ್ಲಿ ಮಲಗಿದ್ದು ಸ್ವಲ್ಪ ಹೊತ್ತು ರೆಸ್ಟನ್ನು ಮಾಡಿ ಹೋಗ್ತಾಯಿದ್ರು. ಹೀಗೆ ಪಡಸಾಲೆ ಬಗ್ಗೆ ಹೇಳ್ತಾ ಇದ್ದರೆ ಒಂದಷ್ಟು ಖುಷಿಯ ದಿನಗಳು ನಿಮಗೆಲ್ಲ ತೆರೆದುಕೊಂಡೇ ತೆರೆದುಕೊಳ್ಳುತ್ತೆ ಅಂತ ನನಗೆ ಗೊತ್ತಿದೆ ಸ್ನೇಹಿತರೆ. ನಿಮ್ಮ ಅನುಭವಗಳನ್ನು ಹಂಚ್ಕೊಳ್ಳಿ ನಮ್ಮ ಮಾತುಗಳ ಜೊತೆ. ನಿಮ್ಮ ಅನುಭವಗಳನ್ನು ನೋಡ್ತಾ ನಾವು ಸಾಗೋಣ ಮತ್ತೊಂದು ಗೀತೆಯ ಕಾಲಾವಕಾಶ.

ಇಂದಿನ ಗಾನಭಜನ ಕಾರ್ಯಕ್ರಮದಲ್ಲಿ ಪಡಸಾಲೆ ಮನೆಯ ಮುಂದಿನ ಸಿಹಿ ನೆನಪು ಅನ್ನುವಂಥ ವಿಷಯವನ್ನು ತೆಗೆದುಕೊಂಡು ನಿಮ್ಮ ನೆನಪಿನ ಬುದ್ಧಿಯನ್ನು ಹೊತ್ತು ತರುವಂಥ ಕೆಲಸವನ್ನು ಇಂದಿನ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಪಡಸಾಲೆ ಅಂದರೆ ಈಗಾಗಲೇ ಅದರ ಒಂದು ವಿವರಣೆಯನ್ನು ನಿಮಗೆ ಕೊಟ್ಟಿದ್ದೀನಿ. ಪಡಸಾಲೆ ಮೊದಲನೇ ಸ್ಟಾಪ್ ಆಗಿರುತ್ತೆ ಯಾವಾಗಲೂ ಮನೆಗೆ ಹೋಗೋದಕ್ಕೂ ಮುಂಚೆನೆ. ಎಲ್ಲೋ ದೂರದಿಂದ ದಣಿದು ಬಂದಾಗ ಒಂದಷ್ಟು ಕಾಲ ಪಡಸಾಲೆಯಲ್ಲಿ ಕೂತಿದ್ದು, ಕಾಲನ ಹಳ್ಳಿಯಲ್ಲಿ ಯಾರೂ ಸಹ ಕಾಲನ ತೊಳೆದೆ ಮನೆ ಒಳಗಡೆ ಹೋಗೋದಿಲ್ಲ. ಕಾಲನ ಎರಡು ಕಾಲುಗಳನ್ನು ತೊಳೆದುಕೊಂಡು ಒಮ್ಮೆ ಪಡಸಾಲೆಯಲ್ಲಿ ಕೂತು ಸ್ವಲ್ಪ ವಿಶ್ರಾಂತಿಯನ್ನು ಪಡೆದುಕೊಂಡು ನಂತರ ಒಳಗೋಗೋದು. ಒಮ್ಮೊಮ್ಮೆ ಪಡಸಾಲೆಯಲ್ಲಿ ಕೂತು ಅಲ್ಲೇ ನೀರನ್ನು ಕುಡಿದು ಅಥವಾ ಯಾವುದಾದ್ರೂ ತಂಪಾದ ಪಾನೀಯವನ್ನು ಕುಡಿದು ನಂತರ ಮನೆಯ ಒಳಗೆ ಹೋಗೋದು. ಮೊದಲನೇ ಸ್ಟಾಪ್ ಈ ಪಡಸಾಲೆನೇ ಆಗಿರುತ್ತೆ. ಹಾಗೆ ಮನೆಯಿಂದ ಹೊರಗೆ ಹೋಗುವಾಗೂ ಸಹ ಎಷ್ಟೋ ಬಾರಿ ಮನೆಯಿಂದ ಹೊರಗೆ ಬಂದು ಪಡಸಾಲೆಯಲ್ಲಿ ಒಂದಷ್ಟು ಹೊತ್ತು ಕೂತು ನಂತರ ಅಂದಿನ ಕೆಲಸಗಳಿಗೆ ಹೋಗೋದು ಉಂಟು. ಹಾಗೆ ಪಡಸಾಲೆ ಅಂತ ಅಂದರೆ ಪಡಸಾಲೆಯಲ್ಲಿ ಅನೇಕ ಸಂದೇಶಗಳು ರವಾನೆ ಆಗಿಬಿಡುತ್ತೆ. ಮಾತನ್ನು ಅಮ್ಮನ ಮಾತನ್ನು ಕೇಳದ ಮಕ್ಕಳಿಗೆ ಪಡಸಾಲೆಯಲ್ಲಿ ಬಂದು ಅಪ್ಪ ಬಂದು ಕೂತ್ರೆ ಸಾಕು, ಅಲ್ಲಿ ಒಳಗಡೆ ಹೇಳಿದ ಮಾತನ್ನು ಕೇಳ್ತಾ ಇರ್ತಾರೆ ತಾತ ಅಥವಾ ಅಪ್ಪ. ಯಾರೇ ಮನೆಯ ಗಂಡಸರು ಯಾರೇ ಇರ್ಬೋದು, ಅವರು ಹೊರಗಡೆ ಹೋಗಿ ಮನೆಗೆ ಬಂದ ತಕ್ಷಣ ಏನೇ ಆಟವನ್ನು ಆಡ್ತಿದ್ದಂಥ ಮಕ್ಕಳು ಅವರ ಕೆಲಸಗಳನ್ನು ಬಿಟ್ಟು ಅಪ್ಪ ಬಂದರು ತಾತ ಬಂದರು ಅಂತ ಭಯವನ್ನು ಪಟ್ಟು ಮನೆಯಲ್ಲಿರುವಂಥ ಅಮ್ಮ ಅಥವಾ ಅಜ್ಜಿಯ ಮಾತನ್ನು ಹೇಳ್ದಂಗೆ ಕೇಳುವಂಥ ಜಾಗ, ಅಲ್ಲಿಂದಲೇ ಒಂದು ಕೂಗಿದೆಯಲ್ಲ ಪಡಸಾಲೆಯಿಂದ ಬರುವಂಥ ಕೂಗು ಎಲ್ಲ ಗ್ರಾಮೀಣ ಮಕ್ಕಳಿಗೆ ನೆನಪಿದ್ದೇ ಇರುತ್ತೆ. ಅಲ್ಲಿಂದ ಕೂಗಿದಾಗ ಅಪ್ಪನ ತಾತನ ವಾಯ್ಸ್ ಹೇಗೆ ಬರುತ್ತೆ ಅನ್ನೋದು ನಮ್ಮೆಲ್ಲರ ಮನಸ್ಸಲ್ಲಿ ಉಳಿದುಬಿಟ್ಟಿರುತ್ತೆ. ಅವ್ರು ಅಲ್ಲಿಂದ ಕೂಗ್ತಾ ಇದ್ದಾಗ ಓ ಅಪ್ಪ ಬಂತು ಮನೆ ಮುಂದೆ ಇದೆ ಪಡಸಾಲೆ ಹತ್ರ ಕೂತಿದೆ ತಾತ ಕೂತಿದೆ ಅನ್ನುವಂಥ ಭಾವನೆ ನಮಗೆ ಬಂದುಬಿಡ್ತಾ ಇತ್ತು. ಓಕೆ ಅವ್ರು ಹೇಳ್ತಾ ಇದ್ದಾರೆ, ಇನ್ನು ನಾವಿನ್ನ ಅಜ್ಜಿನ ಅಮ್ಮನನ್ನು ಹೊಟ್ಟೆ ಹೊರಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದು ನಮ್ಮ ಕೆಲಸಗಳೇನಿತ್ತು ಓದೋದಿರ್ಬೋದು ಅಥವಾ ಸಹಾಯ ಮಾಡೋದಿರ್ಬೋದು ಅದರ ಕಡೆ ಗಮನವನ್ನು ಕೊಡ್ತಾ ಇದ್ವಿ. ಇದು ಪಡಸಾಲೆಯ ಮತ್ತಷ್ಟು ಸಿಹಿಯಾದ ನೆನಪನ್ನು ನಿಮ್ಮ ಹತ್ರ ಹಂಚ್ಕೊಳ್ತೀನಿ ಸ್ನೇಹಿತರೆ. ನೀವು ಸಹ ನಿಮ್ಮ ಅನುಭವಗಳನ್ನು ಹಂಚ್ಕೊಳ್ಳಿ. ಸಾಕಷ್ಟು ಸಂದೇಶಗಳು ಬರ್ತಾ ಇದೆ, ಆ ಸಂದೇಶಗಳನ್ನೆಲ್ಲ ಖಂಡಿತ ನಾನು ಆದಷ್ಟು ಬೇಗ ನೋಡುವಂಥ ಕೆಲಸವನ್ನು ಮಾಡ್ತೀನಿ. ನಿಮ್ಮ ಸಂದೇಶಗಳು ಬರಲಿ ಕೇಳ್ತಾ ಇರಿ. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಗಾನಭಜನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ.

ಗಣಭಜನ ಕಾರ್ಯಕ್ರಮದಲ್ಲಿಂದು ಪಡಸಾಲೆ ಮನೆಯ ಮುಂದಿನ ಸಿಹಿಯಾದ ನೆನಪು ಅನ್ನುವಂಥ ವಿಷಯವನ್ನು ಕುರಿತು ಮಾತನಾಡ್ತಿದ್ದೀವಿ. ಪಡಸಾಲೆ ಮನೆಯಲ್ಲಿರುವಂಥ ಮಕ್ಕಳಿಗೆ ಮೊದಲನೇ ಪ್ಲೇ ಗ್ರೌಂಡ್. ಪಡಸಾಲೆ ದೊಡ್ಡದಾಗಿದ್ದರಂದು ಮುಗೀತು, ಮಕ್ಕಳಿಗೆ ಅಲ್ಲೇ ಕ್ರಿಕೆಟ್, ಅಲ್ಲೇ ಶಟಲ್, ಅಲ್ಲೇ ಅವ್ರು ಬೇಕಾದ ಎಲ್ಲ ಆಟಗಳನ್ನು ಆಡೋದಕ್ಕೆ ಆರಂಭಿಸ್ಬಿಡ್ತಾರೆ. ಪಡಸಾಲೆ ಅಷ್ಟು ಇಂಪಾರ್ಟೆಂಟ್. ಪಡಸಾಲೆ ಸ್ಟೇಜನ್ನು ಮೀರಿ ನೆಕ್ಸ್ಟ್ ಅವರು ರೋಡ್ಗೆ ಹೋಗ್ತಾರೆ, ಮನೆಯ ಮುಂದಿನ ರಸ್ತೆಗೆ ಮಕ್ಕಳು ಆಟ ಆಡೋದಕ್ಕೆ ಹೋಗ್ತಾರೆ. ಆದರೆ ಪಡಸಾಲೆ ಯಾವಾಗೂ ಮೊದಲನೇ ಅವರ ಒಂದು ಆಟದ ಜಾಗ ಆಗಿರುತ್ತೆ. ಹಾಗೆ ಅವರ ಹೋಮ್ವರ್ಕ್ಗಳು, ಓದುವಂಥ ಕೆಲಸ, ಇವೆಲ್ಲವೂ ಅವರ ಇತರೆ ಎಲ್ಲ ಆಟಗಳನ್ನು, ಕೆಲಸಗಳನ್ನು, ತಮ್ಮ ಹೋಮ್ವರ್ಕನ್ನು ಮಾಡುವಂಥ ಜಾಗ ಇದು. ಮನೆಗೆ ಬಂದಂತಹ ಹಿರಿಯರ ತೊಡೆ ಮೇಲೆ ಕೂತು ಒಂದಷ್ಟು ಹೊತ್ತು ಹೊರಗಡೆ ನೋಡುವಂತಹ, ಅವರ ಜೊತೆ ಕೂತು ಮಾತನಾಡುವಂತಹ ಜಾಗ ಅದು. ಪಡಸಾಲೆ ಅಂದರೆ ಹಾಗೇ, ಎಲ್ಲರಿಗೂ ಮೊದಲನೇ ವೆಲ್ಕಮಲ್ಲಿ, ಎಲ್ಲರದ್ದು ಮೊದಲನೇ ಸೆಟ್ಟಿಂಗಲ್ಲಿ, ಹಾಗೆ ಮಕ್ಕಳ ಮೊದಲ ಪ್ಲೇ ಗ್ರೌಂಡ್ ಸಹ ಈ ಪಡಸಾಲೆನೇ ಆಗಿರುತ್ತೆ. ಪಡಸಾಲೆಯಲ್ಲಿ ಇನ್ನೂ ನಿಮಗೆಲ್ಲ ಗೊತ್ತೇ ಇದೆ, ಏನೆಲ್ಲ ನಾವು ಇಂಡೋರ್ ಗೇಮ್ಸನ್ನು ಆಡ್ಬೋದು, ಆ ಎಲ್ಲ ಆಟಗಳನ್ನು ನಾವು ಆಡ್ಬೋದು. ಈ ಘಟ್ಟಮನೆ ಅಂತ ಕರೀತಾರೆ ನಮ್ಮ ಕಡೆ ಆ ಒಂದು ಆಟ, ಹುಲಿ ಮನೆ, ಹಾಗೆ ಕೇರಮ್ ಬೋರ್ಡ್, ಏನೆಲ್ಲ ಆಟವನ್ನು ಆಡ್ಬೋದು, ಇವೆಲ್ಲ ಆಟಗಳನ್ನು ನಾವು, ಹಾವು ಏಣಿ ಆಟ, ಎಲ್ಲ ಆಟಗಳನ್ನು ಸಹ ಪಡಸಾಲೆಯಲ್ಲ ಆಡ್ಕೊಳ್ಬೋದು. ಏನಿಲ್ಲ ಅಂದರೆ ಅಲ್ಲೇ ಒಂದು ಸೀಮೆ ಸುಣ್ಣವನ್ನು ತೆಗೆದುಕೊಂಡು ಬರೆದು ಅಥವಾ ಒಂದು ಇದ್ದಲನ್ನು ತೆಗೆದುಕೊಂಡು ಅಲ್ಲೇ ಒಂದು ನಮ್ಗೆ ಯಾವ ಬೇಕು ಆ ಒಂದು ಆಟದ ಮನೆಯನ್ನು ಬರೆದು ಅಲ್ಲಿ ಕೂತು ಆಟವನ್ನು ಆಡುವಂಥದ್ದು. ಮೊಬೈಲ್ಗಳು ಬರದೇ ಇದ್ದಂಥ ಪ್ರಪಂಚವನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ ಸ್ನೇಹಿತರೆ. ಆಟಗಳ ಮೂಲಕವೇ ಪ್ರತಿದಿನ ಸಮಯವನ್ನು ಮಕ್ಕಳು ಕಳೀತಾ ಇದ್ರು. ಅದು ಔಟ್ಡೋರ್ ಆ್ಯಕ್ಟಿವಿಟೀಸ್ ಆದರೆ, ಇಂಡೋರ್ ಆ್ಯಕ್ಟಿವಿಟೀಸ್ ಆದರೂ ಸಹ ಮಕ್ಕಳು ಆಟದಲ್ಲಿ ತಲ್ಲೀನರಾಗಿ ತಮ್ಮ ಆಟಗಳನ್ನು ಆಡ್ತಾ ಇದ್ರು. ಹೀಗೆ ಮಕ್ಕಳಿಗೆ ಮೊದಲನೆಯ ಪ್ಲೇ ಗ್ರೌಂಡ್ ಆದದ್ದು ಮನೆಯ ಮುಂದಿನ ಪಡಸಾಲೆ. ಇದರ ಕುರಿತು ಮತ್ತಷ್ಟು ಮಾತನಾಡೋಣ ಈ ಒಂದು ಗೀತೆಯ ನಂತರ. ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ಭಾರತೀಯ ಆಕಾಶವಾಣಿ ಕನ್ನಡ.

ಗಣಭಜನ ಕಾರ್ಯಕ್ರಮದಲ್ಲಿಂದು ಪಡಸಾಲೆ ಮನೆಯ ಮುಂದಿನ ಸಿಹಿ ನೆನಪು ಅಂತ ವಿಷಯ ಅನ್ನುವಂಥ ವಿಷಯವನ್ನು ತೆಗೆದುಕೊಂಡು ಮಾತನಾಡ್ತಿದ್ದೀವಿ ಸ್ನೇಹಿತರ. ನಮ್ಮ ಸ್ನೇಹಿತರ ಅದ್ಭುತವಾದ ಸ್ಪಂದನೆ ಬರ್ತಾ ಇದೆ, ಅವರ ನೆನಪುಗಳನ್ನು ಅವರು ತೆರೆದಿಡ್ತಾ ಇದ್ದಾರೆ. ಖಂಡಿತ ನಿಮ್ಮೆಲ್ಲರ ಸಂದೇಶಗಳನ್ನು ನಾನು ಕಾರ್ಯಕ್ರಮದ ಕೊನೆಯಲ್ಲಿ ಓದ್ತೀನಿ. ಸ್ಟುಡಿಯೋ ಸಮಯ ಏನೇನು 6:40 ಆಗಲಿದೆ ಸ್ನೇಹಿತರೆ, 6:40 ನಿಮಿಷಕ್ಕೆ ಸರಿಯಾಗಿ ಪ್ರದೇಶ ಸಮಾಚಾರವನ್ನು ಕೇಳ್ತೀರಾ.

ಪ್ರದೇಶ ಸಮಾಚಾರ ಓದುತ್ತಿರುವವರು ಎಸ್ ಶಾಂತರಾಜು. ಮುಖ್ಯಾಂಶಗಳು. ಪ್ರತಿಪಕ್ಷಗಳ ಅಹೋರಾತ್ರಿ ಧರಣಿ ಹಿನ್ನೆಲೆ ವಿಧಾನಸಭೆ ಕಲಾಪ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ. 175 ತಾಲೂಕುಗಳಲ್ಲಿ ಮಳೆ ಕೊರತೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ವಿಧಾನಸಭೆಯಲ್ಲಿ ಮಾಹಿತಿ. H1N1 ಜ್ವರದ ಬಗ್ಗೆ ಆತಂಕ ಬೇಡ, ಎಚ್ಚರಿಕೆ ಇರಲಿ, ಆರೋಗ್ಯ ಸಚಿವರ ಸಲಹೆ. ಮತದಾರರ ಕರಡು ಪಟ್ಟಿ ಪ್ರಕಟಿಸಿದ ಚುನಾವಣಾ ಆಯೋಗ, September 23 ಒಳಗೆ ಆಕ್ಷೇಪಣೆ ಸಲ್ಲಿಸಲು ಅವಕಾಶ. ತಮಿಳುನಾಡಿಗೆ 9,000 ಕ್ಯೂಸೆಕ್ ನೀರು ಹರಿಸುವಂತೆ CWRC ಸೂಚನೆ. ಮಂಡ್ಯದಲ್ಲಿ ರೈತರಿಂದ ಪ್ರತಿಭಟನೆ.

0: ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಪಕ್ಷಗಳು ಅಹೋರಾತ್ರಿ ಧರಣಿ ನಡೆಸಲು ನಿರ್ಧಾರ ಕೈಗೊಂಡ ಹಿನ್ನೆಲೆಯಲ್ಲಿ ವಿಧಾನಸಭೆ ಕಲಾಪವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಲಾಗಿದೆ. ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಕಲಾಪವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಲಾಗುವುದು ಎಂದು ಘೋಷಿಸಿದ್ದಾರೆ. ಈ ಬಾರಿ 3 ದಿನಗಳ ಮುಂಚಿತವಾಗಿಯೇ ಕಲಾಪವನ್ನು ಮುಂದೂಡಲಾಗಿದೆ. ವಿಧಾನಮಂಡಲ ಅಧಿವೇಶನ ಆರಂಭವಾದಾಗಿನಿಂದ ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಪಕ್ಷಗಳ ಸದಸ್ಯರು ಧರಣಿ ಕೈಗೊಂಡಿದ್ದರು. ಈ ಹಿನ್ನೆಲೆಯಲ್ಲಿ ಕಲಾಪ ಸುಗಮವಾಗಿ ನಡೆಯಲು ಸಾಧ್ಯವಾಗಿರಲಿಲ್ಲ. ವಿಧಾನಸಭೆಯಲ್ಲಿಂದು ಸಚಿವ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಪಕ್ಷ ಸದಸ್ಯರು ಸಭಾಧ್ಯಕ್ಷರ ಮುಂದಿನ ಬಾವಿಗೆ ಇಳಿದು ಧರಣಿ ನಡೆಸಿದರು. ಪ್ರತಿಪಕ್ಷಗಳ ಪ್ರತಿಭಟನೆ ನಡುವೆ ವಿಧಾನಸಭೆಯಲ್ಲಿ ಧ್ವನಿಮತದ ಮೂಲಕ 8 ವಿಧೇಯಕಗಳಿಗೆ ಅನುಮೋದನೆ ದೊರೆತಿದೆ. ಬಳಿಕ ಹಿರಿಯ ಸದಸ್ಯ ಬಸವನಗೌಡ ಪಾಟೀಲ್ ಯತ್ನಾಳ್ ಮಾತನಾಡಿ, ರಾಜ್ಯದಲ್ಲಿ ಭೀಕರ ಬರಗಾಲ ಪರಿಸ್ಥಿತಿ ಎದುರಾಗಿದ್ದು ಜನ ಜಾನುವಾರುಗಳು ತತ್ತರಿಸುತ್ತಿವೆ. ಬರಪೀಡಿತ ಪ್ರದೇಶಗಳಲ್ಲಿ ಸೂಕ್ತ ಪರಿಹಾರ ಕಾಮಗಾರಿ ಕೈಗೊಳ್ಳುವ ಮೂಲಕ ಸರ್ಕಾರ ರೈತರ ನೆರವಿಗೆ ಬರಬೇಕು ಎಂದು ಮನವಿ ಮಾಡಿದರು. ಸರ್ಕಾರ ಕಾಲಮಿತಿಯೊಳಗೆ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಕಾಮಗಾರಿ ಮುಗಿಸಿ ರಾಜ್ಯದ ಪಾಲಿನ ನೀರನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ಬರ ಪರಿಸ್ಥಿತಿಯ ಕುರಿತು ಮಾತನಾಡಿ, 1976 ನಂತರ ರಾಜ್ಯದಲ್ಲಿ ತೀವ್ರ ಸ್ವರೂಪದ ಬರ ಪರಿಸ್ಥಿತಿ ಈಗ ಎದುರಾಗಿದೆ. 240 ತಾಲೂಕುಗಳಲ್ಲಿ 175 ತಾಲೂಕುಗಳಲ್ಲಿ ಮಳೆ ಕೊರತೆ ಎದುರಾಗಿದ್ದು 14 ತಾಲೂಕುಗಳಲ್ಲಿ ತೀವ್ರ ಮಳೆ ಕೊರತೆ ಉಂಟಾಗಿದೆ ಎಂದು ಸದನಕ್ಕೆ ಮಾಹಿತಿ ನೀಡಿದರು. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಎದುರಿಸಲು ಸರ್ಕಾರ ಎಲ್ಲ ರೀತಿಯ ಅಗತ್ಯ ಸಿದ್ದತೆಗಳನ್ನು ಮಾಡಿಕೊಂಡಿದೆ. ಬರ ಪೀಡಿತ ಪ್ರದೇಶಗಳಿಂದ ಜನರು ಗುಳೆ ಹೋಗುವುದನ್ನು ತಪ್ಪಿಸಿ ಉದ್ಯೋಗ ಒದಗಿಸಲು 16,460 ಕಾಮಗಾರಿಗಳನ್ನು ಸೃಷ್ಟಿಸಲಾಗಿದೆ ಎಂದು ಅವರು ತಿಳಿಸಿದರು. ಬೆಂಗಳೂರು ನಗರದಲ್ಲಿ H1N1 ಪ್ರಕರಣಗಳಲ್ಲಿ ತುಸು ಏರಿಕೆ ಕಂಡುಬಂದಿದೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ರಾಜ್ಯ ಹಾಗೂ ಜಿಲ್ಲಾ ಮಟ್ಟದ ಹಿರಿಯ ಆರೋಗ್ಯ ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆ ನಡೆಸಿದ ಸಚಿವರು, ಯಾವುದೇ ತುರ್ತು ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸಲು ರಾಜ್ಯದ ಆರೋಗ್ಯ ವ್ಯವಸ್ಥೆಯು ಅಗತ್ಯ ಮೂಲಸೌಕರ್ಯ, ಬೆಡ್ಗಳು ಹಾಗೂ ಔಷಧಿಗಳ ಸಂಗ್ರಹದೊಂದಿಗೆ ಸನ್ನದ್ದವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕೇವಲ 8 ತಿಂಗಳಲ್ಲಿ ರಾಜ್ಯಾದ್ಯಂತ 4,212 H1N1 ಪ್ರಕರಣಗಳು ವರದಿಯಾಗಿವೆ. ಮಕ್ಕಳಲ್ಲಿ ಪದೇ ಪದೇ ಬರುವ ಜ್ವರ, ಬಿಟ್ಟು ಬಿಟ್ಟು ಬರುವ ಚಳಿ, ಮೈಕೈ ನೋವು, ಆಯಾಸ, ಸುಸ್ತು, ನೆಗಡಿ, ಕೆಮ್ಮು ಇತ್ಯಾದಿ ಲಕ್ಷಣಗಳು ಕಂಡುಬಂದರೆ ನಿರ್ಲಕ್ಷ್ಯ ವಹಿಸದಂತೆ ಸಲಹೆ ನೀಡಿದ್ದಾರೆ. ಕೂಡಲೇ ಹತ್ತಿರದ ಆಸ್ಪತ್ರೆ ಅಥವಾ ಕ್ಲಿನಿಕ್ಗೆ ಭೇಟಿ ನೀಡಿ ವೈದ್ಯರನ್ನು ಸಂಪರ್ಕಿಸಿ ಸೂಕ್ತ ಚಿಕಿತ್ಸೆ ಪಡೆಯಬೇಕು. ಯಾವುದೇ ಕಾರಣಕ್ಕೂ ಸ್ವಯಂ ಔಷಧೋಪಚಾರ ಮಾಡಬಾರದು ಎಂದು ಸಚಿವರು ಎಚ್ಚರಿಕೆ ನೀಡಿದ್ದಾರೆ. ಅನಾರೋಗ್ಯ ಪೀಡಿತ ಮಕ್ಕಳನ್ನು ಶಾಲೆಗೆ ಕಳುಹಿಸಬಾರದು ಹಾಗೂ ಮನೆಯಲ್ಲೇ ಚಿಕಿತ್ಸೆ ನೀಡಬೇಕು. ಇದು ಇತರೆ ಮಕ್ಕಳಿಗೆ ಸೋಂಕು ಹರಡುವುದನ್ನು ತಡೆಯಲು ಸಹಕಾರಿಯಾಗುತ್ತದೆ ಎಂದು ಆರೋಗ್ಯ ಸಚಿವರು ತಿಳಿಸಿದ್ದಾರೆ. ಚುನಾವಣಾ ಆಯೋಗ ಇಂದು ಮತದಾರರ ಕರಡು ಪಟ್ಟಿಯನ್ನು ಪ್ರಕಟಿಸಿದೆ. ರಾಜ್ಯದಲ್ಲಿ 5,54,00,000 ಮತದಾರರ ಪೈಕಿ 4,46,00,000 ಮಂದಿಯ ಹೆಸರು ಪಟ್ಟಿಯಲ್ಲಿ ಉಳಿದುಕೊಂಡಿದೆ ಎಂದು ಮುಖ್ಯ ಚುನಾವಣಾ ಆಯುಕ್ತ ಅನ್ಬು ಕುಮಾರ್ ತಿಳಿಸಿದ್ದಾರೆ. ಚುನಾವಣೆ ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 1,07,96,000 ಮತದಾರರನ್ನು ASDDO ಆಗಿ ಗುರುತಿಸಲಾಗಿದ್ದು ರಾಜ್ಯದಲ್ಲಿ 951 NRIಗಳು ಇದ್ದಾರೆ ಎಂದು ತಿಳಿಸಿದ್ದಾರೆ. ಕರಡುಪಟ್ಟಿಯಲ್ಲಿ ಹೆಸರು ಇಲ್ಲದಿದ್ದರೆ ಮತದಾರರು ಆಕ್ಷೇಪಣೆ ಸಲ್ಲಿಸಬಹುದು. ಸೆಪ್ಟೆಂಬರ್ 23ರ ಒಳಗೆ ಆಕ್ಷೇಪಣೆ ಸಲ್ಲಿಸಲು ಅವಕಾಶವಿದ್ದು ಅಕ್ಟೋಬರ್ 27ರಂದು ಅಂತಿಮ ಪಟ್ಟಿ ಪ್ರಕಟವಾಗಲಿದೆ. ಭೌತಿಕವಾಗಿ ERC ಇಲ್ಲವೇ AERO ಮೂಲಕ ಅಥವಾ ಆನ್ಲೈನ್ನಲ್ಲಿ ವೋಟರ್ಸ್ ECI ಪೋರ್ಟಲ್ ಮತ್ತು ECI ನೆಟ್ ಮೊಬೈಲ್ ಆಪ್ ಮೂಲಕ ಅರ್ಜಿ ಸಲ್ಲಿಸಬಹುದು ಎಂದು ಮುಖ್ಯ ಚುನಾವಣಾ ಆಯುಕ್ತರು ತಿಳಿಸಿದ್ದಾರೆ. ರಾಜ್ಯದ ಇತರೆ ಜಿಲ್ಲೆಗಳಲ್ಲಿಯೂ ಮತದಾರರ ಕರಡು ಪಟ್ಟಿ ಪ್ರಕಟಗೊಂಡಿದೆ. ಬೆಂಗಳೂರು ನಗರದಲ್ಲಿ 56,99,000 ಮತದಾರರಿದ್ದಾರೆ ಎಂದು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ತಿಳಿಸಿದ್ದಾರೆ. ಮಂಡ್ಯದಲ್ಲಿ ಕರಡು ಮತದಾರರ ಪಟ್ಟಿಯಲ್ಲಿ ಜಿಲ್ಲಾಧಿಕಾರಿ ಡಾ ಕುಮಾರ್ ಪ್ರಕಟಿಸಿದ್ದು, ಜಿಲ್ಲೆಯಲ್ಲಿ ಒಟ್ಟು 14,08,000 ಮತದಾರರ ನೋಂದಣಿಯಾಗಿದೆ ಎಂದು ತಿಳಿಸಿದ್ದಾರೆ. ಹಾಸನ ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಟ್ಟು 13,75,000 ಮತದಾರರು ಪಟ್ಟಿಯಲ್ಲಿ ಉಳಿದಿದ್ದು 1,67,000 ಮತದಾರರು ವಿವಿಧ ಕಾರಣಗಳಿಂದ ಪಟ್ಟಿಯಿಂದ ಕೈಬಿಡಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ KS ಲತಾಕುಮಾರಿ ಮಾಹಿತಿ ನೀಡಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಒಟ್ಟು 11,24,000 ಮತದಾರರಿದ್ದು ಪಟ್ಟಿಯಿಂದ 1,71,000 ಮತದಾರರನ್ನು ಕೈಬಿಡಲಾಗಿದೆ ಎಂದು ಜಿಲ್ಲಾಧಿಕಾರಿ MR ರವಿಕುಮಾರ್ ತಿಳಿಸಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಒಟ್ಟು 16,84,000 ಮತದಾರರಿದ್ದಾರೆ ಎಂದು ಜಿಲ್ಲಾಧಿಕಾರಿ ಮಾಹಿತಿ ನೀಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 16,46,000 ಮತದಾರರ ಪಟ್ಟಿಯಿಂದ ಹೊರಗುಳಿದಿರುವ 1,50,000 ಮತದಾರರಿಗೆ ಆಕ್ಷೇಪಣೆ ಸಲ್ಲಿಸಲು ಚುನಾವಣಾ ಆಯೋಗ ಅವಕಾಶ ಕಲ್ಪಿಸಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ HV ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕಾವೇರಿ ನದಿ ನೀರು ಹಂಚಿಕೆ ವಿಚಾರದಲ್ಲಿ ರಾಜ್ಯಕ್ಕೆ ಮತ್ತೆ ಹಿನ್ನಡೆಯಾಗಿದ್ದು ಮುಂದಿನ 15 ದಿನಗಳ ಕಾಲ 9,000 ಕ್ಯೂಸೆಕ್ ನೀರು ಹರಿಸುವಂತೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಸೂಚಿಸಿದೆ. ಇಂದು ನಡೆದ ಸಮಿತಿಯ 141ನೇ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಈ ಅವಧಿಯಲ್ಲಿ ಬಿಳಿಗುಂಡ್ಲುವಿನ ಹರಿವನ್ನು 9,000 ಕ್ಯೂಸೆಕ್ ಮಟ್ಟದಲ್ಲಿ ಖಾತ್ರಿಪಡಿಸುವ ಜವಾಬ್ದಾರಿ ಕರ್ನಾಟಕದ ಪ್ರತಿನಿಧಿಗಳ ಮೇಲಿದೆ ಎಂದು ಆದೇಶದಲ್ಲಿ ತಿಳಿಸಲಾಗಿದೆ. ಎರಡೂ ರಾಜ್ಯಗಳ ವಾದವನ್ನು ಪರಿಶೀಲಿಸಿದ ಪ್ರಾಧಿಕಾರ ಅಂತಿಮವಾಗಿ 9,000 ಕ್ಯೂಸೆಕ್ ನೀರು ಹರಿಸಲು ಸೂಚಿಸಿದೆ. ಈ ನಡುವೆ ಕಾವೇರಿ ನೀರು ಹಂಚಿಕೆ ಸಂಬಂಧ ತಮಿಳುನಾಡು ಸಲ್ಲಿಸಿರುವ ಅರ್ಜಿಯನ್ನು ಪರಿಶೀಲನೆ ನಡೆಸಿದ ಸುಪ್ರೀಂಕೋರ್ಟ್ ಇದೇ 31ಕ್ಕೆ ವಿಚಾರಣೆ ಮುಂದೂಡಿದೆ. ಉಭಯ ರಾಜ್ಯಗಳು ಅಂಕಿಅಂಶಗಳೊಂದಿಗೆ ಹಾಜರಾಗುವಂತೆ ಸೂಚಿಸಿದೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಖಂಡಿಸಿ ಕನ್ನಡ ಪರ ಹಾಗೂ ರೈತಪರ ಸಂಘಟನೆಗಳು ಇಂದು ಮಂಡ್ಯ ನಗರದ ಜಯಚಾಮರಾಜೇಂದ್ರ ಒಡೆಯರ್ ವೃತ್ತದಲ್ಲಿ ರಸ್ತೆ ತಡೆ ನಡೆಸಿದರು. ರಾಜ್ಯದಲ್ಲಿ ಕುಡಿಯುವ ನೀರಿಗೆ ಹಾಗೂ ಬೆಳೆಗಳಿಗೆ ನೀರಿಲ್ಲದೆ ಸಮಸ್ಯೆ ಇರುವಾಗ ತಮಿಳುನಾಡಿಗೆ ನಿತ್ಯ ನೀರು ಬಿಡುವುದು ಎಷ್ಟು ಸರಿ ಎಂದು ಹೋರಾಟಗಾರರು ಪ್ರಶ್ನಿಸಿದರು. ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಹಾಗೂ ಮೇಕೆದಾಟು ಯೋಜನೆ ಶೀಘ್ರ ಪ್ರಾರಂಭಕ್ಕೆ ಒತ್ತಾಯಿಸಿ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ನಾಳೆ ಮಧ್ಯಾಹ್ನ KRS ಅಣೆಕಟ್ಟಿಗೆ ಮುತ್ತಿಗೆ ಹಾಕಲು ನಿರ್ಧರಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಅಣೆಕಟ್ಟೆಯ ಗೇಟ್ ಹಾಗೂ ಸುತ್ತಮುತ್ತ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ಚಾಮರಾಜನಗರದ ಹನೂರು ಶೂಟೌಟ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ 3 ಆರೋಪಿಗಳ ಮರಣೋತ್ತರ ಪರೀಕ್ಷೆ ವರದಿ ಬಹಿರಂಗವಾಗಿದೆ. ಮರಣೋತ್ತರ ವರದಿಯಲ್ಲಿ ಮೃತ ಕುಮಾರ್ನ ಒಳ ಉಡುಪಿನಲ್ಲಿ ಹೆಡ್ ಟಾರ್ಚ್, ಬೆಂಕಿ ಪೊಟ್ಟಣ, ಬೀಡಿ ಇದ್ದಿರುವ ಬಗ್ಗೆ ಉಲ್ಲೇಖವಾಗಿದ್ದು ಈತನ ಎದೆಗೆ ಗುಂಡು ಹಾರಿಸಲಾಗಿದೆ. ಆಂತೋಣಿಸ್ವಾಮಿ ಮರಣೋತ್ತರ ವರದಿಯಲ್ಲಿ ಎದೆ ಮತ್ತು ಕುತ್ತಿಗೆ ಭಾಗಕ್ಕೆ ಗುಂಡುಗಳು ಬಿದ್ದಿದ್ದು ಈತನ ಒಳ ಉಡುಪಿನಲ್ಲಿ ಅಲ್ಯೂಮಿನಿಯಂನ 9 ಪ್ರೈಮರ್ಗಳು ಪತ್ತೆಯಾಗಿವೆ. ಪೀಟರ್ ಮರಣೋತ್ತರ ವರದಿಯಲ್ಲೂ ಎದೆ, ಕುತ್ತಿಗೆ ಹಾಗೂ ತೊಡೆ ಭಾಗಕ್ಕೆ ಗುಂಡು ಹಾರಿಸಲಾಗಿದೆ ಎಂದು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಈ ನಡುವೆ ಪೊಲೀಸರು ತನಿಖೆ ಮುಂದುವರೆಸಿದ್ದು ಪ್ರಕರಣದ ವೇಳೆ ಸ್ಥಳದಲ್ಲಿದ್ದ 12 ಮಂದಿ ಅರಣ್ಯ ಸಿಬ್ಬಂದಿ ಹಾಗೂ ಘಟನೆಯ ಪ್ರತ್ಯಕ್ಷದರ್ಶಿ ಮತ್ತು ಆರೋಪಿಯಾಗಿರುವ ಮರಿಯಮಂಗಲದ ಮಹಿಮಾದಾಸ್ನ ಹೇಳಿಕೆಯನ್ನು ತನಿಖಾಧಿಕಾರಿಗಳು ಪಡೆದಿದ್ದಾರೆ. ರಾಜ್ಯದಲ್ಲಿನ ಬೌದ್ಧ ಸಮುದಾಯದ ಅಭಿವೃದ್ಧಿಗಾಗಿ ನೂತನವಾಗಿ ಘೋಷಿಸಲಾಗಿರುವ ಬೌದ್ಧ ಅಭಿವೃದ್ಧಿ ನಿಗಮವನ್ನು ಸಮಾಜ ಕಲ್ಯಾಣ ಇಲಾಖೆಯಿಂದ ಹಿಂಪಡೆದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಡಿಯಲ್ಲಿ ಸ್ಥಾಪಿಸಬೇಕೆಂದು ಬೌದ್ಧ ಭಿಕ್ಕುಗಳ ನಿಯೋಗವು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಇಂದು ಮನವಿ ಸಲ್ಲಿಸಿತು. ದೇಶದ ವಿವಿಧ ರಾಜ್ಯಗಳ ಬೌದ್ಧ ಭಿಕ್ಕುಗಳನ್ನೊಳಗೊಂಡ ನಿಯೋಗವು ರಾಜ್ಯದಲ್ಲಿ ಕ್ರಿಶ್ಚಿಯನ್ ಅಭಿವೃದ್ಧಿ ಪ್ರಾಧಿಕಾರದ ಮಾದರಿಯಲ್ಲೇ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಡಿಯಲ್ಲಿಯೇ ತರಬೇಕು ಎಂದು ಮನವಿ ಮಾಡಿದೆ. ಬೆಂಗಳೂರು ನಗರದ 5 ನಗರ ಪಾಲಿಕೆಗಳ ವ್ಯಾಪ್ತಿಯಲ್ಲಿ ಸ್ವಚ್ಛಗೊಳಿಸಬೇಕಾದ ಖಾಲಿ ನಿವೇಶನಗಳನ್ನು ಗುರುತಿಸಿ ತ್ವರಿತವಾಗಿ ಸ್ವಚ್ಛತಾ ಕಾರ್ಯ ಕೈಗೊಳ್ಳುವಂತೆ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಅಧಿಕಾರಿಗಳೊಂದಿಗೆ ಇಂದು ನಡೆದ ವರ್ಚುವಲ್ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ದೇಶದ ವೈವಿಧ್ಯಮಯ ಬುಡಕಟ್ಟು ಸಮುದಾಯಗಳ ಭಾಷೆಗಳು, ಉಪಭಾಷೆಗಳು, ಮೌಖಿಕ ಪರಂಪರೆ, ಸಾಂಪ್ರದಾಯಿಕ ಜ್ಞಾನ ಮತ್ತು ಆಚರಣೆಗಳನ್ನು ಸಂರಕ್ಷಿಸುವುದು ಅತ್ಯಗತ್ಯ ಎಂದು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯ ಸಚಿವ ಟಿ ರಘುಮೂರ್ತಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರತಿಪಕ್ಷಗಳ ಅಹೋರಾತ್ರಿ ಧರಣಿ ಹಿನ್ನೆಲೆ ವಿಧಾನಸಭೆ ಕಲಾಪ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ. 175 ತಾಲೂಕುಗಳಲ್ಲಿ ಮಳೆ ಕೊರತೆ, ಉಪಮುಖ್ಯಮಂತ್ರಿ ಡಾ.ಜಿ. ಪರಮೇಶ್ವರ್ ವಿಧಾನಸಭೆಯಲ್ಲಿ ಮಾಹಿತಿ. H1N1 ಜ್ವರದ ಬಗ್ಗೆ ಆತಂಕ ಬೇಡ, ಎಚ್ಚರಿಕೆ ಇರಲಿ, ಆರೋಗ್ಯ ಸಚಿವರ ಸಲಹೆ. ಮತದಾರರ ಕರಡು ಪಟ್ಟಿ ಪ್ರಕಟಿಸಿದ ಚುನಾವಣಾ ಆಯೋಗ. ತಮಿಳುನಾಡಿಗೆ 9,000 ಕ್ಯೂಸೆಕ್ ನೀರು ಹರಿಸುವಂತೆ CWRC ಸೂಚನೆ, ಮಂಡ್ಯದಲ್ಲಿ ರೈತರಿಂದ ಪ್ರತಿಭಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: ಗಾನಭಿಜಾನ ಕಾರ್ಯಕ್ರಮದಲ್ಲಿ ನಾವು ವಿದ್ಯುತ್ ಸ್ನೇಹಿತರೆ, ಗಾನಭಿಜಾನ ಕಾರ್ಯಕ್ರಮದಲ್ಲಿ ಇಂದು ಪಡಸಾಲೆ ಅನ್ನುವಂಥ ವಿಷಯದ ಕುರಿತು ಮಾತನಾಡ್ತಿದ್ದೀವಿ. ಆ ವಿಷಯದ ಕುರಿತು ಮತ್ತಷ್ಟು ಮಾತನಾಡೋಣ. ಸ್ಟುಡಿಯೋ ಸಮಯ ಇನ್ನೇನು 6:55 ಆಗಲಿದೆ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರವನ್ನು ಕೇಳುವಂತಹ ಸಮಯ ಇದು.
1: ಆಕಾಶವಾಣಿ
2: ಆಯಿಸು ಕನ್ನಡ ಡಿಂಡಿಮವಾ, ಓ ಕರ್ನಾಟಕ ಹೃದಯ ಶಿವ.
3: ಕನ್ನಡ ರತ್ನ ಭಂಡಾರ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಆಧುನಿಕ ಸರ್ವಜ್ಞ ಅಂತ ಕರೀತೀವಿ ಮಂಕುತಿಮ್ಮನ ಕಗ್ಗದ ಮೂಲಕ ನಮಗೆ ಜೀವನದ ಪಾಠ ಕಲಿಸಿದವರು. ಸಾಹಿತ್ಯ, ಅಧ್ಯಾತ್ಮ, ವೇದ ವೇದಾಂಗ, ಪತ್ರಿಕೋದ್ಯಮ ಎಲ್ಲ ಕ್ಷೇತ್ರಗಳಲ್ಲೂ ಕೆಲಸ ಮಾಡಿದ ಮಹನೀಯರು. ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ ಅಂದ್ರೆ ಯಾರು ಅಂತ ನಾವು ಕೇಳಬಹುದು. ಆದರೆ ಡಿವಿಜಿ ಅಂದ್ರೆ ಗೊತ್ತು ಗೊತ್ತು ಅಂತೀವಿ. ಕೇಳಿ ಡಿವಿಜಿ ಅವರ ಧ್ವನಿ.
4: ಸಾಹಿತ್ಯ ಕ್ಷೇತ್ರದಲ್ಲಿ ಸಾಹಿತ್ಯ ವಾಸ್ತವವಾಗಿ ನಾ ಮಾಡೋ ಸಾಹಿತ್ಯ ಆಗಬೇಕು ಅಂತ ಹೊರಟೆ. ಆದದ್ದಲ್ಲ, ಅದು ಸ್ವಾಭಾವಿಕವಾದ ಬೆಳವಣಿಗೆ. ಇದನ್ನ ಒಂದು ಉದಾಹರಣೆಯಿಂದ ಹೇಳ್ಬೋದು. ಹಸಿವಾಯಿತು, ಎಲ್ಲಿಯೂ ಸಿಕ್ಕಲಿಲ್ಲ ಆಹಾರ. ದಾರಿಯಲ್ಲಿ ಒಂದು ಚೇಪೆ ಮರ ಕಂಡೆ, ಅದರಲ್ಲಿ ಕಾಯಿಗಳು ಬಿಟ್ಟಿತ್ತು. ಕೋತಿಗಳು ಕಿತ್ತು ತಿಂತಾ ಇತ್ತು. ನಾನು ಒಂದೆರಡು ಹಣ್ಣು ತಿಂದೆ. ಕೋತಿಗಳು ಆ ಈ ಮರ ಬಿಟ್ಟು ಮಾವಿನ ಮರಕ್ಕೆ ಓಡಿತು. ನಾನು ಹಾಗೆ ಒಂದೆರಡು ಸಲ ಮಾವಿನ ಮರಕ್ಕೆ ಓಡಿದ್ದುಂಟು.

0: ಮಾವಿನ ಹಣ್ಣು ಕಿತ್ತು ತಿಂದದ್ದುಂಟು. ಸಾಹಿತ್ಯ ಅಂದರೆ ಮನುಷ್ಯನ ಅಂತರಂಗ ಜೀವನಕ್ಕೆ ಸಂಬಂಧಪಟ್ಟ ವಿಷಯ ಮತ್ತು ಬಹುಕಾಲ ಸ್ಮರಿಸಿದ್ದಕ್ಕ ವಿಷಯ, ಅದು ಸಾಹಿತ್ಯ. ತತ್ವಾನ್ವೇಷಣೆ ಬುದ್ಧಿಯ ಮೂಲಕವೂ ನಡೆಯಬಹುದು, ಹೃದಯದ ಮೂಲಕವೂ ನಡೆಯಬಹುದು. ಹೃದಯದ ಮೂಲಕ ನಡೆದರೆ ಅದು ಸಾಹಿತ್ಯವಾಗುತ್ತದೆ, ಬುದ್ಧಿಯ ಮೂಲಕ ನಡೆದರೆ ಅದು ಶಾಸ್ತ್ರವಾಗುತ್ತದೆ. ಬುದ್ಧಿಗೂ ಮನಸ್ಸಿಗೂ ಬಹಳ ದೂರ ಏನೂ ಇಲ್ಲ, ಎರಡು ಒಂದೇ ಮೂಗಿನ ಎರಡು ನಾಸಾರಂಧ್ರಗಳ ಹಾಗೆ ಒಂದು ಅಂತರಂಗದ ಎರಡು ಶಾಖೆಗಳು ಇದು. ಬುದ್ಧಿ ಒಂದು, ಮನಸ್ಸೊಂದು, ಮನಸ್ಸು ಅಥವಾ ಹೃದಯ. ಒಂದು ಕೆಲವು ವೇಳೆ ಇದು ಕೆಲಸ ಮಾಡ್ತದೆ, ಕೆಲವು ವೇಳೆ ಅದು ಕೆಲಸ ಮಾಡ್ತದೆ, ಇದು ಅದಕ್ಕೂ ಪ್ರವೇಶ ಮಾಡ್ತದೆ, ಅದು ಇದಕ್ಕೂ ಪ್ರವೇಶ ಮಾಡ್ತದೆ. ಇವಾಗ ನಮ್ಮ ಮಹಾಕಾವ್ಯಗಳನ್ನು ನೋಡೋಣ. ರಾಮಾಯಣ, ರಾಮಾಯಣ ಹೃದಯದ ಮೂಲಕ ತತ್ವವನ್ನು ಹುಡುಕಿದ ಪ್ರಮೇಯ, ಶಾಸ್ತ್ರವನ್ನ ಒಳಗೆ ಅಡಗಿಸಿಕೊಂಡಿದೆ, ಅದು ಮೇಲೆ ಕಾವ್ಯವಾಗಿ ಕಾಣ್ತದೆ. ಭಾರತ ನೋಡೋಣ, ಅದು ಶಾಸ್ತ್ರ ಅಂತ ಅನ್ನಿಸ್ಕೊಂಡಿದೆ, ಅದ್ರ ಒಳಗಡೆ ಕಾವ್ಯವನ್ನು ಅಡಗಿಸಿಕೊಂಡಿದೆ. ನಮ್ಮ ಮಹಾಕಾವ್ಯಗಳೆಲ್ಲ ಇಷ್ಟು ಇಂಗ್ಲಿಷ್ನಲ್ಲಿಯೂ ಹಾಗೆ. ಶೇಕ್ಸ್ಪಿಯರ್ನ ಏನಂತ ಹೇಳ್ಬೋದು, ಬುದ್ಧಿಗಾರಿ ಅದರಲ್ಲಿಲ್ಲ ಅಂತ ಹೇಳಲಿಕ್ಕಾಗ್ತದೆಯೇ, ಹೃದಯದ ಕಾವ್ಯ ಇಲ್ಲ ಅಂತ ಹೇಳಲಿಕ್ಕಾಗ್ತದೆ, ಎರಡೂ ಇದೆ. ಆತ ವಿಶೇಷ ನಾಟಕ ಕವಿ ಆದದ್ರಿಂದ ಹೃದಯದ ಕಾವ್ಯ ನಮಗೆ ಅದರಲ್ಲಿ ಎದ್ದು ಕಾಣ್ತದೆ. ಮಿಲ್ಟನ್ ನೋಡೋಣ, ಅದರಲ್ಲಿ ಬುದ್ಧಿ ಕಾವ್ಯ ಸ್ವಲ್ಪ ಹೆಚ್ಚಾಗಿ ಎದ್ದು ಕಾಣ್ತದೆ. ಕಥೆಯನ್ನು ಹೇಳೋದಕ್ಕೆ ಪ್ರಾರಂಭದಲ್ಲಿ, ಸೃಷ್ಟಿ ಕೃತಿಯನ್ನು ಹೇಳೋದಕ್ಕೆ ಪ್ರಾರಂಭ ಮಾಡಿದ ಆತ, ಭಗವತ್ತತ್ವದ ಕಡೆ ತಿರುಗಿದ ಆತ ಮಿಲ್ಟನ್. ಹೀಗೆ ಇದರಿಂದ ಹೊರಟು ಅಲ್ಲಿಗೂ ಆದರೂ ಹೋಗ್ಬೋದು, ಅಲ್ಲಿಂದ ಹೊರಟು ಇಲ್ಲಿಗಾದರೂ ಬರ್ಬೋದು. ನಾವು ಊಟ ಮಾಡುವ ಹಾಗೆ ಮೊದಲು ಚಟ್ನಿಯ ಮೊದಲು ಪಲ್ಲಿವೇ ಅಂದರೆ, ಕೆಲವರು ಹೀಗೂ ಮಾಡ್ತಾರೆ, ಕೆಲವರು ಹಾಗೂ ಮಾಡ್ತಾರೆ. ಇದಕ್ಕೇನು ವ್ಯತ್ಯಾಸ ಏನೂ ಇಲ್ಲ. ವ್ಯತ್ಯಾಸ ಉಂಟಾಗೋದು ಯಾವುದರಿಂದ, ರೀತಿಯಿಂದ. ಒಂದು ಬಹಿರಂಗ ಕ್ರಿಯೆಯನ್ನು ಇದರ ಅಂತರಂಗ ಮರ್ಮ ಏನು ಅಂತ ನಾವು ವಿಚಾರ ಮಾಡ್ತಾ ಹೋದರೆ ಅದು ಸಾಹಿತ್ಯವಾಗುತ್ತದೆ. ಒಂದು ಅಂತರಂಗ ಕ್ರಿಯೆಯಿಂದ ನಡೀತದೆ, ಅನೇಕ ಕೆಲಸಗಳು ನಡೀತದೆ. ಈಗ ಕೋರ್ಟ್ಗಳಲ್ಲಿ ಎಷ್ಟೋ ಬರ್ತದೆ ಅಂಥದ್ದು, ಆದರೆ ಅದಕ್ಕೆಲ್ಲ ಮೂಲ ಅಂತರಂಗದಲ್ಲೇ ಇರ್ತದೆ. ಅದರ ಬಹಿರಂಗ ವ್ಯಾಪಾರಗಳು ಎಷ್ಟೋ, ಇಷ್ಟು ನಾವು ನೋಡ್ತಾ ಹೋದರೆ ಅದು ನ್ಯೂಸ್ ಪೇಪರ್ ಕೆಲಸವಾಗ್ತದೆ, ಕೋರ್ಟ್ಗಳಲ್ಲಿ ರಿಪೋರ್ಟಿಂಗು ಅಂತ ಇಟ್ಕೊಂಡು ಅನೇಕ ಪ್ರೊಸೀಡಿಂಗ್ಸ್ನಲ್ಲಿ ಮರ್ಡರ್ ಕೇಸ್ ನಡೆದಿರ್ತೀನಿ. ಹೊರಗಡೆ ನಾವೇನು ಬರೀತೇವೆ, ಹೊರಗಡೆ ಇದನ್ನು ನೋಡ್ತೇವೆ, ನ್ಯೂಸ್ ಪೇಪರ್ಗಳಲ್ಲಿ ಬರೀತೇವೆ. ಇದೇ ಮರ್ಡರ್ ಮೋಟಿವ್ ಹೇಗಿರ್ಬೋದು, ಅವನಿಗೆ ಇದಕ್ಕೆ ಪ್ರೇರಕವಾದದ್ದು ಏನಿರ್ಬೋದು, ಅವನ ಮನಸ್ಸಿನಲ್ಲಿ ಏನೇನು ಆಲೋಚನೆಗಳು ಹೊಳೆದಿರ್ಬೋದು. ಇಂಥ ಒಳ್ಳೆ ಮನುಷ್ಯ ಇಷ್ಟು ಮರ್ಡರ್ ಮಾಡಬೇಕಾದ್ರೆ ಇವನಿಗೆ ಉದ್ದೀಪಕವಾದ ಸಂದರ್ಭಗಳು ಏನೇನಿದ್ದಿರಬಹುದು, ಇದನ್ನ ವಿಚಾರ ಮಾಡ್ತಾ ಹೋದ್ರೆ ಇದು ಕಾವ್ಯವಾಗುತ್ತೆ. ಆದ್ದರಿಂದ ನಮ್ಮ ದಿನಗಟ್ಟಲೆ ವ್ಯಾಪಾರದಲ್ಲಿ ಕಾವ್ಯದ ಸಾಮಗ್ರಿಯೂ ಸೇರಿದೆ, ಶಾಸ್ತ್ರದ ಸಾಮಗ್ರಿಯೂ ಸೇರಿದೆ. ನಮ್ಮಲ್ಲಿ ಪ್ರತಿಯೊಬ್ಬರು ವಿಚಾರ ಮಾಡ್ಕೊಂಬಲ್ಲಿ ನಮಗೆ ಪುರುಸತ್ತು ಆಗೋದಿಲ್ಲ. ಇವತ್ತು ವಿಚಾರ ಮಾಡಲಿಕ್ಕೆ ಪುರುಸತ್ತಿಲ್ಲ, ಪುರುಸತ್ತು ಮಾಡಿಕೊಂಡು ವಿಚಾರ ಮಾಡೋಕೆ ಹೊರಟ್ರೆ ಎರಡು ಸಾಮಗ್ರಿಯೂ ನಮ್ಮಲ್ಲಿ ಪ್ರತಿಯೊಬ್ಬರ ಜೀವನದಲ್ಲಿ ಆಡಿಕೊಂಡಿರ್ತದೆ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಇಂದು ನೀವು ಆಲಿಸಿದ ಧ್ವನಿ ಡಿವಿ ಗುಂಡಪ್ಪ ಅವರದು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.
3: ಇದುವರೆಗೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರವನ್ನು ಕೇಳಿದ್ರೆ ಸ್ನೇಹಿತರೆ, ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 7 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.
4: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತವು ದೊಡ್ಡ ದೇಶೀಯ ಮಾರುಕಟ್ಟೆಯನ್ನು ಹೊಂದಿದ್ದು ಕಳೆದ 4 ವರ್ಷಗಳಲ್ಲಿ 9 ಮುಕ್ತ ವ್ಯಾಪಾರ ಒಪ್ಪಂದಗಳಿಗೆ ಸಹಿ ಹಾಕಿದೆ. ಈ ಒಪ್ಪಂದಗಳು ಒಟ್ಟಾರೆ 60 ಟ್ರಿಲಿಯನ್ ಅಮೆರಿಕನ್ ಡಾಲರ್ ಜಿಡಿಪಿ ಹೊಂದಿರುವ ಆರ್ಥಿಕತೆಗಳು ಹಾಗೂ 38 ಅಭಿವೃದ್ಧಿ ಹೊಂದಿದ ರಾಷ್ಟಗಳನ್ನು ಒಳಗೊಂಡಿವೆ ಎಂದು ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಇಂದು ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ಸೂಕ್ಷ್ಮ ಆಹಾರ ಸಂಸ್ಕರಣಾ ಉದ್ಯಮಿಗಳ ಔಪಚಾರೀಕರಣ ಯೋಜನೆ ಪಿಎಂಎಫ್ಎಂಇಯಿಂದ ಇದುವರೆಗೆ 2 ಲಕ್ಷಕ್ಕೂ

ಹೆಚ್ಚು ವೈಯಕ್ತಿಕ ಸೂಕ್ಷ್ಮ ಆಹಾರ ಸಂಸ್ಕರಣಾ ಉದ್ದಿಮೆಗಳು ಪ್ರಯೋಜನ ಪಡೆದಿವೆ ಎಂದು ಕೇಂದ್ರ ಆಹಾರ ಸಂಸ್ಕರಣಾ ಕೈಗಾರಿಕೆಗಳ ಸಚಿವ ಚಿರಾಗ್ ಪಾಸ್ವಾನ್ ಇಂದು ತಿಳಿಸಿದ್ದಾರೆ. ಬಿಪಿಎಲ್ ಪಡಿತರ ಚೀಟಿ ಪಡೆಯಲು ಆದಾಯ ಮಿತಿಯನ್ನು 1,20,000 ರೂಪಾಯಿವರೆಗೆ ನಿಗದಿಪಡಿಸಲಾಗಿದೆ. ಅದನ್ನು ಹೆಚ್ಚಳ ಮಾಡುವ ಸಂಬಂಧ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚಿಸಿ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ರಿಜ್ವಾನ್ ಅರ್ಷದ್ ವಿಧಾನಸಭೆಯಲ್ಲಿ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಬಗರ್ ಹುಕುಂ ಸಮಿತಿ ಹಾಗೂ ಆಪ್ನಲ್ಲಿ ಜಮೀನು ಮಂಜೂರು ಮಾಡಲು ಕೋರಿ ನಮೂನೆ 50 ಮತ್ತು ನಮೂನೆ 53ಕ್ಕೆ ಸಂಬಂಧಿಸಿದಂತೆ 2023 ಮೇ ಕೊನೆಯವರೆಗೆ ಸ್ವೀಕೃತವಾದ ಅರ್ಜಿಗಳನ್ನು ಬಗರ್ ಹುಕುಂ ತಂತ್ರಾಂಶಕ್ಕೆ ವರ್ಗಾಯಿಸಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಖಂಡಿಸಿ ಕನ್ನಡಪರ ಹಾಗೂ ರೈತಪರ ಸಂಘಟನೆಗಳು ಇಂದು ಮಂಡ್ಯ ನಗರದ ಜಯಚಾಮರಾಜೇಂದ್ರ ಒಡೆಯರ್ ವೃತ್ತದಲ್ಲಿ ಪ್ರತಿಭಟನೆ ಹಾಗೂ ರಸ್ತೆ ತಡೆ ನಡೆಸಿದರು. ಕೋಲಾರ ಜಿಲ್ಲೆಯಲ್ಲಿ ಕರಡು ಮತದಾರ ಪಟ್ಟಿ ಪ್ರಕಟಗೊಂಡಿದ್ದು ಒಟ್ಟು 11,24,000 ಮತದಾರರಿದ್ದಾರೆ. ಪಟ್ಟಿಯಿಂದ 1,71,000 ಮತದಾರರನ್ನು ಕೈಬಿಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಎಂಆರ್ ರವಿಕುಮಾರ್ ತಿಳಿಸಿದರು. ಜಿಲ್ಲೆಯಲ್ಲಿ ಪ್ರಸ್ತುತ ಒಟ್ಟು 11,24,000 ಮತದಾರರಿದ್ದಾರೆ ಎಂದು ಅವರು ತಿಳಿಸಿದರು. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 172 ಅಂಕಗಳು ಕುಸಿದು 77,369 ದಿನದ ವಹಿವಾಟು ಅಂತ್ಯಗೊಳಿಸಿದೆ. ಹಾಗೆಯೇ ನಿಫ್ಟಿ ಸಹ 33 ಅಂಕಗಳು ಇಳಿಕೆ ಕಂಡಿದ್ದು 24,219 ವಹಿವಾಟು ಮುಕ್ತಾಯಗೊಳಿಸಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 8:00.

0: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
2: ವಿವಿಧ ಭಾರತಿ 102.9 ಎಫ್ಎಂ.
3: ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಗಾನಭಜನ ಕಾರ್ಯಕ್ರಮದಲ್ಲಿ. ನಾ ವಿದ್ಯುತ್ ಸ್ನೇಹಿತರೆ, ಗಾನಭಜನ ಕಾರ್ಯಕ್ರಮದಲ್ಲಿ ಇಂದು ಪಡಸಾಲೆ ಮನೆಯ ಮುಂದಿನ ಸಿಹಿಯಾದ ನೆನಪು ಅನ್ನುವಂಥ ವಿಷಯದ ಕುರಿತು ಮಾತಾಡ್ತಿದ್ದೀವಿ. ಪಡಸಾಲೆ ಅದರ ನೆನಪನ್ನು ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದೀನಿ. ನಮ್ಮ ಅನೇಕ ಸ್ನೇಹಿತರ ಸುಂದರವಾದ ಸಂದೇಶಗಳು, ಅವರ ನೆನಪಿನ ಮೂಲೆಯಲ್ಲಿ ಇರುವಂತಹ ಮಾತುಗಳನ್ನೆಲ್ಲ ಅವರು ತಿಳಿಸಿದ್ದಾರೆ. ಇನ್ನೂ ಸಂದೇಶಗಳು ಬರ್ತಾ ಇದೆ, ನಿಮ್ಮ ಸಂದೇಶಗಳು ಸಹ ಬರಲಿ. ಪಡಸಾಲೆಯ ಬೆಸ್ಟ್ ಪಾರ್ಟ್ ಏನು ಗೊತ್ತಾ ಸ್ನೇಹಿತರೆ? ಮಳೆಗಾಲ ಮತ್ತು ಅತಿ ಹೆಚ್ಚು ಬಿಸಿಲು ಬರುವಾಗ ಪಡಸಾಲೆಯ ಉಪಯೋಗ ಇನ್ನು ಬೇರೆ ಎಲ್ಲ ಸಮಯಕ್ಕಿಂತ ಅತ್ಯುತ್ತಮವಾದದ್ದು. ಬಿಸಿಲಿನ ಬೇಗೆ ಹೇಗೆ ಇದ್ದರೂ ಹಿಂದಿನ ಮನೆಗಳು, ವಿಶೇಷವಾಗಿ ಹಳೆಯ ಅಂಚಿನ ಮನೆಗಳು, ಆ ಮನೆಗಳಲ್ಲಿ ಪಡಸಾಲೆಯಲ್ಲಿ ಕೂತು ಆ ಬಿಸಿಲ ಬೇಗೆಯನ್ನು ಹೇಗೆ ತಡ್ಕೋಬೋದಿತ್ತು. ಎಷ್ಟೇ ಹೊರಗಡೆ ಬಿಸಿಲಿದ್ರೂ ಸಹ ಒಳಗಡೆ ಒಂದು ಬಗೆಯ ಒಂದು ತಣ್ಣನೆ ವಾತಾವರಣ ಇರ್ತಾಯಿತ್ತು. ಅಂದಿನ ಕಾಲದಲ್ಲಿ ಗಾರೆಗೆ ಬಳಸ್ತಿದ್ದಂಥ ವಿಶೇಷವಾದ ವಸ್ತುಗಳು ಸಹ ತಣ್ಣನೆ ಪರಿಸರಕ್ಕೆ ಕಾರಣ ಆಗಿತ್ತು ಅಂದರೆ ತಪ್ಪಾಗಲಾರದು. ಹಾಗೆ ಮಳೆಗಾಲದಲ್ಲಿ ಪಡಸಾಲೆಗಳು ಇನ್ನೆಲ್ಲಕ್ಕಿಂತ ಹೆಚ್ಚಿನ ಒಂದು ಉಪಯೋಗಕ್ಕೆ ಬರುತ್ತೆ. ಹೆಚ್ಚೇ ಮಳೆ ಬರ್ತಾ ಇರಲಿ, ಆ ಮನೆಯ ಕನ್ಸ್ಟ್ರಕ್ಷನ್ಸ್ ಹೇಗಿತ್ತು ಅಂತ ಅಂದರೆ ಎಷ್ಟೇ ದೊಡ್ಡ ಮಳೆ ಬಂದರೂ ಸಹ ಪಡಸಾಲೆಗೆ ಮಳೆ ಇರ್ತಾ ಇರೋ ಥರ, ಮಳೆ ರಾಚ್ತಾ ಇರೋ ಥರ ಮನೆಗಳ ನಿರ್ಮಾಣ ಆಗಿರ್ತಾ ಇತ್ತು. ಆ ಪಡಸಾಲೆಯಲ್ಲಿ ಕೂತ್ಕೊಂಡು ಆ

ಒಂದು ದೀರ್ಘವಾದ ನಿರಂತರವಾಗಿ ಬರುವಂಥ ಮಳೆಯನ್ನು ನೋಡೋದೇ ಚೆಂದ. ಹಾಗೆ ಪಡಸಾಲೆಯಲ್ಲಿ ಕೂತು ಸ್ನ್ಯಾಕ್ಸನ್ನು ತಿನ್ನೋದು ಇನ್ನೂ ಚೆಂದ. ಇಂದಿನಂತೆ ಆಗಿನ ಫಾಸ್ಟ್ ಫುಡ್ ಸ್ನ್ಯಾಕ್ಸ್ ಎಲ್ಲ ಇರಲಿಲ್ಲ. ನಿಮಗೆ ಗೊತ್ತಲ್ಲ, ಮನೆಯಲ್ಲಿರುವಂಥ ವಸ್ತುಗಳನ್ನೇ, ಆಹಾರ ಪದಾರ್ಥಗಳನ್ನೇ ಸ್ನ್ಯಾಕ್ಸ್ ಆಗಿ ಮಾಡಿಕೊಡ್ತಾಯಿದ್ರು. ಹುರುಳಿಕಾಳಾಗ್ಬೋದು, ಕಡಲೆಕಾಳುಗಳಾಗ್ಬೋದು, ಕಡಲೆಕಾಯಿ ಆಗ್ಬೋದು, ಇವನ್ನೆಲ್ಲವನ್ನು ಹುರಿದುಕೊಟ್ಟು ಅದನ್ನು ಹಳ್ಳಿಯಲ್ಲಿ ಅವರದೇ ಆದ ರೀತಿಯಲ್ಲಿ ವಿಶೇಷವಾದ ಮಸಾಲೆಯನ್ನು ಹಾಕಿ ಅದನ್ನು ಕೊಡ್ತಾಯಿದ್ರು. ಮಳೆ ಬರುವಾಗ ಪಡಸಾಲೆಯಲ್ಲಿ ಕೂತ್ಕೊಂಡು ಅದು ಇದು ವಿಷಯಗಳನ್ನು ಹಾಡ್ತಾ, ಯಾವುದರ ವಿಷಯವನ್ನು ತಿಳ್ಕೊತಾ ಮಳೆಯನ್ನು ನೋಡ್ತಾ ಕೂತ್ಕೊಳ್ಳೋದೇ ಒಂದು ಸುಂದರವಾದ ಒಂದು ಅನುಭೂತಿ ಸ್ನೇಹಿತರೆ. ಮಳೆಗಾಲ ವಿಶೇಷವಾಗಿ ಈ ಪಡಸಾಲೆಗಳ ರಂಗನ್ನು ಮತ್ತಷ್ಟು ಒಂದು ವಿಶೇಷವಾದ ಅನುಭವವಾಗಿ ಮಾಡಿಬಿಡ್ತೇವೆ.

ಮಳೆಯನ್ನು ನೋಡಿಕೊಂಡು ಆ ಒಂದು ಸಂದರ್ಭದಲ್ಲಿ ನಾವು ಎಲ್ಲ ಒಂದು ಗೊಂದಲಗಳನ್ನು ಮರೆತು ಮಳೆಯನ್ನು ಎಂಜಾಯ್ ಮಾಡ್ತಾ ಸ್ನ್ಯಾಕ್ಸನ್ನು ತಿಂತ ಆ ಒಂದು ಸಮಯವನ್ನು ಕಳೆದ ಒಂದು ಅದ್ಭುತವಾದ ಭಾವನೆಗಳು ಸ್ನೇಹಿತರೆ. ಆ ಒಂದು ಅನುಭವಗಳನ್ನು ನೀವೆಲ್ಲರೂ ಅನುಭವಿಸಿದ್ರ ಅನ್ನೋ ನಂಬಿಕೆ ಇದೆ. ನಿಮ್ಮ ಅನುಭವಗಳು ಮತ್ತಷ್ಟು ಬರಲಿ, ನಿಮ್ಮ ಮಾತುಗಳು ಸಹ ಬರಲಿ. ಪಡಸಾಲೆ ಇದು ಮನೆಯ ಮುಂದಿನ ಸಿಹಿಯಾದ ನೆನಪು ಅನ್ನುವಂಥದ್ದು ಇಂದಿನ ಗಾನಭಜನ ಕಾರ್ಯಕ್ರಮದ ವಿಷಯ ಆಗಿ ಮಾತನಾಡ್ತಾ ಇದ್ದೀವಿ. ಮಳೆ ಬಂದಾಗ ಪಡಸಾಲೆಯಲ್ಲಿ ಕೂತು ಮಳೆಯನ್ನು ನೋಡಿದಂಥ ನಾವು ನೀವು ಎಲ್ಲರೂ ಒಂದು ಪುಣ್ಯವಂತರು ಅಂದರೆ ತಪ್ಪಾಗಲಾರ್ದು.

0: ಗಾನಭಜನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಇಂದಿನ ಗಾನಭಜನ ಕಾರ್ಯಕ್ರಮದಲ್ಲಿ ಪಡಸಾಲೆ ಮನೆಯ ಮುಂದಿನ ಸಿಹಿಯಾದ ನೆನಪು ಅನ್ನುವಂಥ ವಿಷಯದ ಕುರಿತು ಮಾತನಾಡ್ತಿದ್ದೀವಿ. ಹಾಗೆ ಮಳೆಗಾಲ ಬೇಸಿಗೆ ಕಾಲದಲ್ಲಿ ಪಡಸಾಲೆಯ ಮಹತ್ವ ಏನು ಅಂತ ಹೇಳಿದೆ. ಇನ್ನು ಚಳಿಗಾಲವು ಸಹ ಪಡಸಾಲೆಯಲ್ಲಿ ಒಂದು ಸುಂದರವಾದ ಅನುಭೂತಿಯನ್ನು ಕೊಡುವಂಥ ಸ್ಥಳ ಆಗುತ್ತೆ. ಆ ಒಂದು ಚಳಿಯಲ್ಲಿ ಈಗೆಲ್ಲ ನಿಮಗೆಲ್ಲ ಗೊತ್ತೇ ಇದೆ, ಹಿಂದೆ ನಿಮ್ಮ ಜೀವನದಲ್ಲಿ ನಿಮ್ಮ ಹಳೆಯ ದಿನಗಳನ್ನು ನೀವು ಕೆದಕಿದ್ರೆ ಗೊತ್ತಾಗುತ್ತೆ. ಅಂದೆಲ್ಲ ಮಕ್ಕಳು ಮನೆಯ ಜನರು ಯಾರು ಸಹ ಹೆಚ್ಚಿಗೆ ಹೊತ್ತು ಮಲ್ಕೊಳ್ಳುವಂಥ ಅವ್ಯಾಸ ಇರಲಿಲ್ಲ. ಎಲ್ಲರೂ ಸಹ ಒಂದು ಸೂರ್ಯೋದಯದ ಆರಂಭದಲ್ಲೇ ಎಲ್ಲ ಎದ್ದು ಅಟ್ಲೀಸ್ಟ್ ಅಟ್ ಮ್ಯಾಕ್ಸ್ 6 ಗಂಟೆಗೆ ಎಲ್ಲರೂ ಎದ್ದು ಮನೆ ಮುಂದೆ ಕೂರ್ತಾಯಿದ್ರು. ಮನೆಯ ಮುಂದೆ ಅವರವರ ಮನೆಯ ಅವರ ಕಲ್ಚರ್ಗೆ ಅನುಗುಣವಾಗಿ ಒಂದು ಯಾವುದಾದ್ರೂ ಒಂದು ಪಾನೀಯಗಳನ್ನು ತೆಗೆದುಕೊಂಡು ಆ ಚಳಿಯಲ್ಲಿ 1.5 ಗಂಟೆ ಕೂತು ಮನೆಯ ಮುಂದೆ ಕೂತು ಆ ಒಂದು ಕ್ಷಣವನ್ನು, ಆ ಬಿಸಿಯಾದ ಟೀ ಅಥವಾ ಕಾಫಿಯನ್ನು ಹೀರ್ತಾ ಆ ಒಂದು ಕ್ಷಣವನ್ನು ಕಳೆಯುವಂಥದ್ದು ಇರ್ಬೋದು. ಮನೆ ಮಂದಿಯೆಲ್ಲ ಒಟ್ಟಿಗೆ ಕೂತು ಒಂದು ಕಡೆ ಸೇರಿ ಕಾಫಿ ಟೀಯನ್ನು ಕುಡಿದಂತಹ ಒಂದು ಚಳಿಗಾಲದಲ್ಲಿ ಆ ಒಂದು ಸಮಯವನ್ನು ಕಳೆದಂಥ ಪ್ರತಿದಿನದ ಹವ್ಯಾಸ ಇದು. ಆದರೆ ಚಳಿಗಾಲದಲ್ಲಿ ವಿಶೇಷವಾಗಿರುತ್ತೆ. ಆ ಒಂದು ಚಳಿಯಿಂದ ಎದ್ದು ಬಂದು ಈಗ ಜನರಿಗೆ ಯಾವುದೇ ಒಂದು ಕಾಲಗಳು ವಿಶೇಷ ಅನಿಸಲ್ಲ. ಚಳಿಯನ್ನು ತಡೆಯುವಂತಹ ಬೆಡ್ಶೀಟ್ಗಳು ಸ್ವೆಟ್ರ್ಗಳು ಇವೆಲ್ಲ ಬಂದಿದೆ. ಹಾಗೆ ಮಳೆಗಾಲವು ಸಹ ನೆನೆದೇ ಇರೋ ಥರ ನಾವು ನಮ್ಮನ್ನು ರಕ್ಷಣೆ ಮಾಡ್ಕೋಬೋದು. ಬಿಸಿಲಲ್ಲೂ ಸಹ ಎಸಿ ಒಳಗಡೆ ಇದ್ದು ಆ ಬಿಸಿಲಂದರೆ ಏನು ಅಂತ ಗೊತ್ತಾಗದೇ ಇರ್ಬೋದು. ಆದರೆ ಒಂದು 20 ವರ್ಷದ ಹಿಂದೆ ಹೋಗಿ ಅಂದಿನ ದಿನಗಳು ಹೀಗಿರಲಿಲ್ಲ ಅಲ್ವಾ. ಆಗ ಎಲ್ಲವನ್ನು ಸಹ ಹಳ್ಳಿಯಲ್ಲಿ ವಿಶೇಷವಾಗಿ ಗ್ರಾಮೀಣ ಭಾಗದ ಎಲ್ಲ ಜನರು ಎಲ್ಲ ಭಾವನೆಗಳನ್ನು ಅನುಭವಿಸ್ತಾ ಇದ್ರು, ಎಲ್ಲ ಕಾಲಗಳನ್ನು ಅನುಭವಿಸ್ತಾ ಇದ್ರು. ಚಳಿಯಲ್ಲಿ ನಡುಗ್ತಾ ಇದ್ರು, ಮಳೆಯಲ್ಲಿ ಒದ್ದೆ ಹಾಕ್ತಾ ಇದ್ರು, ಬೇಸಿಗೆಯಲ್ಲಿ ಆ ಒಂದು ಸೆಕೆಯನ್ನು ಅನುಭವಿಸ್ತಾ ಇದ್ರು. ಹೀಗೆ ಎಲ್ಲ ಕಾಲಗಳನ್ನು ಹೇಗೆ ದೇಹ ಎಲ್ಲದಕ್ಕೂ ಹೊಂದ್ಕೊಳ್ತಾ ಇತ್ತು. ಬೇಸಿಗೆ ಅಂದರೆ ಏನು, ಕಾಲಗಳು ಹೇಗೆ ಅನ್ನೋದು ಕೇವಲ ನಮ್ಮ ಮನಸ್ಸಿಗಲ್ಲ, ನಮ್ಮ ಕಣ್ಣಿಗಲ್ಲ, ನಮ್ಮ ದೇಹಕ್ಕೆ ಅದರ ಅರಿವಾಗ್ತಾ ಇತ್ತು. ಹೀಗೆ ಆ ಒಂದು ಸಂದರ್ಭದಲ್ಲಿ ಆ ಮನೆಯ ಮುಂದೆ ಕೂತು ಆ ಬೆಚ್ಚನೆಯ ಚಳಿಯಲ್ಲಿ ಆ ಒಂದು ಚಳಿಯಲ್ಲಿ ಬೆಚ್ಚನೆ ಟೀ ಕಾಫಿ ಕುಡಿಯೋದು, ಅದು ಮನೆ ಮಂದಿಯ ಜೊತೆ ಎಂತಹ ಅನುಭೂತಿ ಅಲ್ವ ಸ್ನೇಹಿತರೆ. ಈ ಎಲ್ಲ ಒಂದು ಮರೆಯದ ನೆನಪುಗಳನ್ನು ಕೊಟ್ಟಿದ್ದು ಪಡಸಾಲೆ. ಈ ಪಡಸಾಲೆ ಕುರಿತು ಮತ್ತಷ್ಟು ಮಾತನಾಡೋಣ ಈ ಒಂದು ಗೀತೆಯ ನಂತರ.
1: ಏ ಪಾರೋ, ಏ

0: ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ಭಾರತೀಯ ಆಕಾಶವಾಣಿ ಕನ್ನಡ ಗಾನ ಭಜಾನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಇಂದಿನ ಗಾನ ಭಜಾನ ಕಾರ್ಯಕ್ರಮದಲ್ಲಿ ನಾವು ಪಡಸಾಲೆ ಮನೆಯ ಮುಂದಿನ ಸಿಹಿಯಾದ ನೆನಪು ಅನ್ನುವಂಥ ವಿಷಯದ ಕುರಿತು ಮಾತನಾಡ್ತಾ ಇದ್ದೀವಿ. ಅಂದಿನ ಪಡಸಾಲೆಗಳು ಊರಿನ ಅನೇಕ ಎಷ್ಟೋ ಒಂದು ವ್ಯಾಜ್ಯಗಳ ಒಂದು ತೀರ್ಪನ್ನು ಕೊಡುವಂಥ ಜಾಗಗಳು ಆಗಿರ್ತಾ ಇತ್ತು. ಅಂದರೆ ಪಂಚಾಯಿತಿಯನ್ನೇ ಮಾಡಬೇಕಾಗಿಲ್ಲ, ಎಷ್ಟೋ ಬಾರಿ ಊರಿನ ಹಿರಿಯರ ಮನೆಯ ಪಡಸಾಲೆಗಳಲ್ಲೇ ಕೂತು ಅನೇಕ ವ್ಯಾಜ್ಯಗಳು ನಿವಾರಣೆ ಆಗ್ತಾಯಿತ್ತು. ಸಾಮಾನ್ಯವಾಗಿ ಊರಿನಲ್ಲಿ ಅಣ್ಣ ತಮ್ಮಂದರು ಬಂಧು ಬಳಗಗಳೇ ಇರ್ತಾರೆ. ಹಾಗೆ ಊರಿನಲ್ಲಿ ಯಾವುದೇ ಎಲ್ಲ ಬೇರೆ ಬೇರೆ ಜನಾಂಗದ ಜನರಿದ್ದರೂ ಸಹ ಒಂದು ಬಗೆಯ ಆತ್ಮೀಯತೆ ಎಲ್ಲರ ನಡುವೆ ಬೆಳ್ಕೊಂಡಿರುತ್ತೆ. ನೋಡಿ, ಅದೇ ಹಳ್ಳಿಯ ಒಂದು ಬ್ಯೂಟಿ ಅಂದರೆ ತಪ್ಪಾಗಲಾರದು. ಇನ್ನು ಊರಿನ ಜನಗಳ ಬಂಧು ಬಳಗದ ಸಮಸ್ಯೆಗಳನ್ನು ಮನೆಯ ಮುಂದಿನ ಪಡಸಾಲೆಯಲ್ಲೇ ಕೂತು ನಿವಾರಣೆಯನ್ನು ಮಾಡ್ತಿದ್ದಂಥ ದಿನಗಳನ್ನು ನೋಡಿದಂಥವರೇ ಭಾಗ್ಯಶಾಲಿಗಳು. ಯಾವುದೇ ಕೋರ್ಟ್ ಕಚೇರಿಗೆ ಹೋಗ್ತೇನೆ, ಪಂಚಾಯಿತಿಗೆ ಹೋಗಿ ಅದನ್ನು ದೊಡ್ಡ ಮಟ್ಟದ ರಾದ್ಧಾಂತವನ್ನು ಮಾಡ್ದೇನೆ, ಮನೆಯ ಮುಂದಿನ ಪಡಸಾಲೆಯಲ್ಲೇ ಕೂತು ಅಲ್ಲೇ ಒಂದು ನ್ಯಾಯವಾದ ತೀರ್ಮಾನವನ್ನು ಕೊಟ್ಟು ಯಾರದು ತಪ್ಪು ಅವ್ರಿಗೆ ತಪ್ಪಂತ ಹೇಳಿ, ಯಾರದು ಸರಿ ಅದನ್ನು ಸರಿ ಅಂತ ಹೇಳಿ, ಮತ್ತೆ ಆ ತಪ್ಪನ್ನು ರಿಪೀಟ್ ಆಗ್ತಿರೋ ಥರ ಒಂದು ವಾರ್ನನ್ನು ಮಾಡಿ ಅನ್ಯೂನ್ಯವಾಗಿ ಬಾಳಿ ಅಂತ ಹೇಳಿ ಕಳಿಸ್ತಾ ಇದ್ದಂಥ ಜಾಗ ಈ ಪಡಸಾಲೆಗಳು. ಈ ಪಡಸಾಲೆಗಳಲ್ಲೇ ಕೂತು ಅಲ್ಲೇ ಬಂದಂಥ ಎಲ್ಲ ಜನಗಳು ಒಂದು ಮನೆಯ ಮುಂದೆ ಯಾವುದಾದ್ರೂ ಒಂದು ಪಾನೀಯವನ್ನು ಸವಿದು ಒಂದಷ್ಟು ಸ್ನ್ಯಾಕ್ಸನ್ನು ತಿಂದುಕೊಂಡು ಅಲ್ಲೇ ಕೂತು ಮಾತನ್ನು ಹಾಡಿ ಯಾವುದೇ ಸಮಸ್ಯೆಗಳಿಲ್ಲದೆ ಎದ್ದು ಹೋಗಿ ಯಾವುದೇ ದೊಡ್ಡ ಮಟ್ಟದಲ್ಲಿ ಆಗಬೇಕಿದ್ದಂಥ ಒಂದು ಘಟನೆಯನ್ನು ಸಿಂಪಲಾಗಿ ಹೇಳಿ ಮುಗಿಸಿ ಅವರೆಲ್ಲರೂ ಸಹ ತಮ್ಮ ತಮ್ಮ ಕೆಲಸಗಳಲ್ಲಿ ತೊಡಕೊಳ್ತಾ ಇದ್ರು. ಈ ರೀತಿಯಾಗಿ ಪಡಸಾಲೆ ನೋಡಿ ಕೇವಲ ಒಂದು ಸುಂದರವಾದ ವ್ಯೂ ಮಾತ್ರ ಅಲ್ಲ, ಅಲ್ಲಿ ಕೂತು ಬೇಸಿಗೆ ಈ ಒಂದು ಅನೇಕ ಕಾಲಗಳ ಬೇಗೆಯನ್ನು ಮತ್ತು ಹಿತವನ್ನು ಅನುಭವಿಸೋದಕ್ಕಷ್ಟೇ ಅಲ್ಲ, ಆಟವನ್ನು ಆಡೋದಕ್ಕಲ್ಲ, ಎಲ್ಲದೂ ಒಂದು ಊರಿನ ಒಂದು ಸಮಗ್ರವಾದ ಒಂದು ಬಾಂಧವ್ಯವನ್ನು ಕಾಪಾಡೋದಕ್ಕೆ ಈ ಪಡಸಾಲೆಗಳು ಕಾರಣ ಆಗಿದೆ ಅಂದರೆ ಎಂತಹ ಸೋಜಿಗದ ವಿಷಯ ಆಗುತ್ತೆ ಅಲ್ವಾ. ಒಂದು ಪಡಸಾಲೆಯಲ್ಲಿ ಕೂತು ಅವರು ಅನೇಕ ಕಷ್ಟಗಳನ್ನು ಅನುಭವಿಸೋದನ್ನು ತೀರ್ಮಾನ ಮಾಡಿ ಬಿಸಾಕ್ಬಿಡ್ತಿದ್ರು. ಬೇಡ, ಹೀಗೆ ಮಾಡೋದು ಬೇಡ, ಹೀಗೆ ಇರಿ ಅಂತ ನ್ಯಾಯವನ್ನು ಹೇಳಿ ಕಳಿಸ್ತಾ ಇದ್ರು. ಒಂದು ನ್ಯಾಯದ ಪಡಸಾಲೆಗಳು ನ್ಯಾಯದ ಕಟ್ಟಡಗಳು ಸಹ ಆಗಿದ್ದು ಅಂದರೆ ತಪ್ಪಾಗಲಾರ್ದು. ಮತ್ತಷ್ಟು ಮಾತನಾಡೋಣ ಸ್ನೇಹಿತರೆ. ಸ್ಟುಡಿಯೋ ಸಮಯ 7:22 ಆಗಿದೆ. ಈ ಸಮಯ ನಿಮಗೆಲ್ಲ ಗೊತ್ತೇ ಅಲ್ವಾ, ಕಗ್ಗದ ಸಿರಿಯನ್ನು ಕೇಳುವಂತಹ ಸಮಯ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. ಈಗ ಕಗ್ಗದ ಸಿರಿಯನ್ನು ಕೇಳಿ ಬರೋಣ.
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ದರ್ಶನಕ್ಕಿಂತ ಕಿರಣಾನುಭವ ಸುಲಭ, ಪರಮಶಾಸ್ತ್ರಕ್ಕಿಂತ ಸರಿ ಉದಾಹರಣೆ. ತರಣಿ ದರ್ಶನಕ್ಕಿಂತ ಕಿರಣಾನುಭವ ಸುಲಭ, ಪರಮಶಾಸ್ತ್ರಕ್ಕಿಂತ ಸರಿ ಉದಾಹರಣೆ. ಪರಮತತ್ವವ ಕಂಡ ಗುರುವ ನರಸುವದಲ್ಲಿ ದೊರೆತಂದು ನೀಂ ಧನ್ಯ ಮಂಕುತಿಮ್ಮ. ಪರಮತತ್ವವ ಕಂಡ ಗುರುವ ನರಸುವದಲ್ಲಿ ದೊರೆತಂದು ನೀಂ ಧನ್ಯ ಮಂಕುತಿಮ್ಮ.

ಗುರುವಿನ ಗುಲಾಮನಾಗುವ ತನಕ ದೊರಕದಣ್ಣ ಮುಕುತಿ ಎಂಬ ದಾಸವಚನವಿದೆ. ಮುಕುತಿಯ ದಾರಿ ತೋರಿಸಬೇಕಲ್ಲ, ಅಂಥ ಗುರುವನ್ನು ಹುಡುಕುವುದು ಹೇಗೆ, ಆ ಗುರುವಿಗೆ ಏನೇನು ಗೊತ್ತಿದೆ ಅಂತ ನಾವು ಹೇಗೆ ತಿಳ್ಕೊಳ್ಳೋದು. ಸೂರ್ಯನನ್ನು ನೇರವಾಗಿ ನೋಡಲಾಗದು, ಒಂದು ವೇಳೆ ನೋಡಿಬಿಟ್ರೋ ಅದೇ ಕೊನೆಯ ನೋಟ, ಇನ್ನೆಂದೂ ಯಾರೂ ಏನೂ ಕಾಣಿಸೋಲ್ಲ. ಹಾಗೆ ತರಣಿ ದರ್ಶನಕ್ಕಿಂತ ಕಿರಣಾನುಭವ ಸುಲಭ, ಸೂರ್ಯನನ್ನು ನೋಡುವುದಕ್ಕಿಂತ ಸೂರ್ಯನ ಕಿರಣವೊಂದ ಕಾಂತಿಯನ್ನು ಅನುಭವಿಸುವುದು ಸುಲಭ, ಹೆಚ್ಚು ಸುಲಭ. ಹಾಗಾಗಿ ಸೂರ್ಯ ತರಣಿ, ಅವನ ದರ್ಶನ ಅದಕ್ಕಿಂತ ಆತನ ಕಿರಣದ ದರ್ಶನವನ್ನು ಪಡೆಯೋದು ಬಹಳ ಸುಲಭ. ದೊಡ್ಡ ದೊಡ್ಡ ಪಾರಮಾರ್ಥಿಕ ಗ್ರಂಥಗಳ ತತ್ವವನ್ನು ಅರಿತುಕೊಳ್ಳೋದು, ಅರಗಿಸಿಕೊಳ್ಳೋದು ನಮ್ಮಂಥ ಸಾಮಾನ್ಯರಿಗೆ ಎಟುಕದ ಕೆಲಸ. ಹಾಗಾಗಿ ಏನು ಮಾಡ್ಬೋದು, ಉದಾಹರಣೆಗಳ ಮೂಲಕ ಆ ತತ್ವದ ಮಥಿತವನ್ನು ಸ್ವಲ್ಪ ಸ್ವಲ್ಪ ಸಂಗ್ರಹಿಸಬಹುದು, ಗ್ರಹಿಸಬಹುದು. ಪರಮತತ್ವಗಳನ್ನು ಕಂಡು ಕೇಳಿದ

ಕೋಗಿಲೆಯು ಮೊಂದೆ ಮೇಲ್ನೋಟಕ್ಕೆ, ಯೋಗಿಯುಂ ಸಂಸಾರ ಭೋಗಿಯೇ ಹೊರಕೆ. ಕಾಗೆಯುಂ ಕೋಗಿಲೆಯು ಮೊಂದೆ ಮೇಲ್ನೋಟಕ್ಕೆ, ಯೋಗಿಯುಂ ಸಂಸಾರ ಭೋಗಿಯೇ ಹೊರಕೆ. ಲೋಗರವೊಲಿರುತೆ ಸುಖ ದುಃಖ ಸಂಭ್ರಮಗಳಲ್ಲಿ ತ್ಯಾಗಿಯವ ನಂತರದಿ ಮಂಕುತಿಮ್ಮ. ಲೋಗರವೊಲಿರುತೆ ಸುಖ ದುಃಖ ಸಂಭ್ರಮಗಳಲ್ಲಿ ತ್ಯಾಗಿಯವ ನಂತರದಿ ಮಂಕುತಿಮ್ಮ.

0: ಕಾಗೆಯೂ ಕೋಗಿಲೆಯೂ ಒಂದೇ ಮೇಲ್ನೋಟಕ್ಕೆ ಅನ್ನೋ ಪಾದವನ್ನು ನೋಡಿದಾಗ ನಮಗೆ ಸಂಸ್ಕೃತದ ಸುಭಾಷಿತ ಒಂದು ನೆನಪಾಗದೇ ಇರೋದು. ಕಾಕಃ ಕೃಷ್ಣಃ ಪಿಕಃ ಕೃಷ್ಣಃ ಕೋ ಭೇದೋ ಪಿಕಕಾಕಯೋ ವಸಂತ ಸಮಯೇ ಸಂಪ್ರಾಪ್ತೆ ಕಾಕಃ ಕಾಕಃ ಪಿಕಃ ಪಿಕಃ ಅಂತನ್ನೋದು ಒಂದು ಸುಭಾಷಿತ ಇದೆ. ಕಾಗೆಯೂ ಕಪ್ಪು, ಕೋಗಿಲೇನು ಕಪ್ಪು. ಕಾಗೆಯನ್ನು ಕೋಗಿಲೆಯನ್ನು ಪಕ್ಕ ಪಕ್ಕ ನಿಲ್ಲಿಸ್ಬಿಟ್ರೆ ಕೋಗಿಲೆ ಯಾವುದು ಕಾಗೆ ಯಾವುದು ಗುರುತಿಸೋದು ಬಹಳ ಕಷ್ಟ ಆಗುತ್ತೆ. ಆದರೆ ನಮಗೆ ಇದು ಕಾಗೆ ಇದು ಕೋಗಿಲೆ ಅಂತ ತಿಳಿಯೋದು ಹೇಗೆ ತಿಳಿಯೋಣ. ವಸಂತ ಸಮಯದವರೆಗೂ ಚೈತ್ರ ಮಾಸ ಬರೋವರೆಗೂ ಕಾಯಬೇಕು, ಕಾದರೆ ಕೋಗಿಲೆಯ ಗುರುತು ಸಿಗತ್ತೆ. ಅದರಂತೆ ಹೊರನೋಟಕ್ಕೆ ಯೋಗಿಯು ನಮ್ಮ ಹಾಗೆ ಸಂಸಾರವೊಂದಿಗಿನ ಹಾಗೆಯೇ ಕಾಣ್ತಾನೆ. ಆ ಯೋಗಿ ಆ ಗುರು ಭೋಗಿಯಂತೆಯೇ ಇರ್ತಾನೆ. ಲೋಕದ ಸಾಮಾನ್ಯರ ಹಾಗೆ ಆತನಿಗೂ ಸುಖ, ಆತನಿಗೂ ದುಃಖ, ಆತನಿಗೂ ಸಂಭ್ರಮಗಳಿರುತ್ತವೆ. ಅದರಲ್ಲಿ ಪ್ರತಿಕ್ರಿಯಿಸ್ತಾನೆ, ತೊಡಕೊಳ್ತಾನೆ, ನಡ್ಕೋತಾನೆ. ಆದರೆ ಆ ವರಯೋಗ ಮಾರ್ಗವನ್ನು ತೋರುವ ಗುರು ಅಂತರಂಗದಲ್ಲಿ ಯೋಗಿಯ ಜೀವನವನ್ನು ನಡೆಸ್ತಾ ಇರ್ತಾನೆ. ಅಂದರೆ ಯೋಗಿಯೂ ಸಂಸಾರ ಭೋಗಿಯೇ, ಹೊರಕ್ಕೆ ಲೋಗರವೊಲಿರುತ್ತೆ ಸುಖ ದುಃಖ ಸಂಭ್ರಮಗಳಲ್ಲಿ ತ್ಯಾಗಿಯವನ್ ಆಂತರದಿ ಮಂಕುತಿಮ್ಮ. ಅಂದರೆ ಏನರ್ಥ, ಆ ಸುಖ ದುಃಖ ಸಂಭ್ರಮ ಅನ್ನೋದು ಸಾಮಾನ್ಯರಿದ್ದ ಹಾಗೇನೆ, ಆದರೆ ಆ ವರಯೋಗ ಮಾರ್ಗವನ್ನು ತೋರ್ತಕ್ಕಂಥ ಗುರು ಎಂಥ ಒಳ್ಳೆಯ ಜೀವನವನ್ನು ಅಂತರಂಗದಲ್ಲಿ ನಡೆಸ್ತಾ ಇರ್ತಾನೆ ಅಂದರೆ, ಇದು ನನ್ನದಲ್ಲ, ನನಗೆ ಸೇರಿದ್ದಲ್ಲ, ಕಾರ್ಯಫಲವೂ ನನ್ನಿಂದ ಆದದ್ದಲ್ಲ ಅಂತ ನಿರ್ಮೋಹಿಯಾಗಿ ತ್ಯಾಗಿಯಾಗಿರ್ತಾನೆ. ಸಂಸಾರ ಸಾಗರದೊಳಗೆ ಇದ್ದು ಭೋಗಿಯಾಗಿದ್ದು ಅಂತರಂಗದಲ್ಲಿ ವಿರಕ್ತನಾಗಿರ್ತಾನೆ. ಅಂಥವನನ್ನು ಕಾಣುವ ಕಣ್ಣು ಮನಸ್ಸು ಆ ಹುಡುಕಾಟ ನಮಗಿರಬೇಕು. ಅಂಥವನನ್ನು ಗುರುತಿಸೋದೇ ಜೀವನದ ಬಹುದೊಡ್ಡ ಕೆಲಸ ಅಂತಾರೆ ಡಿ ವಿ ಜಿ ಅವರು.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎಂಆರ್ ಶ್ರೀನಿಧಿ, ವ್ಯಾಖ್ಯಾನ ಎಚ್ಎಸ್ ಶ್ರೀರಾಮಕೃಷ್ಣ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್.

0: ನಿರ್ಮಾಣ ಎಂ ಶಿವರಾಮ್, ಕಗ್ಗದ ಸಿರಿ.
1: ಇದುವರೆಗೆ ಕಗ್ಗದ ಸಿರಿ ಕಾರ್ಯಕ್ರಮವನ್ನು ಕೇಳಿದ್ರೆ ಸ್ನೇಹಿತರೆ, ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ.

0: ಟುಡೇ ಸಮಯ 7:35 ಆಗಲಿದೆ ಸ್ನೇಹಿತರೆ, 7:35ಕ್ಕೆ ಸರಿಯಾಗಿ ವಾರ್ತೆಗಳನ್ನು ಕೇಳಿದ್ದೀರಿ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್.ಎಂ. ಮುಖ್ಯಾಂಶಗಳು. ದ್ವಿಪಕ್ಷೀಯ ಸಂಬಂಧ ಉತ್ತಮಗೊಳಿಸುವ ಕುರಿತ ಭಾರತ ರಷ್ಯಾ ಚರ್ಚೆ ಸಂಪನ್ನ. ಮುಕ್ತ ವ್ಯಾಪಾರ ಒಪ್ಪಂದ, ಜಾಗತಿಕ ವ್ಯಾಪಾರದಲ್ಲಿ ಭಾರತದ ಪಾಲು 75%, ಸಚಿವ ಪಿಯೂಷ್ ಗೋಯಲ್. ಭಾರತ ಚೀನಾ ಗಡಿ ವಿಚಾರ, ನಾಳೆ ಬೀಜಿಂಗ್ನಲ್ಲಿ ವಿಶೇಷ ಪ್ರತಿನಿಧಿಗಳ ಮಾತುಕತೆ ಆರಂಭ. ಹಾಗೂ ಟೆಸ್ಟ್ ಕ್ರಿಕೆಟ್, ಶ್ರೀಲಂಕಾ ವಿರುದ್ಧ 9 ರನ್ ಗಳಿಸಿ ಮೊದಲನೇ ಇನ್ನಿಂಗ್ಸ್ ಡಿಕ್ಲೇರ್ ಮಾಡಿದ ಭಾರತ. ವಾರ್ತೆಗಳ ವಿವರ. ವಿದೇಶಾಂಗ ಸಚಿವ ಡಾ.ಎಸ್.ಜೈಶಂಕರ್ ಅವರು ಇಂದು ಕ್ರೆಮ್ಲಿನ್ನಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರನ್ನು ಭೇಟಿ ಮಾಡಿದ್ದಾರೆ. ಈ ಸಭೆಯು ದ್ವಿಪಕ್ಷೀಯ ವ್ಯಾಪಾರ, ಆರ್ಥಿಕ ಸಹಕಾರ ಮತ್ತು ಮುಂಬರುವ ಉನ್ನತ ಮಟ್ಟದ ಶೃಂಗಸಭೆಗಳ ಮೇಲೆ ಕೇಂದ್ರೀಕರಿಸಿದೆ. ಸಭೆಯ ಸಂದರ್ಭದಲ್ಲಿ ಡಾ.ಎಸ್.ಜೈಶಂಕರ್ ಅವರು ಭಾರತ ರಷ್ಯಾ ಪಾಲುದಾರಿಕೆಯಲ್ಲಿ ವಿಶೇಷವಾಗಿ ಆರ್ಥಿಕ ಸಹಕಾರ, ವ್ಯಾಪಾರ ಮತ್ತು ಇಂಧನ ಕ್ಷೇತ್ರದಲ್ಲಿ ಬಲವಾದ ಮತ್ತು ಬೆಳೆಯುತ್ತಿರುವ ಪಾಲುದಾರಿಕೆಯನ್ನು ಎತ್ತಿ ತೋರಿಸಿದರು. ಅಂತರ ಸರ್ಕಾರಿ ಆಯೋಗದ ಸಭೆಯ ಫಲಿತಾಂಶವನ್ನು ಡಾ.ಎಸ್.ಜೈಶಂಕರ್ ಅವರು ಸಕಾರಾತ್ಮಕವೆಂದು ಬಣ್ಣಿಸಿದರು. ಇದಕ್ಕೂ ಮುನ್ನ ವಿದೇಶಾಂಗ ಸಚಿವರು ರಷ್ಯಾದ ಮೊದಲ ಉಪ ಪ್ರಧಾನಮಂತ್ರಿ ಡೆನಿಸ್ ಮಾಂಟುರೋವ್ ಅವರೊಂದಿಗೆ ಮಾಸ್ಕೋದಲ್ಲಿ ವ್ಯಾಪಾರ, ಆರ್ಥಿಕ, ವೈಜ್ಞಾನಿಕ, ತಾಂತ್ರಿಕ ಮತ್ತು ಸಾಂಸ್ಕೃತಿಕ

0: ಆರ್ಥಿಕ ಸಹಕಾರ ಕುರಿತ ಭಾರತ ರಷ್ಯಾ ಅಂತರ ಸರ್ಕಾರಿ ಆಯೋಗದ ಸಭೆಯ ಸಹ ಅಧ್ಯಕ್ಷತೆ ವಹಿಸಿದ್ದರು. ಭಾರತವು ಕನಿಷ್ಠ 8-9 ದೇಶಗಳ ಗುಂಪುಗಳು ಹಾಗೂ ಪ್ರತ್ಯೇಕ ರಾಷ್ಟ್ರಗಳೊಂದಿಗೆ ಮಾತುಕತೆ ನಡೆಸುತ್ತಿದ್ದು, ಇವು ಒಟ್ಟಾರೆ ಹೆಚ್ಚುವರಿಯಾಗಿ 15 ಟ್ರಿಲಿಯನ್ ಅಮೆರಿಕನ್ ಡಾಲರ್ ಜಿಡಿಪಿಯನ್ನು ಹೊಂದಿವೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಇಂದು ತಿಳಿಸಿದ್ದಾರೆ. ಭಾರತದ ಮುಕ್ತ ವ್ಯಾಪಾರ ಒಪ್ಪಂದಗಳು ಅಂತಿಮವಾಗಿ ಜಾಗತಿಕ ವ್ಯಾಪಾರದ ಸುಮಾರು 75% ಭಾಗವನ್ನು ಒಳಗೊಳ್ಳಲಿದ್ದು, ಜಾಗತಿಕ ಮೌಲ್ಯ ಸರಪಳಿಯಲ್ಲಿ ಭಾರತವನ್ನು ವಿಶ್ವಾಸಾರ್ಹ ಪಾಲುದಾರನನ್ನಾಗಿ ರೂಪಿಸಲು ನೆರವಾಗಲಿದೆ ಎಂದು ಅವರು ಹೇಳಿದರು. ಭಾರತವು ದೊಡ್ಡ ದೇಶೀಯ ಮಾರುಕಟ್ಟೆಯನ್ನು ಹೊಂದಿದ್ದು, ಕಳೆದ 4 ವರ್ಷಗಳಲ್ಲಿ 9 ಮುಕ್ತ ವ್ಯಾಪಾರ ಒಪ್ಪಂದಗಳಿಗೆ ಸಹಿ ಹಾಕಿದೆ. ಈ ಒಪ್ಪಂದಗಳು ಒಟ್ಟಾರೆ 60 ಟ್ರಿಲಿಯನ್ ಅಮೆರಿಕನ್ ಡಾಲರ್ ಜಿಡಿಪಿ ಹೊಂದಿರುವ ಆರ್ಥಿಕತೆಗಳು ಹಾಗೂ 38 ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳನ್ನು ಒಳಗೊಂಡಿವೆ. ಈ ಮೂಲಕ ಜಗತ್ತಿಗೆ ತನ್ನ ಬಾಗಿಲುಗಳನ್ನು ತೆರೆದಿದೆ ಎಂದು ಭಾರತ ಮತ್ತು ಜಪಾನ್ನ ಉದ್ಯಮ ಪ್ರತಿನಿಧಿಗಳನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಜಪಾನ್, ಕೊರಿಯಾ ಸೇರಿದಂತೆ ವಿವಿಧ ರಾಷ್ಟ್ರಗಳು ಹಾಗೂ ಆಸಿಯಾನ್ ಪ್ರದೇಶದೊಂದಿಗೆ ಈ ಹಿಂದೆ ಮಾಡಿಕೊಂಡ ವ್ಯಾಪಾರ ಒಪ್ಪಂದಗಳು ಹೆಚ್ಚುವರಿಯಾಗಿ 10 ಟ್ರಿಲಿಯನ್ ಅಮೆರಿಕನ್ ಡಾಲರ್ ಜಿಡಿಪಿಯ ಆರ್ಥಿಕತೆಯೊಂದಿಗೆ ವ್ಯಾಪಾರ ಅವಕಾಶಗಳನ್ನು ಭಾರತಕ್ಕೆ ತೆರೆದಿದೆ ಎಂದು ಅವರು ತಿಳಿಸಿದರು. ಭಾರತ ಮತ್ತು ಜಪಾನ್ ನಡುವಿನ ಹೆಚ್ಚುತ್ತಿರುವ ಆರ್ಥಿಕ ಬಾಂಧವ್ಯವು ಉಭಯ ದೇಶಗಳ ನಡುವೆ ಸಮತೋಲಿತ ವ್ಯಾಪಾರಕ್ಕೆ ದಾರಿ ಮಾಡಿಕೊಡಬೇಕು ಎಂದು ಪಿಯೂಷ್ ಗೋಯಲ್ ಹೇಳಿದರು. ಉಭಯ ದೇಶಗಳ ನಡುವಿನ ವ್ಯಾಪಾರ ಮತ್ತು ಹೂಡಿಕೆ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ 200+ ಪ್ರತಿನಿಧಿಗಳನ್ನೊಳಗೊಂಡ ಬೃಹತ್ ಉದ್ಯಮ ನಿಯೋಗದ ನೇತೃತ್ವವನ್ನು ಸಚಿವ ಪಿಯೂಷ್ ಗೋಯಲ್ ವಹಿಸಿದ್ದಾರೆ. ಗಡಿ ವಿಷಯದ ಕುರಿತು ಭಾರತ ಮತ್ತು ಚೀನಾ ನಡುವಿನ 25ನೇ ಸುತ್ತಿನ ವಿಶೇಷ ಪ್ರತಿನಿಧಿಗಳ ಮಾತುಕತೆ ನಾಳೆ ಚೀನಾದಲ್ಲಿ ನಡೆಯಲಿದೆ. ಈ ಮಾತುಕತೆಯಲ್ಲಿ ಭಾಗವಹಿಸಲು ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಇಂದು ಚೀನಾದ ಬೀಜಿಂಗ್ಗೆ ಆಗಮಿಸಲಿದ್ದಾರೆ. ದೋವಲ್ ಮತ್ತು ಚೀನಾದ ವಿದೇಶಾಂಗ ಸಚಿವ ವಾಂಗ್ ಯಿ ಅವರು ಗಡಿ ಮಾತುಕತೆ ಕಾರ್ಯವಿಧಾನಕ್ಕೆ ಗೊತ್ತುಪಡಿಸಿದ ವಿಶೇಷ ಪ್ರತಿನಿಧಿಗಳಾಗಿದ್ದಾರೆ. ಇದನ್ನು 3,400 ಕಿಲೋಮೀಟರ್ಗಳಿಗೂ ಹೆಚ್ಚು ವಿಸ್ತಾರವಾದ ಭಾರತ ಚೀನಾ ಗಡಿಯ ವಿವಾದವನ್ನು ಸಮಗ್ರವಾಗಿ ಪರಿಹರಿಸಲು 2003ರಲ್ಲಿ ಸ್ಥಾಪಿಸಲಾಯಿತು. ಅವರು ಗಡಿ ಸಮಸ್ಯೆಯ ಜೊತೆಗೆ ಇತರ ದ್ವಿಪಕ್ಷೀಯ, ಪ್ರಾದೇಶಿಕ ಮತ್ತು ಅಂತಾರಾಷ್ಟೀಯ ಸಂಬಂಧಗಳ ಬಗ್ಗೆ ಆಳವಾದ ಚರ್ಚೆ ನಡೆಸಲಿದ್ದಾರೆ. ಭಾರತದ ಡಿಜಿಟಲ್ ಪಾವತಿ ರಂಗದಲ್ಲಿ ಹೊಸ ಕ್ರಾಂತಿ ಸೃಷ್ಟಿಸಿರುವ ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ಯುಪಿಐ ತನ್ನ ಯಶಸ್ವಿ 10 ವರ್ಷಗಳನ್ನು ಪೂರೈಸಿದೆ. 2016 ಆಗಸ್ಟ್ 25ರಂದು ಚಾಲನೆ ಪಡೆದ ಯುಪಿಐ ದೇಶದ ಡಿಜಿಟಲ್ ಆರ್ಥಿಕ ವ್ಯವಸ್ಥೆಯ ಬೆನ್ನೆಲುಬಾಗಿ ಹೊರಹೊಮ್ಮಿದ್ದು, ಕಳೆದ 1 ದಶಕದಲ್ಲಿ ವಹಿವಾಟಿನ ಪ್ರಮಾಣದಲ್ಲಿ ಸುಮಾರು 13,000 ಪಟ್ಟು ಬೃಹತ್ ಏರಿಕೆ ಕಂಡಿದೆ. ಸದ್ಯ ಯುಪಿಐ ಜಾಗತಿಕ ಮಟ್ಟದಲ್ಲೂ ತನ್ನ ಛಾಪು ಮೂಡಿಸಿದ್ದು, ಯುಎಇ, ಫ್ರಾನ್ಸ್, ಭೂತಾನ್, ಶ್ರೀಲಂಕಾ, ನೇಪಾಳ, ಸಿಂಗಾಪುರ, ಮಾರಿಷಸ್, ಕತಾರ್, ಕಾಂಬೋಡಿಯಾ, ಗ್ರೀಸ್ ಮತ್ತು ಮಾಲ್ಡೀವ್ಸ್ ಸೇರಿದಂತೆ 11 ದೇಶಗಳಲ್ಲಿ ತನ್ನ ಸೇವೆ ವಿಸ್ತರಿಸಿದೆ. ಅಂತಾರಾಷ್ಟೀಯ ಹಣಕಾಸು ನಿಧಿ ಯುಪಿಐಯನ್ನು ವಿಶ್ವದ ಅತಿದೊಡ್ಡ ರಿಯಲ್ ಟೈಮ್ ಪಾವತಿ ವ್ಯವಸ್ಥೆ ಎಂದು ಗುರುತಿಸಿದ್ದು, ಜಾಗತಿಕ ಮಟ್ಟದ ಒಟ್ಟು ರಿಯಲ್ ಟೈಮ್ ಪಾವತಿ ವಹಿವಾಟುಗಳಲ್ಲಿ 49%ಪಾಲು ಭಾರತದ ಯುಪಿಐ ಒಂದರದ್ದೇ ಆಗಿದೆ. ಜಾರ್ಖಂಡ್ ಸಂಯುಕ್ತ ನಾಗರಿಕ ಸೇವೆಗಳ ಪೂರ್ವಭಾವಿ ಪರೀಕ್ಷೆಯಲ್ಲಿ ನಡೆದಿದೆ ಎನ್ನಲಾದ ಅಕ್ರಮಗಳ ಕುರಿತು ಸಿಬಿಐನಿಂದ ಸ್ವತಂತ್ರ ಹಾಗೂ ಕಾಲಮಿತಿಯೊಳಗೆ ತನಿಖೆ ನಡೆಸುವಂತೆ ಕೋರಿ ಸಲ್ಲಿಸಲಾದ ಅರ್ಜಿಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಇಂದು ಕೇಂದ್ರ ಮತ್ತು ಜಾರ್ಖಂಡ್ ಸರ್ಕಾರಕ್ಕೆ ನೋಟಿಸ್ ಜಾರಿ ಮಾಡಿದೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹಾಗೂ ನ್ಯಾಯಮೂರ್ತಿಗಳಾದ ಜಾಲ್ಮಯ ಬಾಗ್ಚಿ ಮತ್ತು ವಿ ಮೋಹನ ಅವರನ್ನೊಳಗೊಂಡ ಪೀಠವು ಕೇಂದ್ರ ಸರ್ಕಾರ, ಜಾರ್ಖಂಡ್ ಸರ್ಕಾರ, ಜಾರ್ಖಂಡ್ ಲೋಕಸೇವಾ ಆಯೋಗ ಸೇರಿದಂತೆ ಇತರರಿಂದ ಪ್ರತಿಕ್ರಿಯೆ ಕೋರಿದೆ. ಸಾರ್ವಜನಿಕ ಅಧಿಕಾರಿಗಳು ಮತ್ತು ಪರೀಕ್ಷಾ ಸಂಸ್ಥೆಗಳ ಪಾತ್ರದ ಕುರಿತು ನಿಷ್ಪಕ್ಷಪಾತ ತನಿಖೆ ಖಚಿತಪಡಿಸಿಕೊಳ್ಳುವ ಉದ್ದೇಶದಿಂದ ತನಿಖೆಯನ್ನು ರಾಜ್ಯ ಸರ್ಕಾರದಿಂದ ಸಿಬಿಐಗೆ ವರ್ಗಾಯಿಸುವಂತೆ ಅರ್ಜಿಯಲ್ಲಿ ಮನವಿ ಮಾಡಲಾಗಿದೆ. ಈಗಾಗಲೇ ಜಾರ್ಖಂಡ್ ಹೈಕೋರ್ಟ್ ಜೆಪಿಎಸ್ಸಿ ಪರೀಕ್ಷೆಯನ್ನು ರದ್ದುಗೊಳಿಸುವ ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ತಡೆಯಾಜ್ಞೆ ನೀಡಿದ್ದು, ಸೆಪ್ಟೆಂಬರ್ 15ರೊಳಗೆ ತನ್ನ ಪ್ರತಿಕ್ರಿಯೆ ಸಲ್ಲಿಸುವಂತೆ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ನೀಡಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಾನವೀಯತೆ ಮೊದಲು ಎಂಬ ತತ್ವದ ಆಧಾರದ ಮೇಲೆ ಜನಕೇಂದ್ರಿತ ದೃಷ್ಟಿಕೋನದಿಂದ ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯನ್ನು ಮುನ್ನಡೆಸಲಾಗುತ್ತಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಆರ್ಥಿಕ ಸಂಬಂಧಗಳ ಕಾರ್ಯದರ್ಶಿ ಹಾಗೂ ಬ್ರಿಕ್ಸ್ ಶೆರ್ಪಾ ಸುಧಾಕರ್ ದಲೇಲಾ ಹೇಳಿದ್ದಾರೆ. ಲಕ್ನೋದಲ್ಲಿ ನಡೆದ 18ನೇ ಬ್ರಿಕ್ಸ್ ಶೈಕ್ಷಣಿಕ ವೇದಿಕೆಯ ಉದ್ಘಾಟನಾ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯ ಅವಧಿಯಲ್ಲಿ ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗೆ ಆದ್ಯತೆ ನೀಡಲಾಗಿದೆ ಎಂದರು. ಇದರಡಿಯಲ್ಲಿ ದೇಶದ ಸುಮಾರು 30 ನಗರಗಳಲ್ಲಿ ಇದುವರೆಗೆ 400 ಹೆಚ್ಚು ಸಭೆಗಳನ್ನು ಆಯೋಜಿಸಲಾಗಿದೆ ಎಂದು ಸುಧಾಕರ್ ದಲೇಲಾ ತಿಳಿಸಿದ್ದಾರೆ. ರಾಷ್ಟೀಯ ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು 5 ನವದೆಹಲಿಯಲ್ಲಿ ಉನ್ನತ ಶಿಕ್ಷಣ ಸಂಸ್ಥೆಗಳು ಮತ್ತು ಪಾಲಿಟೆಕ್ನಿಕ್ಗಳ 21 ಶಿಕ್ಷಕರು ಹಾಗೂ ಬೋಧಕ ಸಿಬ್ಬಂದಿಗೆ ರಾಷ್ಟೀಯ ಶಿಕ್ಷಕರ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಬೋಧನೆ, ಸಂಶೋಧನೆ, ನಾವೀನ್ಯತೆ, ಸಮುದಾಯ ಸಂಪರ್ಕ ಹಾಗೂ ಬೋಧಕ ಸಿಬ್ಬಂದಿ ಅಭಿವೃದ್ಧಿ ಕ್ಷೇತ್ರಗಳಲ್ಲಿನ ಅತ್ಯುತ್ತಮ ಸಾಧನೆಗಾಗಿ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. 2026 ಪ್ರಶಸ್ತಿಗೆ ರಾಷ್ಟ್ರಪ್ರಶಸ್ತಿ ಪೋರ್ಟಲ್ ಮೂಲಕ ಆನ್ಲೈನ್ನಲ್ಲಿ ನಾಮನಿರ್ದೇಶನಗಳನ್ನು ಆಹ್ವಾನಿಸಲಾಗಿತ್ತು. ಭೂಮಿ ಪುನಶ್ಚೇತನ ಮತ್ತು ಬರ ನಿರೋಧಕ ಸಾಮರ್ಥ್ಯಕ್ಕಾಗಿ ವೈವಿಧ್ಯಮಯ, ಸಮರ್ಪಕ, ಊಹಿಸಬಹುದಾದ ಹಾಗೂ ನಿರಂತರ ಅಂತಾರಾಷ್ಟೀಯ ಹಣಕಾಸು ನೆರವು ಒದಗಿಸುವಂತೆ ಭಾರತ ಕರೆ ನೀಡಿದೆ. ಮಂಗೋಲಿಯಾದ ಉಲಾನ್ ಬಾಟರ್ನಲ್ಲಿ ನಡೆಯುತ್ತಿರುವ ವಿಶ್ವಸಂಸ್ಥೆಯ ಮರುಭೂಮೀಕರಣ ತಡೆ ಸಮಾವೇಶದ 17ನೇ ಪಕ್ಷಗಳ ಸಮ್ಮೇಳನದ ಅಂಗವಾಗಿ ನಡೆದ ಆರೋಗ್ಯಕರ ಭೂಮಿ ಮತ್ತು ಬರ ನಿರೋಧಕ ಸಾಮರ್ಥ್ಯಕ್ಕಾಗಿ ನವೀನ ಹಣಕಾಸು ವ್ಯವಸ್ಥೆಗಳು ಕುರಿತ ಉನ್ನತ ಮಟ್ಟದ ಸಂವಾದದಲ್ಲಿ ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ಇಂದು ಈ ವಿಷಯ ತಿಳಿಸಿದ್ದಾರೆ. ಭೂಮಿ ಪುನಶ್ಚೇತನವು ವೆಚ್ಚವಲ್ಲ, ಬದಲಿಗೆ ಆಹಾರ, ನೀರು, ಜೀವ ವೈವಿಧ್ಯತೆ, ಜೀವನೋಪಾಯ ಹಾಗೂ ದೀರ್ಘಕಾಲೀನ ಸ್ಥಿತಿಸ್ಥಾಪಕತ್ವದ ಮೇಲಿನ ಹೂಡಿಕೆಯಾಗಿದೆ ಎಂದು ಭೂಪೇಂದ್ರ ಯಾದವ್ ಹೇಳಿದ್ದಾರೆ. ಪ್ರಧಾನಮಂತ್ರಿ ಸೂಕ್ಷ್ಮ ಆಹಾರ ಸಂಸ್ಕರಣಾ ಉದ್ದಿಮೆಗಳ ಔಪಚಾರೀಕರಣ ಯೋಜನೆ ಪಿಎಂ ಎಫ್ಎಂಇ ಇಂದ ಇದುವರೆಗೆ 2,00,000 ಹೆಚ್ಚು ವೈಯಕ್ತಿಕ ಸೂಕ್ಷ್ಮ ಆಹಾರ ಸಂಸ್ಕರಣಾ ಉದ್ದಿಮೆಗಳು ಪ್ರಯೋಜನ ಪಡೆದಿವೆ ಎಂದು ಕೇಂದ್ರ ಆಹಾರ ಸಂಸ್ಕರಣಾ ಕೈಗಾರಿಕೆಗಳ ಸಚಿವ ಚಿರಾಗ್ ಪಾಸ್ವಾನ್ ತಿಳಿಸಿದ್ದಾರೆ. ಕೊಲಂಬೋದ ಸಿನ್ಹಳೀಸ್ ಸ್ಪೋರ್ಟ್ಸ್ ಕ್ಲಬ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಶ್ರೀಲಂಕಾ ನಡುವಿನ 2ನೇ ಟೆಸ್ಟ್ ಕ್ರಿಕೆಟ್ ಪಂದ್ಯದ 2ನೇ ದಿನವಾದ ಇಂದು ಭಾರತ ತನ್ನ ಮೊದಲನೇ ಇನ್ನಿಂಗ್ಸ್ ಅನ್ನು 9 503 ರನ್ ಗಳಿಸಿ ಡಿಕ್ಲೇರ್ ಮಾಡಿಕೊಂಡಿದೆ. ತನ್ನ ಮೊದಲ ಇನ್ನಿಂಗ್ಸ್ ಆರಂಭಿಸಿರುವ ಶ್ರೀಲಂಕಾ ದಿನದಾಟದ ಅಂತ್ಯಕ್ಕೆ 2 8 ರನ್ ಗಳಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದ್ವಿಪಕ್ಷೀಯ ಸಂಬಂಧ ಉತ್ತಮಗೊಳಿಸುವ ಕುರಿತ ಭಾರತ ರಷ್ಯಾ ಚರ್ಚೆ ಸಂಪನ್ನ. ಮುಕ್ತ ವ್ಯಾಪಾರ ಒಪ್ಪಂದ, ಜಾಗತಿಕ ವ್ಯಾಪಾರದಲ್ಲಿ ಭಾರತದ ಪಾಲು 75%, ಸಚಿವ ಪಿಯೂಷ್ ಗೋಯಲ್. ಭಾರತ ಚೀನಾ ಗಡಿ ವಿಚಾರ, ನಾಳೆ ಬೀಜಿಂಗ್ನಲ್ಲಿ ವಿಶೇಷ ಪ್ರತಿನಿಧಿಗಳ ಮಾತುಕತೆ ಆರಂಭ. ಹಾಗೂ ಟೆಸ್ಟ್ ಕ್ರಿಕೆಟ್, ಶ್ರೀಲಂಕಾ ವಿರುದ್ಧ 9 503 ರನ್ ಗಳಿಸಿ ಮೊದಲನೇ ಇನ್ನಿಂಗ್ಸ್ ಡಿಕ್ಲೇರ್ ಮಾಡಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05. ಇದೀಗ ವಿಧಾನಮಂಡಲದಲ್ಲಿ ಇಂದು ಮೂಡಿಬರಲಿದೆ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಗಾನಭಜಾನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಇಂದಿನ ಗಾನಭಜಾನ ಕಾರ್ಯಕ್ರಮದಲ್ಲಿ ಪಡಸಾಲೆ ಮನೆಯ ಮುಂದಿನ ಒಂದು ಸಿಹಿಯಾದ ನೆನಪು ಅನ್ನುವಂಥ ವಿಷಯದ ಕುರಿತು ಮಾತನಾಡಿದ್ವಿ. ಪಡಸಾಲೆ ಹೇಗೆಲ್ಲ ಹಿತವಾಗಿರುತ್ತೆ ಅನ್ನೋದನ್ನು ತಿಳಿಸ್ತೆ. ಇನ್ನು ಪಡಸಾಲೆ ಕುರಿತು ಒಂದು ಕವಿತೆ ಇದೆ, ಆ ಕವಿತೆಯನ್ನು ಓದಿ ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತೀನಿ ಒಂದು ಗೀತೆಯ ನಂತರ.

ಜ್ಞಾನಭಿಜ್ಞಾನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ನಿಮ್ಮ ಸಂದೇಶಗಳನ್ನು ನೋಡೋಣ. ಇದನ್ನು ಕಾರ್ಯಕ್ರಮದ ವಿಷಯ ಪಡಸಾಲೆಯ ಮನೆಯ ಮುಂದಿನ ಒಂದು ಸಿಹಿಯಾದ ನೆನಪು ಅನ್ನುವಂಥ ವಿಷಯದ ಕುರಿತು ಮಾತನಾಡಿದ್ವಿ. ಈಗ ನಿಮ್ಮ ಸಂದೇಶಗಳನ್ನ ನೋಡಿ ಒಂದು ಸುಂದರವಾದ ಕವಿತೆ ಈ ಪಡಸಾಲೆಯ ಕುರಿತು ಇದೆ ಸ್ನೇಹಿತರೆ. ಆ ಕವಿತೆಯನ್ನು ನಿಮ್ಮ ಮುಂದೆ ಓದ್ತೀನಿ ಇವು ನಿಮ್ಮ ಸಂದೇಶಗಳನ್ನ ನೋಡಿದ ನಂತರ. ಯಾರ ಸಂದೇಶ? ಎಸ್ರಾಜ್ ಅವರು ಚಿಕ್ಕ ಅಂಕನಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಂತರ ಗೋವಿಂದ್ ಮೆನನ್ ಕೋಲಾರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶೋಭಾ ಅವರು ಚೆನ್ನೈಯಿಂದ, ಬಾಗಲಕೋಟೆ ಜಿಲ್ಲೆ ಬನಹಟ್ಟಿಯಿಂದ ಕುಸ್ತಿಪ್ಪ ಮಹಾದೇವ್ ಗುಮ್ಟಿ ಅವರ ಸಂದೇಶ.

ಹಾಗೆ ಕೌಸಲ್ಯವರು ಬನಶಂಕರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕವಿತಾ ಶ್ರೀನಿವಾಸರ್ ವಯಸ್ ಕಾಲೋನಿ ಧಾರವಾಡದಿಂದ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮಗಳನ್ನ ಮೆಚ್ಚಿಕೊಂಡಿದ್ದಾರೆ. ಹಾಗೆ ಅರುಣಾಮೈತ್ರಿ ಜೇಸಿನಗರ್ ಪೋಸ್ಟ್ ಆಫೀಸ್ ರೋಡ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದನ್ನಿಯವರ ಸಂದೇಶ, ಮನಸ್ಸಿಗೆ ಮುದ ನೀಡುವಂಥ ಹಾಡುಗಳನ್ನು ಕೇಳ್ತಾ ಇದ್ದರೆ ಎಲ್ಲಿಲ್ಲದ ಆನಂದ ನಮಗಾಗುತ್ತದೆ, ನಿಮ್ಮ ಮೋಹಕ ನಿರೂಪಣೆ ಆಪ್ತವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಶಾಂತಚರ ಬಿಡಿಗೇರ್ ಅವರ ಸಂದೇಶ ಬಂದಿದೆ. ಇವರು ಕಾರ್ಯಕ್ರಮಗಳೆಲ್ಲವನ್ನ ಮೆಚ್ಚಿ ಸಂದೇಶವನ್ನು ಕಳಿಸಿದ್ದಾರೆ. ಹಳೆಯ ಮಧುರವಾದ ಹಾಡುಗಳನ್ನು ಕೇಳುವುದೇ ಒಂದು ಅದ್ಭುತವಾದ ಅನುಭವ. ಆ ಹಾಡುಗಳು ಕೇವಲ ಸಂಗೀತವಲ್ಲ, ಒಂದು ಕಾಲದ ಸುಂದರ ನೆನಪುಗಳು. ಯಾ ನಿರೂಪಕರು ತಮ್ಮ ಕಂಠ ಸಿರಿಯಲವನ್ನು ಪ್ರಸ್ತುತಪಡಿಸೋದೆ ಚೆಂದ ಅಂತ ಹೇಳ್ತಿದ್ದಾರೆ. ಹಾಗೆ ಗಾನಭಜನ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ನಮ್ಮ ಊರಿನ ಹಳೆಯ ದೊಡ್ಡ ಮನೆಗಳಲ್ಲಿ 5 ಅಂಕಣಗಳ ಮನೆಗಳು, ಮಧ್ಯದಲ್ಲಿ ಪಡಸಲೆ ಇರುವ ವಿನ್ಯಾಸವನ್ನು ಕಾಣಬಹುದು. ಪಡಸಲೆ ಎಂದರೆ ಮೊಗಸಾಲೆ, ಆಚಾರ ಮುಖಮಂಟಪದ ಅಥವಾ ಅತಿಥಿಗಳು ಕುಳಿತುಕೊಳ್ಳುವ ಸ್ಥಳ. ಹಿಂದಿನ ಕಾಲದ ಇಂತಹ ಮನೆಗಳು ಕೇವಲ ವಾಸದ ಸ್ಥಳವಾಗಿರದೆ ಕುಟುಂಬದವರು ಬಂಧು ಬಳಗ ಮತ್ತು ಅತಿಥಿಗಳು ಒಟ್ಟಾಗಿ ಸೇರಿ ಮಾತನಾಡುವ, ಸಂತೋಷ ಹಂಚಿಕೊಳ್ಳುವ ತಾಣಗಳಾಗಿದ್ದವು. ಪಡಸಾಲೆಯಲ್ಲಿ ಕುಳಿತುಕೊಂಡು ಹಿರಿಯರ ಮಾತು ಕೇಳುವುದು, ಹಬ್ಬ ಹರಿದಿನಗಳಲ್ಲಿ ಎಲ್ಲರೂ ಸೇರಿ ಸಂಭ್ರಮಿಸುವುದು ನಮ್ಮ ಗ್ರಾಮೀಣ ಬದುಕಿನ ಸುಂದರ ನೆನಪುಗಳು. ಇಂತಹ ಹಳೆಯ ಮನೆಗಳ ವಿನ್ಯಾಸ ಮತ್ತು ಸಂಸ್ಕೃತಿಯ ಬಗ್ಗೆ ಮಾಹಿತಿ ನೀಡುತ್ತಿರುವ ಕಾರ್ಯಕ್ರಮ ನಿಜಕ್ಕೂ ಮನರಂಜನೆ ಜೊತೆಗೆ ನಮ್ಮ ಪರಂಪರೆಯನ್ನು ನೆನಪಿಸುತ್ತದೆ. ನಿರೂಪಕರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಮನೆ ಮುಂದೆ ಸಂಜೆ ಹೊತ್ತಲ್ಲಿ ಕುಳಿತು ವಿವಿಧ ಭಾರತಿಯಲ್ಲಿ ಕಾರ್ಯಕ್ರಮ ಕೇಳ್ತಾ ಇದ್ವಿ. ಎರಡು ಬದಿಯಲ್ಲಿ ಬೇಂಥರ ಕಲ್ಲಿನಲ್ಲಿ ಮಾಡಿದ್ರು, ಅದರ ಕೆಳಗೆ ಅವಿತು ಕಣ್ಣಾಮುಚ್ಚಾಲೆ ಆಟ ಆಡಿದ ನೆನಪು, ಕೀಟಲೆ ಮಾಡಿ ಕದ್ದು ಯಾರ ಕೈಗೂ ಸಿಗದೆ ಕುಳಿತ ನೆನಪಾಯಿತು ಅಂತ ಸ್ವರೂಪ್ ಲೋಕೇಶ್ ಮುಣಗಲಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಈಶ್ವರ ನಾಡಿಗೇರ ಬಿ ಗುಡಿಯಾಳ ಪಡಸಾಲೆ ವಿಷಯ ನಮಗೆ ಮೆಚ್ಚುಗೆ ಆಗಿದೆ, ನಮ್ಮ ಮನೆಯಲ್ಲಿದೆ, ಬಹಳ ಸಂತೋಷ ಅಂತ ಹೇಳ್ತಿದ್ರೆ ನನಗೂ ಸಂತೋಷ ಆಯಿತು. ನಮ್ಮ ತಾತನ ಮನೆ ಮಾಳಿಗೆ ಮನೆ ಪಡಸಾಲೆ ಮುಂದೆ ಅಂಗಳ ನೀವು ಹೇಳಿದ ಎಲ್ಲ ಅನುಭವಗಳನ್ನು ಅನುಭವಿಸಿದ್ದೇವೆ, ತುಂಬ ಖುಷಿಯಾಯಿತು ಅಂತ ರಿಯಾಸ್ ಅವರು ಹಿರಿಯೂರಿನಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ನಮ್ಮ ಕಡೆ ಹಜಾರ ಅಂತಾರೆ ಸ್ವಾಮಿ, ಬಹಳ ಸೊಗಸಾಗಿರುತ್ತೆ ಪಡಸಾಲೆ ಬಗ್ಗೆ ಮಾಹಿತಿಗಾಗಿ ಧನ್ಯವಾದಗಳು ಅಂತ ಎಸ್ ಜಗದೀಶ್ವರ ಚಾರ್ ಮಹಾಲಕ್ಷ್ಮಿ ಲೇಔಟಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ಡಾಕ್ಟರ್ ಆನಂದ್ ಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆಯಿಂದ, ಪಡಸಾಲೆ ನಮ್ಮ ಊರಿನ ಮನೆಯ ಮುಂದೆ ಬಹುದೊಡ್ಡ ಪಡಸಾಲೆನೇ ಇತ್ತು. ನೆಮ್ಮದಿ ದೈನಂದಿನ ಬಹಳಷ್ಟು ಚಟುವಟಿಕೆಗಳು ನಡೆಯುತ್ತಿದ್ದವು. ಆ ಕಡೆ ಈ ಕಡೆ 2 ಕಲ್ಲು ಬೆಂಚು ಇದ್ದವು, ಅದರ ಮೇಲೆ ಕುಳಿತು ಹರಟೆ ಹೊಡೆಯುವುದು, ಹೊಲದಿಂದ ತೋಟದಿಂದ ತಂದ ತರಕಾರಿ ಹಣ್ಣು ಕಾಯಿ ವಿಂಗಡಣೆ, ಬೇಸಿಗೆಯಲ್ಲಿ ಮಲಗುವುದು, ಹೋರಿ ಕರುಗಳಿಗೆ ಮುಂಜಾನೆ ಜೋಳದ ಕಡ್ಡಿ ತಿನ್ನಿಸುವುದು, ಹರಳೆಣ್ಣೆ ಹರಳು ಹುರಿಯುವುದು, ಬೇಯಿಸುವುದು, ಇನ್ನೂ ಹಲವಾರು ಬಹಳ ರೋಮಾಂಚನ ನೆನಪು ಅಂತ ಹೇಳ್ತಾ ಇದ್ದಾರೆ. ಅನಿಲ್ ಬಿಷ್ಟಣ್ಣವರ ಶಮೇನವಾಡಿಯಿಂದ ಚಿಕ್ಕೋಡಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಮ್ಮ ದರ್ವಾಜೆ ಇನ್ನೂ ಇದೆ, ಹಾಗೂ ಪಡಸಾಲೆ ಕೂಡ ಇದೆ. ಇದು ನನ್ನ ಸ್ವಂತ ಊರು ಜೂಗುಳದಲ್ಲಿ, ಆದರೆ ನಾನು ಶಮೇನವಾಡಿಯಲ್ಲಿ ರಹವಾಸಿ ಆಗಿರುವುದರಿಂದ ನನ್ನ ಪತ್ನಿ ತವರು ಮನೆಯೇ. ದರ್ವಾಜೆಯಿಂದ ಆನೆ ಹೋಗಿ ಬರುತ್ತೆ, ಹಾಗಾದರೆ ಓ ದರ್ವಾಜೆಯಿಂದ ಓಕೆ, ಅಷ್ಟು ದೊಡ್ಡ ಬಾಗಿಲು. ಅವರು ನಮ್ಮ ಮನೆ ಪಡಸಾಲೆ 2 ಪಟ್ಟು ಇನ್ನೂ ಜೀವಂತ ಇದೆ. ಈ ಪಡಸಾಲೆಗೆ ಹೆಣ್ಣು ಮಕ್ಕಳಿಗೆ ಬರುವ ಧೈರ್ಯ ಇರಲಿಲ್ಲ, ಬರುವುದಾದರೆ ತವರಿಗೆ ಹೋಗುವರು ಅಥವಾ ಅವರ ಜೀವ ಹೋದ ಮೇಲೆ ಮಾತ್ರ ಅವಕಾಶ ಇತ್ತು. ಈ ಪಡಸಾಲೆ ನೀವುಗಳು ಬಂದು ಕಣ್ಣಾರೆ ನೋಡಬಹುದು, ಬನ್ನಿ, ತಮಗೆ ಸ್ವಾಗತ. ಖಂಡಿತ, ಆ ಒಂದು ದಿನ ಬಂದಾಗ ನನ್ನಷ್ಟು ಖುಷಿ ಪಡೋರು ಯಾರೂ ಇಲ್ಲ. ಬಂದು ನಿಮ್ಮ ಊರನ್ನು ನೋಡಿದಾಗ, ಚಿಕ್ಕೋಡಿ ಶಮೇನವಾಡಿಗೆ ಬಂದು ನೋಡಿದಾಗ ಖುಷಿಯಾಯಿತು ನಿಮ್ಮ ಈ ಒಂದು ವೆಲ್ಕಮನ್ನು ಹೇಳಿರೋದು ಕೇಳಿ. ಖಂಡಿತ ಬರುವಂಥ ಸಮಯ ಒದಗಿ ಬಂದರೆ ನನಗೂ ಖುಷಿನೇ. ಹಾಗೆ ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕು ಎ ಬಿ ರಾಜು ಪಡಸಾಲೆ ಎಂಬ ಪದವನ್ನು ಕೇಳಿ ನಮಗೆ ಬಾಲ್ಯದ ನೆನಪು ಬಂದಿದೆ. ನಮ್ಮದು ಪಡಸಾಲೆ ಇರುವ ಮನೆ ಇತ್ತು. ಪಡಸಾಲೆ ಎತ್ತರದಲ್ಲಿತ್ತು, ಅದರ ಕೆಳಗೆ ಹಸುಗಳನ್ನು ಕಟ್ತಾ ಇದ್ವಿ. ನಮ್ಮ ತಾಯಿ ಹಸುಗಳಿಂದ ಹಾಲು ಕರೆದು ಹಸಿ ಹಾಲನ್ನೇ ನಮಗೆ ಕೊಡ್ತಾ ಇದ್ದರು. ಅದನ್ನು ಪಡಸಾಲೆಯಲ್ಲಿ ಕೂತು ಕುಡಿದ ಮೊದಲ ನೆನಪು ಇನ್ನೂ ಮಾಸಿಲ್ಲ. ಪಡಸಾಲೆಯಲ್ಲಿದ್ದ ಕಂಬಗಳಿಂದ ನಾವು ಮುಟ್ಟಾಟವನ್ನು ಆಡ್ತಾ ಇದ್ವಿ, ಹಾಗೂ ರಾತ್ರಿ ಮಲಗುವ ಜಾಗವೇ ಪಡಸಾಲೆ ಆಗಿರ್ತಿತ್ತು. ನಮಗೆ ಮನೆಗೆ ಬಂದ ಅತಿಥಿಗಳಿಗೆ ಪಡಸಾಲೆ ಅದೇ 5 ನಿಮಿಷದ ವಿಶ್ರಾಂತಿ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ. ಸೋಮಶೇಖರ ಸುಲ್ಲಾಪುರ ಅಜ್ಜಂಪುರ ತಾಲೂಕು ಚಿಕ್ಕಮಗಳೂರು ಜಿಲ್ಲೆಯಿಂದ, ನಮ್ಮ ಊರಿನಲ್ಲಿ ಹಳೆಯ ಮನೆಯಲ್ಲಿ ಪಡಸಾಲೆ ಇತ್ತು. ದನಕರುಗಳನ್ನು ಕಟ್ತಾ ಇದ್ವಿ. ನಂತರ ದಿನಗಳಲ್ಲಿ ಮನೆ ಹಿಂಭಾಗದಲ್ಲಿ ಕೊಟ್ಟಿಗೆ ಮಾಡಿಕೊಂಡ್ವಿ. ಪಡಸಾಲೆ ಜಾಗವು ನಾವು ಬೆಳಗ್ಗೆ ಎದ್ದು ಓದುವುದಕ್ಕೆ ಮೀಸಲಾಗಿರ್ತಾ ಇತ್ತು. ಪರಸ್ಥಳದವರು ಅವರು ಊರಿಗೆ ಹೋಗಲು ಕತ್ತಲೆಯಾದಾಗ ಪಡಸಾಲೆಯಲ್ಲಿ ಉಳಿಯುವುದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ವಿ. ಪಡಸಾಲೆ ಬಗ್ಗೆ ಹಳೆಯ ನೆನಪುಗಳನ್ನು ಮಾಡಿಕೊಟ್ಟಿದ್ದಕ್ಕೆ ನಿಲಯಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ನಾವು ಆಡಿದ ಆಟಗಳ ಹೆಸರುಗಳು ಈಗಿನ ಮಕ್ಕಳು ಕೇಳಿರಲು ಸಾಧ್ಯವಿಲ್ಲ. ಆಣೆಕಲ್ಲು, ಚೌಕಬರ, ಅಳುಗುಳಿ ಮನೆ, ಹಾವುವೇಣಿ, ಕಣ್ಣಾಮುಚ್ಚೆ, ಜೂಟಾಟ, ಕುಂಟೆಬಿಲ್ಲೆ ಇತ್ಯಾದಿಗಳನ್ನು ಅಂತ ಅನ್ನುವರು ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಮಾಧವನವರು ಚೆನ್ನೈಯಿಂದ, ನಮ್ಮ ಬೀದಿಯಲ್ಲಿ 50 ವರ್ಷಗಳ ಹಿಂದೆ ಪಡಸಾಲೆಯ ಡೈನಿಂಗ್ ರೂಮ್ ಆಗಿತ್ತು. ಪಡಸಾಲೆ

ಡೈನಿಂಗ್ ರೂಮ್ ಆಗಾಗಿತ್ತು. ನಮಗೆ ಮಾತ್ರ ಅಲ್ಲ, ಇಡೀ ಬೀದಿಯ ಮಕ್ಕಳಿಗೆ ಜ್ಞಾಪಕ ಮಾಡಿದ್ದಕ್ಕೆ ಆಕಾಶವಾಣಿಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ವಣ್ಷ್ ಅವರು ಧಾರವಾಡದಿಂದ ಕಾರ್ಯಕ್ರಮವನ್ನು ಮೆಚ್ಚಿ ಸಂದೇಶವನ್ನು ಕಳಿಸಿದ್ದಾರೆ. ಮತ್ತಷ್ಟು ಸಂದೇಶಗಳಿದೆ ಸ್ನೇಹಿತರೆ, ಎಲ್ಲರೂ ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದರೆ ಬಹಳ ಖುಷಿಯಾಗ್ತಿದೆ. ಆ ಸಂದೇಶಗಳನ್ನ ಓದ್ತೀನಿ, ಆದರೆ ಒಂದು ಕವಿತೆಯನ್ನು ನಿಮಗೆ ತಿಳಿಸ್ತೀನಿ ಅಂತ ಹೇಳಿದ್ದೆ. ಆ ಕವಿತೆ ಹೀಗಿದೆ ಸ್ನೇಹಿತರೆ, ಪಡಸಾಲೆ ಕುರಿತು. ಬೇಕು ಮನದಲ್ಲೊಂದು ಪಡಸಾಲೆ, ಬಂದವರ ಮಾತಾಡಿಸಲಲ್ಲ, ಹೋಗುವವರ ಬೀಳ್ಕೊಡಲಲ್ಲ, ಪಕ್ಕ ಕುಳಿತವರೊಂದಿಗೆ ಹರಟಲಲ್ಲ, ವಿರಮಿಸಲಲ್ಲ ನನ್ನನ ಅರಿಯಲು. ಬೇಸಿಗೆಯ ಧಗೆ ನೀವ ತಂಗಾಳಿಗೆ ಮೈಯೊಡ್ಡಲಲ್ಲ, ಮಳೆ ಹನಿಗಳ ಮುತ್ತಿಗೆ ಕೈಯೊಡ್ಡಲಲ್ಲ, ಮಾಗಿಯ ಚಳಿಗೆ ಉದುರುವ ಎಲೆ ಆರಿಸಲಲ್ಲ, ಆ ಗಳಿಗೆ ನನ್ನೆನ ಆನಂದಿಸಲು. ದಾರಿ ಹೋಕರ ಮಾತಾಡಿಸಲಲ್ಲ, ರಸ್ತೆಯಲ್ಲಾಡುವ ಮಕ್ಕಳ ಮೋಜು ನೋಡಲಲ್ಲ, ಎದುರು ಮನೆಯ ಜಗಳ ಆನಂದಿಸಲಲ್ಲ, ಲೋಕದ ವ್ಯಾಪಾರ ಅಳೆಯಲಲ್ಲ ನನ್ನೇನ ಅಳೆಯಲು. ಪಗಡೆ ಚೌಕಾಭಾರ ಆಡಲಲ್ಲ, ಲೇವಾದೇವಿ ಮಾಡಲಲ್ಲ, ಬಾಯಿ ತುಂಬ ವೀಳ್ಯ ಜಿಗಿದುಗಿಯಲಲ್ಲ ನನ್ನೆನ ಅರಗಿಸಿಕೊಳ್ಳಲು. ಜಿಗಿದಗಿದುಗಿಯಲಲ್ಲ ನನ್ನೆನ ಅರಗಿಸಿಕೊಳ್ಳಲು. ಬಾಯಗಲಿಸಿ ಆಕಳಿಸಲಲ್ಲ, ಗೋಡೆಗೆ ತಲೆಯಾನಿಸಿ ನಿದ್ರಿಸಲಲ್ಲ, ಕಣ್ಮುಚ್ಚಿ ಧ್ಯಾನಿಸಲಲ್ಲ ನನ್ನೊಳಗೆ ನಾ ಹೋಗಲು. ನಗಲಲ್ಲ ಅಳಲಲ್ಲ, ಪಟ್ಟಾಂಗ ಹಾಕಿ ಮಂಡಿ ಕೆರೆದುಕೊಳ್ಳಲಲ್ಲ, ಕಾಲ್ಚಾಚಿ ಪಾದದ ಮೇಲೆ ಪಾದ ಹಾಕಿ ಮೈ ಮುರಿಯಲಲ್ಲ ನನ್ನ ಬಲಾಬಲ ಮನೋಬಲ ಅರಿಯಲು. ಕೆಳಗಿಳಿಯಲಲ್ಲ, ಮೇಲೇರಲಲ್ಲ, ಆ ಪಕ್ಕ ಈ ಪಕ್ಕ ಹೊಯ್ದಾಡಲಲ್ಲ, ನಡು ನಡುವೆ ನಡೆದಾಡಲಲ್ಲ ನನ್ನೆಲೆ ನಾ ಲೀನವಾಗಲು, ನಾನೇ ನಾನಾಗಲು, ಅನಂತವಾಗಲು ಬೇಕು ಮನದ ಮೂಲೆಯಲ್ಲೊಂದು ಪಡಸಾಲೆ. ಎಷ್ಟು ಈ ಒಂದು ಕವಿತೆಯನ್ನು ಬರೆದಿರೋದು ಕಿರಣ್ ಹೇರಿಸಾವೆ ಅನ್ನುವಂಥ ಸ್ನೇಹಿತರು. ಸ್ನೇಹಿತರೆ ಅವರು ಲೇಖಕರು ಹಾಗೆ ಕವಿಗಳು, ಒಂದು ಒಳ್ಳೆಯ ಕವಿತೆಯನ್ನು ಬರೆದಿದ್ದರು. ಪಡಸಾಲೆ ಏನೇನೆಲ್ಲ ಇರುತ್ತೆ ಅದಕ್ಕೋಸ್ಕರ ನನಗೆ ಪಡಸಾಲೆ ಬೇಡ ಅಂತ ಹೇಳಿ ಕೊನೆಗೆ ಅದನ್ನು ಮನದ ಮೂಲೆಯಲ್ಲೊಂದು ಪಡಸಾಲೆ ಬೇಕು ಅನ್ನುವಂಥ ಒಂದು ಫಿಲಾಸಫಿಯನ್ನು ಇಲ್ಲಿ ಹೇಳಿದ್ದಾರೆ ಇವರು. ಒಂದು ಅದ್ಭುತವಾದ ಕವಿತೆಯನ್ನು ಸಹ ಪಡಸಾಲೆ ಕುರಿತು ಬರೆದಿದ್ದರು. ಆ ಕವಿತೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಮತ್ತಷ್ಟು ಸಂದೇಶಗಳಿತ್ತು, ಅದರಲ್ಲಿ ಕೆಲವು ಸಂದೇಶಗಳನ್ನ ನೋಡುವಂಥ ಸಮಯ ಇದೆ. ಆ ಸಂದೇಶಗಳನ್ನ ನೋಡೋಣ. ಹಾಗೆ ಪಡಸಲೆ ಬಗ್ಗೆ ಚೆನ್ನಾಗಿ ಮಾತಾಡ್ತಿದ್ರ, ಹೇಗಿರುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ರಿ, ಏನಕ್ಕೆ ಯೂಸ್ ಆಗ್ತಿತ್ತು ಅದು ಕೂಡ ಹೇಳಿದ್ರಿ. ಥ್ಯಾಂಕ್ಸ್ ಫಾರ್ ಒಂದು ಗೀತೆಗಳನ್ನ, ಒಳ್ಳೊಳ್ಳೆ ಗೀತೆಗಳನ್ನ ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದ ಅಂತ ಇವರು ಹೇಳ್ತಾ ಇದ್ದಾರೆ. ಹಾಗೆ ಸುರೇಶ್ ಗ್ಯಾಲಕ್ಸಿ ಗಾಂಧಿನಗರ ಶಿವಮೊಗ್ಗದಿಂದ, ಕಾರ್ಯಕ್ರಮ ಚೆನ್ನಾಗಿ ಬರ್ತಾ ಇದೆ, ಪಡಸಾಲೆಗೆ ಇನ್ನೊಂದು ಹೆಸರು ಹಜಾರ ಅಂತ ಕರೀತಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅಮೃತ ರಮೇಶ್ ಅವರು ಪಡಸಾಲೆಯ ಕುರಿತಾದ ಮಾಹಿತಿಯನ್ನು ಮೆಚ್ಚಿ ಸಂದೇಶವನ್ನು ಕಳಿಸಿದ್ದಾರೆ. ರಾಣಿಯವರು ಹಳೇಬೀಡಿನಿಂದ, ಕಾರ್ಯಕ್ರಮದಲ್ಲಿ ಪಡಸಾಲೆ ವಿಷಯದ ಬಗ್ಗೆ ಮಾತುಗಳು ಮತ್ತು ಗೀತೆಗಳು ಎಲ್ಲ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಹಲಸೂರಿನ ರಾಜೇಶ್ ಅವರ ಮೆಚ್ಚುಗೆ ಸಂದೇಶ ಬಂದಿದೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಪ್ರೀತಿಯ ಧನ್ಯವಾದಗಳು. ಮತ್ತಷ್ಟು ಸಂದೇಶಗಳಿದೆ ಸ್ನೇಹಿತರೆ, ಆ ಸಂದೇಶಗಳನ್ನು ಓದುವ ಪ್ರಯತ್ನವಂತೂ ಮಾಡ್ತೀನಿ. ಇಂದು ಇಂದಿನ ಗಾನ ಭಜನ ಕಾರ್ಯಕ್ರಮದಲ್ಲಿ ಪಡಸಾಲೆಯ ಕುರಿತಾಗಿ ಮಾತನಾಡಿದ್ವಿ. ಇನ್ನು ಪಡಸಾಲೆಯ ಕುರಿತಾದಂಥ ಮಾಹಿತಿ ನಿಮಗೆಲ್ಲ ಮೆಚ್ಚುಗೆ ಆಗಿದೆ ಅಂತ ನಾನು ಆಶಿಸ್ತೀನಿ ಸ್ನೇಹಿತರೆ. ಮೆಚ್ಚಿಕೊಂಡಂತೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್. ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 8 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭೂಮಿ ಪುನಶ್ಚೇತನ ಮತ್ತು ಬರ ನಿರೋಧಕ ಸಾಮರ್ಥ್ಯಕ್ಕಾಗಿ ವೈವಿಧ್ಯಮಯ ಸಮರ್ಪಕ ಹಾಗೂ ನಿರಂತರ ಅಂತಾರಾಷ್ಟೀಯ ಹಣಕಾಸು ನೆರವು ಒದಗಿಸುವಂತೆ ಭಾರತ ಕರೆ ನೀಡಿದೆ. ಮಂಗೋಲಿಯಾದ ಉಲಾನ್ ಬ್ಯಾಟರ್ನಲ್ಲಿ ನಡೆಯುತ್ತಿರುವ ವಿಶ್ವಸಂಸ್ಥೆಯ ಮರುಭೂಮೀಕರಣ ತಡೆ ಸಮಾವೇಶದ 17ನೇ ಪಕ್ಷಗಳ ಸಮ್ಮೇಳನದಲ್ಲಿ ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ಈ ವಿಷಯ ತಿಳಿಸಿದ್ದಾರೆ. ರಾಷ್ಟೀಯ ಕ್ರೀಡಾ ದಿನದ ಅಂಗವಾಗಿ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ಇದೇ ತಿಂಗಳ 27ರಂದು ಖೇಲೋ ಇಂಡಿಯಾ ಸಂವಾದ ಖೇಲ್ ಕಿ ಬಾತ್ ಪಿಎಂ ಕೆ ಸಾಥ್ ಎಂಬ ರಾಷ್ಟ್ರವ್ಯಾಪಿ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಗಡಿ ವಿಷಯದ ಕುರಿತು ಭಾರತ ಮತ್ತು ಚೀನಾ ನಡುವಿನ 25ನೇ ಸುತ್ತಿನ ವಿಶೇಷ ಪ್ರತಿನಿಧಿಗಳ ಮಾತುಕತೆ ನಾಳೆ ಚೀನಾದಲ್ಲಿ ನಡೆಯಲಿದೆ. ಈ ಮಾತುಕತೆಯಲ್ಲಿ ಭಾರತದ ಪರವಾಗಿ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಭಾಗವಹಿಸಲಿದ್ದಾರೆ. ಮೊರಾಕೋದಲ್ಲಿ ನಡೆಯಲಿರುವ ಭಾರತ ಮೊರಾಕೋ ಜಂಟಿ ಆಯೋಗದ 7ನೇ ಅಧಿವೇಶನದ ಸಹ ಅಧ್ಯಕ್ಷತೆಯನ್ನು ಮೊರಾಕೋದ ಕೈಗಾರಿಕೆ ಮತ್ತು ವ್ಯಾಪಾರ ಸಚಿವರ ರಾಜ್ಯ ಕಾರ್ಯದರ್ಶಿ ಒಮರ್ ಹೆಜೀರಾ ಅವರೊಂದಿಗೆ

ವಾಣಿಜ್ಯ ಮತ್ತು ಕೈಗಾರಿಕಾ ಖಾತೆ ರಾಜ್ಯ ಸಚಿವ ಜಿತಿನ್ ಪ್ರಸಾದ್ ವಹಿಸಿಕೊಳ್ಳಲಿದ್ದಾರೆ. ಕರ್ನಾಟಕ ದಾನ ವಿಯೋಗ ತಿದ್ದುಪಡಿ ವಿಧೇಯಕ 2026 ಹಾಗೂ ಕರ್ನಾಟಕ ಸಕಾಲ ಸೇವೆಗಳ ತಿದ್ದುಪಡಿ ವಿಧೇಯಕ 2026ಕ್ಕೆ ವಿಧಾನಸಭೆಯಲ್ಲಿ ಅಂಗೀಕಾರ ದೊರೆಯಿತು. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಎದುರಿಸಲು ಸರ್ಕಾರ ಎಲ್ಲ ರೀತಿಯ ಅಗತ್ಯ ಸಿದ್ದತೆಗಳನ್ನು ಮಾಡಿಕೊಂಡಿದೆ. ಬರ ಪೀಡಿತ ಪ್ರದೇಶಗಳಿಂದ ಜನರು ಗುಳೆ ಹೋಗುವುದನ್ನು ತಪ್ಪಿಸಿ ಉದ್ಯೋಗ ಒದಗಿಸಲು 16,460 ಕಾಮಗಾರಿಗಳನ್ನು ಸೃಷ್ಟಿಸಲಾಗಿದೆ ಎಂದು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ವಿಧಾನಸಭೆಯಲ್ಲಿಂದು ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಸಂಸದ ಡಾ ಕೆ ಸುಧಾಕರ್ ಅಧ್ಯಕ್ಷತೆಯಲ್ಲಿ ನಾಳೆ ಬೆಳಗ್ಗೆ 10:30ಕ್ಕೆ ನಡೆಯಬೇಕಾಗಿದ್ದ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಹಾಗೂ ಉಸ್ತುವಾರಿಯ ದಿಶಾ ಸಭೆಯನ್ನು ಅನಿವಾರ್ಯ ಕಾರಣಗಳಿಂದ ಮುಂದೂಡಲಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಪ್ರಕಟಣೆ ತಿಳಿಸಿದೆ. ಹಾಸನ ಜಿಲ್ಲೆಯ ಗ್ರಾಮ ಪಂಚಾಯಿತಿ ಚುನಾವಣೆಗಳಿಗೆ ನಿಗದಿಪಡಿಸಿರುವ ಮೀಸಲಾತಿ ಅವೈಜ್ಞಾನಿಕವಾಗಿದೆ ಎಂದು ಆರೋಪಿಸಿ ಜೆಡಿಎಸ್ ವತಿಯಿಂದ ಇಂದು ಹಾಸನದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10 ಗಂಟೆಗೆ.

ಭಾವಚಿತ್ತಾರ ಕಾರ್ಯಕ್ರಮದ ಸಮಯ. ಭಾವಚಿತ್ತಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ಭಾವಚಿತ್ತಾರ ಕಾರ್ಯಕ್ರಮದಲ್ಲಿ ಭಾವಗೀತೆಗಳನ್ನು ಕೇಳುವಂತಹ ಸಮಯದ ಸ್ನೇಹಿತರೆ, ಈ ಒಂದು ಗಂಟೆಗಳ ಕಾಲ ಭಾವಗೀತೆಗಳ ಲೋಕದಲ್ಲಿ ನಾವು ವಿವರಿಸಿ ಬರೋಣ. ಮೊದಲನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ ಗೋಪಾಲಕೃಷ್ಣ ಅಡಿಗರ ಅದ್ಭುತವಾದ ರಚನೆ, ಅರ್ಚನಾ ಉಡುಪವರ ಗಾಯನದಲ್ಲಿ ಕಾಮದ ಕೆಸರಿಂದ ಹುಟ್ಟಿ ಎನ್ನುವಂತಹ ಗೀತೆ.

ಭಾವಚಿತ್ತಾರ ಕಾರ್ಯಕ್ರಮದಲ್ಲಿ ಭಾವಲೋಕದ ಒಂದು ವಿಹಾರವನ್ನು ಬಯರಿಸಿ ಬರೋಣ. ಭಾವಗೀತೆಗಳನ್ನು ನಿಮಗಾಗಿ ಕಾಯ್ದಿರಿಸ್ತಾ ಕೇಳಿಸ್ತಾ ಇದ್ದೀನಿ, ಕೇಳ್ತಾ ಇರಿ. ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಮುಂದಿನ ಭಾವಗೀತೆ NS ಲಕ್ಷ್ಮೀನಾರಾಯಣ ಭಟ್ ಅವರ ರಚನೆ, ಸುನೀತಾ ಆನಂದ್ ಸ್ವಾಮಿಯವರ ಗಾಯನದಲ್ಲಿ. ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ.

ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿದ್ಯಾರ್ಥಿ ಆಕಾಶವಾಣಿ ಕನ್ನಡ ಭಾವಚಿತ್ತಾರ ಕಾರ್ಯಕ್ರಮದಲ್ಲಿ ಭಾವಯಾನದಲ್ಲಿ ಬೇರಿಸಿದ ಭಾವಗೀತೆಗಳನ್ನು ಕೇಳ್ತಾ ಇದೀವಿ ಸ್ನೇಹಿತರೆ. ಮುಂದಿನ ಗೀತೆ ಸಿದ್ಧಲಿಂಗ ಅವರ ರಚನೆಯಲ್ಲಿರುವಂಥದ್ದು, ರೋಷನ್ ರಾಜನವರ ಗಾಯನ. ಗುಡಿಸಲಿನಲ್ಲಿ ಅರಳುವ ಗುಲಾಬಿ ನಕ್ಷತ್ರ ನನ್ನ ಕವನ, ಕತ್ತಲೆಯಲ್ಲಿ ಕಾಣುವ ಬೆಳಕು ಬಂಡಾಯದ ಈ ಕವನ. ಸಿದ್ಧಲಿಂಗ ಅವರ ಅದ್ಭುತವಾದ ರಚನೆ, ಕೇಳಿ ಬರೋಣ ಬನ್ನಿ ಸ್ನೇಹಿತರೆ.

ಭಾವಚಿತ್ತಾರ ಕಾರ್ಯಕ್ರಮದಲ್ಲಿ ನಾವು ವಿದ್ಯುತ್ ಸ್ನೇಹಿತರೆ ಮುಂದಿನ ಗೀತೆ ಕುವೆಂಪು ಅವರ ರಚನೆ, ಅಜನೀಶ್ ಲೋಕನಾಥ್ ಅವರ ಗಾಯನ, ಅಜನೀಶ್ ಲೋಕನಾಥ್ ಅವರ ಸಂಗೀತ, ಚಿಂತನ್ ಪ್ರಕಾಶ್ ಅವರ ಗಾಯನದಲ್ಲಿ. ನಾ ನಿನಗೆ

ಭಾವಚಿತ್ರ ಕಾರ್ಯಕ್ರಮದ ಮುಂದಿನ ಗೀತೆ ಆ ಕಪ್ಪು ಹುಡುಗಿ. ಎಚ್ ಎಸ್ ವೆಂಕಟೇಶಮೂರ್ತಿಯವರ ಅದ್ಭುತವಾದ ರಚನೆ, ಮೈಸೂರು ಅನಂತಸ್ವಾಮಿಯವರ ಗಾಯನ. ಆ ನೀಲಿ ಕೊಳ

ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು.

ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ಭಾರತೀಯ ಆಕಾಶವಾಣಿ ಕನ್ನಡ ಭಾವಚಿತ್ತಾರ ಕಾರ್ಯಕ್ರಮದಲ್ಲಿ ಭಾವಲೋಕದಲ್ಲಿ ನಾವು ಸಂಚರಿಸ್ತಾ ಇದ್ದೀವಿ. ಮುಂದಿನ ಭಾವಗೀತೆ ಕೆ ಎಸ್ ನಿಸಾರ್ ಅಹಮದ್ ಅವರ ರಚನೆಯಲ್ಲಿ, ಮಂಜುಳಾ ಗುರುರಾಜ್ ಅವರ ಗಾಯನದಲ್ಲಿ.

ಭಾವಚಿತ್ತಾರ ಕಾರ್ಯಕ್ರಮದಲ್ಲಿ ಭಾವಗೀತೆಗಳನ್ನು ಕೇಳ್ತಾ ಇದ್ದೀವಿ. ಇದು ನಿಮ್ಮ ಮೆಚ್ಚಿನ ಭಾರತೀಯ ಆಕಾಶವಾಣಿ ಕನ್ನಡ. ಮುಂದಿನ ಭಾವಗೀತೆ ಜಿ ಪಿ ರಾಜರತ್ನಮ್ಮವರ ರಚನೆಯಲ್ಲಿ, ರಾಜು ಅನಂತ ಸ್ವಾಮಿಯವರ ಗಾಯನದಲ್ಲಿ. ನೀ ನನ್ನಟ್ಟಿ ಬೆಳ್ಕಂಗಿದ್ದೆ ನಂಜು.

ಗೀತೆಯ ಆರಂಭದಲ್ಲಿ ಮತ್ತು ಅಂತ್ಯದಲ್ಲಿ ಬರುವಂತಹ ಈ ಆಲಾಪನೆ, ಆ ಒಂದು ಹೆಣ್ಣಿನ ಆಲಾಪನೆ ಇದೆಯಲ್ಲ, ಆ ಒಂದು ಆಲಾಪನೆಯ ಗೀತೆಯ ನೋವನ್ನು ಏನಂತ ಹೇಳುತ್ತೆ. ಮಾಗಿ ಧೂಳ್ ಮೇಲೆ ಮಲಗಿದ್ದಂಗೆ ಮಂಜು. ಆಕೆ ತನ್ನ ಗೆಳತಿ ಮನೆಯ ಬೆಳಕು, ಮನೆಯ ಮನಸ್ಸಿನ ಬೆಳಕಾಗಿರ್ತಾಳೆ. ಅದು ಯಾವ ಥರ ಇರುತ್ತಪ್ಪ ಅಂದರೆ ಕ್ಷಣ ಮಾತ್ರ. ಹುಲ್ಲಿನ ಮೇಲೆ ಮಂಜಿದ್ರೆ ಅದು ಎಲ್ಲಿವರೆಗಿರುತ್ತೆ? ಬಿಸಿಲು ಬರೋವರೆಗೂ ಅಷ್ಟೇ. ಬಿಸಿಲು ಬಂದ ತಕ್ಷಣ ಅದು ಆವಿಯಾಗಿ ಹೋಗ್ಬಿಡುತ್ತೆ. ಅಂದರೆ ನಿನ್ನ ಮನೆಗೆ ಬೆಳಕಾಗಿದೆ, ಆದರೆ ಕೆಲವು ದಿನಗಳ ಮಟ್ಟಿಗೆ ಮಾತ್ರ ಅಲ್ವಾ ಅನ್ನುವಂಥ ವ್ಯಥೆ ತನ್ನ ಶ್ರೀಮತಿಯವರನ್ನು ಪ್ರೇಯಸಿಯನ್ನು ಕಳೆದುಕೊಂಡಾಗ ಬರ್ತಿರುವಂಥ ಸಾಲುಗಳಿದು ಅನಿಸುತ್ತೆ. ಹಾಗೆ ಶ್ರೀರಂಗಪಟ್ಟಣವನ್ನು ನೀವೆಲ್ಲ ನೋಡಿದರೆ ಗೊತ್ತಾಗುತ್ತೆ, ಶ್ರೀರಂಗಪಟ್ಟಣ ಅದೊಂದು ದ್ವೀಪ. ಕಾವೇರಿ ಶ್ರೀರಂಗಪಟ್ಟಣವನ್ನು ದ್ವೀಪ ಮಾಡಿದ್ದಾಳೆ. ಒಂದು ಶ್ರೀರಂಗಪಟ್ಟಣದಲ್ಲಿ, ಇನ್ನೊಂದು ಇಲ್ಲಿ ಶಿಂಷದಲ್ಲಿ, ಅಲ್ಲೂ ಸಹ ದ್ವೀಪವನ್ನು ಮಾಡಿದ್ದಾಳೆ. ಗಗನಚುಕ್ಕಿ ಭರಚುಕ್ಕಿಯಾಗಿ ಮತ್ತೆ ಸೇರ್ತಾಳೆ ಶ್ರೀರಂಗಪಟ್ಟಣದಲ್ಲೂ, ಹಾಗೆ ಮತ್ತೆ ಸಂಗಮದಲ್ಲಿ ಹೋಗಿ ಸೇರ್ತಾಳೆ. ಇಡೀ ಶ್ರೀರಂಗಪಟ್ಟಣದ ಎರಡು ಭಾಗ ಆಗಿ ಕಾವೇರಿ ನದಿ ಹರಿಯುತ್ತೆ. ಶ್ರೀರಂಗಪಟ್ಟಣದ ತಾವು ಕಾವೇರಿ ಒಡೆದು ಎರಡೋಳಾಗಿ ಪಟ್ಟಣ ಸುತ್ತ ನಡೆದು ಸಂಗಮದಲ್ಲಿ ಸೇರ್ಕೋವತ್ತಿಗೆ ಅನ್ನುವಂಥ ಸಾಲುಗಳು ಇದಕ್ಕೋಸ್ಕರನೇ ಬರ್ತಿದ್ದಾರೆ. ಅಂದರೆ ನಾವೀಗ ದೂರ ಆಗಿದ್ದರೂ ಪರವಾಗಿಲ್ಲ, ಮುಂದೆ ನಾವು ಸೇರ್ತೀವಿ ಅನ್ನೋ ನಂಬಿಕೆ, ಭರವಸೆಯನ್ನು ಕವಿ ಜಿ ಪಿ ರಾಜರತ್ನಮ್ಮವರು ಇಲ್ಲಿ ತೋರಿಸಿದ್ದಾರೆ. ಸ್ನೇಹಿತರೆ, ಅದ್ಭುತವಾದ ಸಾಲುಗಳಿದ್ದಂತಹ ಗೀತೆಯನ್ನು ಕೇಳಿದ್ವಿ. ಮುಂದಿನ ಒಂದು ಭಾವಗೀತೆ ಕೆ ಎಸ್ ನರಸಿಂಹಸ್ವಾಮಿಯವರ ರಚನೆಯಲ್ಲಿ, ಪಂಚಮ್ ಹಳಿಬಂಡಿಯವರ ಗಾಯನ, ಉಪಾಸನಾ ಮೋಹನ್ ಅವರ ಸಂಗೀತ.

ನಿನ್ನ ಪ್ರೀತಿಗೆ ಅದರ ರೀತಿಗೆ ಕಣ್ಣ ಹಾನಿಗಳೇ ಕಾಣಿಕೆ. ಕಣ್ಣೀರು ಪ್ರೇಮದಲ್ಲಿ ಪ್ಯೂರೆಸ್ಟ್ ಫಾರ್ಮ್ ಆಫ್ ಲವ್ ಅಂತಾರಂತೆ ಅದನ್ನು. ಕಣ್ಣೀರನ್ನು ಯಾರು ವ್ಯಕ್ತಪಡಿಸಿ ಪ್ರೇಮವನ್ನು ತಿಳಿಸ್ತಾರೋ ಅಂಥ ಪ್ರೇಮವನ್ನು ಎಂದಿಗೂ ಕಳೆದುಕೊಳ್ಬಾರ್ದು. ಇಲ್ಲಿ ಪ್ರೇಮದ ಅತಿಶಯವಾದ ಗಿಫ್ಟ್ ಯಾವ್ದಾರು ಕೊಡ್ಬೋದು ಅಂತ ಅಂದರೆ ಕಣ್ಣೀರು. ಪ್ರೇಮವನ್ನು ನನಗೆ ಯಾರ ಮೇಲೋ ಅಥವಾ ತಾವು ಪ್ರೀತಿಸಿರುವಂಥ ವ್ಯಕ್ತಿಯ ಮೇಲೆ ಅತಿಶಯವಾದ ಪ್ರೇಮ ಉಂಟಾಗುತ್ತೆ. ಅತಿಶಯವಾದ ಪ್ರೇಮವನ್ನು ವ್ಯಕ್ತಪಡಿಸೋಕ್ಕೆ ಆಗೋಲ್ಲ. ಆಗ ವ್ಯಕ್ತಪಡಿಸೋಕ್ಕಾಗೋದು ಆ ಕಣ್ಣೀರಿನ ಮೂಲಕ ಅಷ್ಟೇ.

ಯಾರನ್ನಾದರೂ ಆ ಮಟ್ಟಕ್ಕೆ ಪ್ರೇಮವನ್ನು ಯಾರಾದರೂ ಮಾಡಿದರೆ ಅವರ ಪ್ರೇಮವನ್ನು ಅವರ ಕಣ್ಣು ಹೇಳುತ್ತೆ, ಅವರ ಕಣ್ಣಿನ ನೀರುಗಳು ಹೇಳುತ್ತೆ. ಇದರ ಮೇಲೆ ನಾನು ನಿನಗೆ ನನ್ನ ಪ್ರೇಮವನ್ನು ವ್ಯಕ್ತಪಡಿಸೋಕ್ಕಾಗೋದಿಲ್ಲನಲ್ಲ, ಅರ್ಥ ಮಾಡ್ಕೊ. ಹಾಗೆ ಇದರ ಮೇಲೆ ನನ್ನ ಪ್ರೇಮವನ್ನು ವ್ಯಕ್ತಪಡಿಸೋಕ್ಕೆ ಆಗೋದಿಲ್ಲ ಅನ್ನಲ್ಲೇ ಅರ್ಥ ಮಾಡ್ಕೊ, ವ್ಯರ್ಥ ಮಾಡಬೇಡ ಅನ್ನುವಂಥ ಮಾತುಗಳು ಇದಕ್ಕೆ ಹುಟ್ಟಿತು ಅನಿಸುತ್ತೆ. ಪ್ಯೂರೆಸ್ಟ್ ಫಾರ್ಮ್ ಆಫ್ ಲವ್, ಕೊನೆಗೆ ಅತಿಶಯವಾದ ಸಂತೋಷ, ಅತಿಶಯವಾದ ದುಃಖ, ಎರಡಕ್ಕೂ ಕಣ್ಣೀರು ಬರುತ್ತೆ. ಪ್ರೇಮದಲ್ಲಿ ಅತಿಶಯವಾಗಿದ್ರಂತೂ ಕಣ್ಣೀರು ಖಂಡಿತ ಬಂದೇ ಬರುತ್ತೆ. ಭಾವಚಿತ್ತಾರ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಅನೇಕ ಮೆಚ್ಚುಗ ಸಂದೇಶಗಳು ಬರ್ತಾ ಇದೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದ. ಈ ಒಂದು ಗೀತೆಯ ನಂತರ ನಿಮ್ಮ ಸಂದೇಶಗಳನ್ನ ನೋಡುವಂತ ಕೆಲಸವನ್ನ ಮಾಡ್ತೀನಿ. ಬೇಟಗೆರೆ ಕೃಷ್ಣ ಶರ್ಮಾ ಅವರ ರಚನೆ, ಉಪಾಸನ ಮೋಹನ್ ಅವರ ಸಂಗೀತ, ಮೇಘನಾ ಭಟ್ ಅವರ ಗಾಯನದಲ್ಲಿ

0: ಜೊತೆ ಜೊತೆಯಲ್ಲಿ ಸಿನಿಮಾದಲ್ಲಿ ಮಹಾಪತಿವ್ರತೆ ಅಂದರೆ ಅವ್ರಿಗೂ ಹೆಂಡತಿ ಹೆಸರು ಯಾಕೆ ಹೇಳಿ, ನಾನು ನನ್ನ ಹೆಂಡತಿ ಹೆಸರೇ ಹೇಳ್ತೀನಿ ಅಂದಂಗೆ ಇಲ್ಲಿ ನೋಡಿ ಎಷ್ಟು ಅದ್ಭುತವಾದ ಸಾಲುಗಳನ್ನು ಬೇಡಿ ಕೃಷ್ಣ ಶರ್ಮ ಅವರು ಬರೆದಿದ್ದರು. ಅವರೆಲ್ಲರ ಪ್ರೇಮಕ್ಕಿಂತ ನನ್ನ ಗಂಡನ ಪ್ರೇಮವೇ ಹಿರಿದು ಅಂತ ಹೇಳುವಂಥ ಬಗೆ ಇದೆಯಲ್ಲ, ಅದ್ಭುತವಾದ ಗೀತೆ, ಸಾಕಷ್ಟು ಸಂದೇಶಗಳು ಬಂದಿದೆ ಸ್ನೇಹಿತರೆ. ಕೆಲವನ್ನೇ ನೋಡುವಂಥ ಸಮಯ ಇದೆ, ಆ ಕೆಲವನ್ನು ನೋಡೋಣ. ಡಾಕ್ಟರ್ ಅನಂತಕುಮಾರ್ ಅರಸು, ಕಡಬ ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆಯಿಂದ ಇವತ್ತಿನ ಭಾವಚಿತ್ರದ ಎಲ್ಲ ಭಾವಗೀತೆಗಳು ಭಾವನೆಗಳ ಉತ್ಕೃಷ್ಟತೆಗೆ ಮೆರುಗು ಕೊಡುವ ಗೀತೆಗಳನ್ನು, ಅದರಲ್ಲೂ ನೀ ಇಲ್ಲದ ಬಹಳ ಭಾವಗೀತೆ ನಿಜಕ್ಕೂ ಬಹಳ ಖುಷಿಯಾಯಿತು ಕೇಳಿಸಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ. ಪ್ರೇಮಲತಾ ವಜ್ರ ದ್ಯುತಿ ಬಿದ್ರಹಳ್ಳಿಯಿಂದ ಕಾರ್ಯಕ್ರಮವನ್ನು ಮೆಚ್ಚಿ ಸಂದೇಶವನ್ನು ಕಳಿಸಿದ್ದಾರೆ. ಭಾವಚಿತ್ರ ಪ್ರೋಗ್ರಾಮ್ ಅದು ನಿಮ್ಮ ವಾಯ್ಸಲ್ಲಿ ಕೇಳೋದೇ ಇನ್ನೂ ಖುಷಿ. ಊಟ ಮಾಡ್ತಾ ಕೇಳ್ತಾ ಕಾರ್ಯಕ್ರಮವನ್ನು ಎಂಜಾಯ್ ಮಾಡ್ತಾ ಇದ್ದೀನಿ ಅಂತ ಅಮೃತ ರಮೇಶ್ ಅವರು ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಇವತ್ತಿನ ಭಾವಗೀತೆಗಳ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿಬಂದು ಅಂತ ನಿರ್ಮಲ ಅವರು ರಾಜನಕುಂಟೆಯಿಂದ ಹೇಳ್ತಾ ಇದ್ದಾರೆ. ರಾಣಿಯವರು ಹಳೆಬೀಡಿನಿಂದ ಕಾರ್ಯಕ್ರಮದಲ್ಲಿ ಭಾವಗೀತೆ ಆಯ್ಕೆ ತುಂಬ ಇಷ್ಟ ಆಯಿತು, ಎಲ್ಲ ಗೀತೆಗಳು ಇಂಪಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ರತ್ನ ಅವರು ಬೆಂಗಳೂರಿನಿಂದ, ಯಾರು ಹರಿವರು ಹೇಳು ನನ್ನ ನೋವ, ತಲ್ಲಣಿಸಿ ಕೂಗುತ್ತಿದೆ ದಾಸಿ ಜೀವ, ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇನ್ನೂ ಅಲ್ಲೇ ಇರಬಹುದೇನೋ ಆ ಕಪ್ಪು ಹುಡುಗಿ ಪ್ರೀತಿಸುವ ಸಲುವಾಗಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ಆ ಹುಡುಗಿ ಇರಲ್ಲ, ಆ ಹುಡುಗಿ ಇದ್ದ ಎಲ್ಲ ಸ್ಥಳಗಳನ್ನು ಕವಿ ಆರಾಸಿದರಷ್ಟೇ. ಮನಸ್ಸಿಗೆ ಏನು ತೋಚದಾಗಿದೆ ಸಂತು, ನಿಮ್ಮ ಭಾವನೆಯ ಗೀತೆಗಳು ನಮ್ಮ ಮನಸ್ಸನ್ನು ತಣಿಸಿತು ಅಂತ ಹೇಳ್ತಾ ಇದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಪ್ರೀತಿಯ ಧನ್ಯವಾದಗಳು. ಹಾಗೆ ಶಾಂತಚರ ಬಡಿಗೇರ ಕೊಕ್ಕನೂರು ಹರಿಹರದಿಂದ, ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ ಕಾರ್ಯಕ್ರಮವನ್ನು. ಒಳ್ಳೆಯ ತಂಪಾದ ಸಮಯದಲ್ಲಿ ಇಂಪದ ಹಾಡುಗಳನ್ನು ಕೇಳ್ತಾ ಇದ್ದರೆ ಇಡೀ ದಿನದ ಆಯಾಸವೇ ಮಾಯವಾಗುತ್ತದೆ, ನಿಮ್ಮ ಕಾರ್ಯಕ್ರಮ ಮನಸ್ಸಿಗೆ ತುಂಬ ನೆಮ್ಮದಿ ಮತ್ತು ಸಂತೋಷ ನೀಡಿತು ಅಂತ ಹೇಳ್ತಾ ಇದ್ದಾರೆ. ಇನ್ನು ಇದಾಗಿತ್ತು ಇಂದಿನ ಭಾವಚಿತ್ರ ಕಾರ್ಯಕ್ರಮ ಸ್ನೇಹಿತರೆ. ಕಾರ್ಯಕ್ರಮವನ್ನು ಕೇಳಿದಂಥ ಕೇಳಿ ಮೆಚ್ಚಿಕೊಂಡಂಥ ಸಂದೇಶ ಕಳಿಸಿದಂಥ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್. ಸ್ಟುಡಿಯೋ ಸಮಯ 9:00. ಈಗ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
1: ಗುಡ್ ಈವ್ನಿಂಗ್, ದಿಸ್ ಇಸ್ ಆಕಾಶವಾಣಿ. ಐ ಆಮ್ ಸಾಯ್ರಾ ಮುಜ್ತಬಾ ವಿತ್ ದ ನ್ಯೂಸ್ ಅಟ್ 9. The headlines. External Affairs Minister Dr. S. Jaishankar and Russian President Vladimir Putin discuss ways to strengthen India-Russia ties. President Putin offers to increase fertilizer supplies. National Security Advisor G. Dobhal arrives in Peking for 25th India-China boundary talks. India calls for diversified and adequate international financing to support land restoration and build drought resilience. Orange alert issued for heavy to very heavy rainfall over Chhattisgarh and Madhya Pradesh tomorrow. Incessant rain triggers waterlogging and rising river levels in Odisha. And in Colombo cricket test, centuries by Dhruv Jurail and Devdutt Padikkal power India to 503 against host Sri Lanka. And now the news in detail. External Affairs Minister Dr. S. Jaishankar called on Russian President Vladimir Putin at Kremlin today. The meeting focused on bilateral trade, economic cooperation and upcoming high-level summits. The Indian Ambassador to Russia, Vinay Kumar, and Joint Secretary ERS, Mayank Singh, were also part of the delegation. During the meeting, Dr. S. Jaishankar highlighted the strong and growing India-Russia partnership, particularly in economic cooperation, trade and energy. He conveyed Prime Minister Narendra Modi's greetings and handed over Prime Minister Modi's personal message to Mr. Putin. Dr. Jaishankar described the outcome of the Intergovernmental Commission meeting as positive.
2: Our economic cooperation, trade, energy, fertilizers, nuclear, other dimensions as well. Overall, I think our economic cooperation has grown very significantly. Prime Minister Modi looks forward to meeting you at the SCO summit. Then

ಇದು ನಿಮ್ಮ ಮೆಚ್ಚಿನ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ, ಸಮಯ 9:16:16. ಈ ಸಮಯ ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದ ಸಮಯ. ಹಿಂದಿ ಮೆಲೋಡಿಸ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದಲ್ಲಿ ಇನ್ನು 10 ಗಂಟೆಯವರೆಗೆ ಹಿಂದಿ ಚಿತ್ರದ ಗೀತೆಗಳನ್ನು ಕೇಳ್ತಾ ಸಾಕ್ತೀವಿ ಸ್ನೇಹಿತರೆ. ಮೊದಲನೇ ಗೀತೆಯಾಗಿ ಯಾವ ಗೀತೆ ಮೂಡಿ ಬರ್ತಾ ಇದೆ ಅಂತ ಯೋಚನೆ ಮಾಡ್ತಿದ್ದೀರಲ್ವಾ? ಸುರ್ ಚಿತ್ರದ ಗೀತೆಯೊಂದನ್ನು ಮೊದಲನೇ ಗೀತೆಯಾಗಿ ಕೇಳಿ ಬರೋಣ. ನಮ್ಮ MM ಕೀರವಾಣಿಯವರ ಸಂಗೀತದಲ್ಲಿ ನಿದಾ ಫಾಜಿಲ್ ಅವರ

ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದಲ್ಲಿ ನಾವು ವಿದ್ಯುತ್ ಸ್ನೇಹಿತರೆ ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದಲ್ಲಿ ಹಿಂದಿ ಚಿತ್ರದ ಗೀತೆಗಳನ್ನು ಕೇಳ್ತಾ ಇದ್ದೀವಿ. ಮುಂದಿನ ಗೀತೆ ದಿಲ್ ಸೆ ಚಿತ್ರದ್ದು, ಎ ಆರ್ ರೆಹಮಾನ್ ಅವರ ಸಂಗೀತ, ಗುಲ್ಜಾರ್ ಅವರ ರಚನೆ, ಉದಿತ್ ನಾರಾಯಣ್ ಮತ್ತು ಮಹಾಲಕ್ಷ್ಮಿ ಅಯ್ಯರ್ ಅವರ ಗಾಯನ.

ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳುವಂತಹ ಸಮಯ. ಅಮ್ಮ ಅಪ್ಪಿಗೆ ಕೌನ್ ಚಿತ್ರದ ಟೈಟಲ್ ಟ್ರ್ಯಾಕ್ ಇದು. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಲತಾ ಮಂಗೇಶ್ಕರ್ ಅವರ ಗಾಯನ, ದೇವ್ ಕೊಹ್ಲಿ ಅವರ ರಚನೆ, ರಾಮ್ ಲಕ್ಷ್ಮಣ್ ಅವರ ಸಂಗೀತ.

ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಮುಂದಿನ ಗೀತೆ ಆಶಿಕಿ 2 ಚಿತ್ರದ್ದು. ಭುಲಾ ದೇನಾ ಮುಝೆ ಏ ಅಲ್ವಿದಾ ತುಝೆ ತುಝೆ ಜೀನಾ ಹೇ ಮೇರೇ ಬಿನಾ. ಮುಸ್ತಫಾ ಝಹೀದ್ ಅವರ ಗಾಯನ ಸ್ನೇಹಿತರೆ. ಎಷ್ಟು ಅದ್ಭುತವಾದ ಸಾರುಗಳಿರುವಂತಹ ಗೀತೆ. ಸಫರೇ ತೇರಾ ಏ ರಾಸತ ತೇರಾ ತುಜೆ ಜೀನಾ ಹೇ ಮೇರ ಬಿನಾ. ಅದ್ಭುತವಾದ ಗೀತೆಯನ್ನು ಕೇಳಿ ಬರೋಣ.

ऐसा कि शाम हो मैं तू ही नई सुबह, तुझे जीना है मेरे बिना। ಈ ಆಶಿಕಿ ಟೂ ಸಿನಿಮಾ ಯಾವಾಗೂ ಕಾಡುತ್ತೆ ಸ್ನೇಹಿತರೆ. ಪ್ರೇಮ ನೆನೆ ನಾವು ಒಂದು ಪ್ರೇಮ ನಿನ್ನ ಅರ್ಧದಲ್ಲಿ ವಿಶ್ವ ಒಂದು ವಿಷಯವನ್ನು ಕೊಟ್ಟಿದ್ದಲ್ಲ, ಲವ್ ಫೈಂಡ್ಸ್ ಇಸ್ ವೇ ಟು ಬಿಕಮ್ ಕಾಂಪ್ಲಿಕೇಟೆಡ್ ಅಂತ. ಹಾಗೆ ಎಲ್ಲ ಇರುತ್ತೆ, ಪ್ರೇಮನೂ ಹೊಲ್ದಿರುತ್ತೆ. ಬದುಕು ಒಂದು ಮತ್ತೊಂದು ಅವಕಾಶವನ್ನು ಕೊಡೋದಿಲ್ಲ ಈ ಚಿತ್ರದಲ್ಲಿ ಆ ನಾಯಕನಿಗೆ. ಆಕೆಗೆ ಬೇರೆ ಅವಕಾಶವೇ ಇರೋದಿಲ್ಲ, ಈತನೇ ಎಲ್ಲವ ಆಗಿರ್ತಾನೆ. ಆದರೆ ಪ್ರೇಮ ದೂರ ಆಗುತ್ತೆ. ದಸ್ತಿ ಐರನಿ ಆಫ್ ಲವ್. ಮುಂದಿನ ಗೀತೆಯನ್ನು ಕೇಳೋಣ. ಗ್ಯಾಂಗ್ಸ್ಟರ್ ಚಿತ್ರದ ಗೀತೆ ಇದು. ಕವಿತಾ ಸೇತ್ ಅವರ ಗಾಯನ, ಸಯೀದ್ ಖಾದ್ರಿಯವರ ರಚನೆ, ಪ್ರೀತಮ್ ಅವರ ಸಂಗೀತ.

ಜಹೇರ್ ಚಿತ್ರದ ಗೀತೆ ಇದು. ಆತೀಫ್ ಅವರ ಗಾಯನ, ಸಯೀದ್ ಖಾದ್ರಿ ಅವರ ರಚನೆ, ರೂಪ್ಕುಮಾರ್ ರಾಥೋಡ್ ಅವರ ಸಂಗೀತ, ಹನುಮಲ್ಲಿಕ್ ಅವರಿಂದ ರಿಕ್ರಿಯೇಟ್ ಆಗಿರುವಂಥ ಗೀತೆ.

ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನದು ಭಾರತೀಯ ಆಕಾಶವಾಣಿ ಕನ್ನಡ ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದಲ್ಲಿ ನಾವು ವಿದ್ಯುತ್ ಸ್ನೇಹಿತರೆ ಹಿಂದಿ ಮೆಲೋಡಿಸ್ ಕಾರ್ಯಕ್ರಮವನ್ನು ಮೆಚ್ಚಿ ಸಾಕಷ್ಟು ಮೆಚ್ಚುಗೆಯ ಸಂದೇಶಗಳು ಬಂದಿದೆ. ಒಮ್ಮೆ ಸಂದೇಶಗಳನ್ನ ನೋಡಿ ಕಾರ್ಯಕ್ರಮದ ಕೊನೆಯ ಗೀತೆಯನ್ನು ಕೇಳಿ ಬರೋಣ. ಸಂಧ್ಯಾ ಮೋಹನ್ ಆರ್ ಎಂ ನಗರ ಇಂದ ಕಾರ್ಯಕ್ರಮವನ್ನು ಮೆಚ್ಚಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ನಂಬರ್ ಏನಿದೆ 574-68 ಇವರ ಮೆಚ್ಚುಗೆಯ ಸಂದೇಶ ಬಂದಿದೆ. ಹಾಗೆ ಯಾರಿದು ಮಂಜುನಾಥ್ ಬಿ ಕಲ್ಲತಮ್ಮನಹಳ್ಳಿಯಿಂದ ಏನೇನು ಸಂದೇಶವನ್ನು ಕಳಿಸ್ತೀರಾ ನೋಡಿ, ನೋಡ್ತೀರಾ ನೀವು ಸಂದೇಶವನ್ನು ನಾನು ಕಳಿಸೋದಕ್ಕೆ ಮುಂಚೆನೆ ಒಮ್ಮೆ ಚೆಕ್ ಮಾಡ್ಕೊಳ್ಳಿ, ಓಕೆನಾ? ಹಾಗೆ ಮುಂದಿನ ಸಂದೇಶ ಶೋಭಾ ಅವರು ಚೆನ್ನೈಯಿಂದ. ಹಿಂದಿ ಹಾಡುಗಳು ಆಯ್ಕೆ ಭಾಳ ಚೆನ್ನಾಗಿದೆ, ಒಂಥರ ನಾಸ್ಟಾಲ್ಜಿಕ್ ಮೆಮೊರೀಸ್ ಅಂತಾರಲ್ಲ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಉಮೇಶ್ ಅವರು ಸಿರಿಗೆರೆಯಿಂದ ಮೆಚ್ಚುಗೆಯ ಸಂದೇಶವನ್ನು ಕಳಿಸಿದ್ದಾರೆ. ರಾಣಿಯವರು ಹಳೇಬೀಡಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಉಮೇಶ್ ಅವರು ನಮ್ಮ ಗಾನಭಜನ ಕಾರ್ಯಕ್ರಮವನ್ನು ಮೆಚ್ಚಿ ಅವರ ಅನುಭವವನ್ನು ಸಹ ಹಂಚಿಕೊಂಡಿದ್ರು, ಧನ್ಯವಾದ. ಹಾಗೆ ಫೈವ್ ಟು ಸಿಕ್ಸ್ ಹಾಡುಗಳು ತುಂಬ ಸೌಂಡ್ ಮಾಡಿ ಇಷ್ಟ ಆಯಿತು, ಹಿಂದಿ ಸಾಂಗ್ಸ್ ಬಹಳ ಸೈಲೆಂಟಾಗಿ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ ರತ್ನ ಅವರು ಬೆಂಗಳೂರಿನಿಂದ. ಹಾಗೆ ಈ ಸಾಂಗ್ ಹಮ್ ಆಪ್ ಕೆ ಸಾಂಗ್ ಹೇಕೌನ್ ಸಾಂಗ್ ಬರುವಾಗ ಫಸ್ಟ್ ಟೈಮ್ ಮೂವಿಗೆ ಹೋದಾಗ ಮಿಸ್ ಆಗಿತ್ತು, ಮತ್ತು ಈ ಸಾಂಗಾಗಿನೇ ಮೂವಿಗೆ ಹೋಗಿದ ನೆನಪಾಗ್ತಿದೆ ಅಂತ ನಿರ್ಮಲ್ ಅವರು ಹೇಳ್ತಾ ಇದ್ದಾರೆ. ಹಾಗೆಲ್ಲ ನೆನಪುಗಳು. ಅಮೃತ ರಮೇಶ್ ಅವರು ಚಿತ್ರದುರ್ಗದಿಂದ ಮೆಚ್ಚುಗೆಯ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಪ್ರೀತಿಯ ಧನ್ಯವಾದಗಳು. ಹಾಗೆ ವಿಜಯಪುರದಿಂದ ಇಸ್ಮಾಯಿಲ್ ಅವರ ಸಂದೇಶ, ಒಳ್ಳೆ ಹಾಡುಗಳನ್ನು ಪ್ರಸಾರ ಮಾಡಿದ್ರಿ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ಗೀತೆಯನ್ನು ಕೇಳುವಂಥ ಸಮಯ. ಸಾಥಿಯ ಚಿತ್ರದ ಗೀತೆ, ಎ ಆರ್ ರೆಹಮಾನ್ ಅವರ ಸಂಗೀತ, ಗುಲ್ಜರ್ ಅವರ ರಚನೆ, ಸೋನು ನಿಗಮ್ ಅವರ ಗಾಯನ. Yeah.

ಕಬಡ್ಡಿ ವಿನುತ ರವಿ, ಕಿಶನ್, ಹರ್ಷ ಮಾಗಡಿ ರೋಡ್ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮಮತಾ ಮೇಘ, ಧ್ರುವ, ಭಟ್ನಿಕೇಶ್ವರ ಹುಬ್ಬಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಿಂದಿ ಮೆಲೋಡಿಸ್ಲಿ ಎಲ್ಲ ಫೀಲಿಂಗ್ ಸಾಂಗ್ಸ್ ಪ್ಲೇ ಮಾಡಿದ್ರಿ, ಯಾವುದೋ ಲೋಕಕ್ಕೆ ಹೋದಾಗೆ ಅನ್ನಿಸ್ತು. ಎಸ್ಪೆಷಲಿ ಅಮ್ಮ ಅಪ್ಪಗೆ ಹೇಕೌನ್ ಟ್ರ್ಯಾಕ್ ಕೇಳುವಾಗ ಒಂಥರ ಆಯಿತು ಅಂತ ನಂಬರ್ 8 5 7 4 6 8 ಇವ್ರು ಹೇಳ್ತಾ ಇದ್ದಾರೆ.

ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದಲ್ಲಿ ಇದುವರೆಗೂ ಹಿಂದಿ ಮೆಲೋಡಿಯಸ್ ಗೀತೆಗಳನ್ನು ಕೇಳಿದ್ರೆ ಸ್ನೇಹಿತರೆ, ಕಾರ್ಯಕ್ರಮವನ್ನು ಕೇಳಿದಂಥ, ಕೇಳಿ ಮೆಚ್ಚಿಕೊಂಡಂಥ, ಸಂದೇಶ ಕಳಿಸಿದಂಥ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಇದು ನಿಮ್ಮ ಮೆಚ್ಚಿನ ವಿದ್ಯಾಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ, ಸಮಯ 10:00. ಈಗ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಇಂದು ಕ್ರೆಮ್ಲಿನ್ನಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರನ್ನು ಭೇಟಿ ಮಾಡಿದ್ದಾರೆ. ಈ ಭೇಟಿಯು ದ್ವಿಪಕ್ಷೀಯ ವ್ಯಾಪಾರ, ಆರ್ಥಿಕ ಸಹಕಾರ ಮತ್ತು ಮುಂಬರುವ ಉನ್ನತ ಮಟ್ಟದ ಶೃಂಗಸಭೆಗಳ ಮೇಲೆ ಕೇಂದ್ರೀಕರಿಸಿದೆ. ಭಾರತದ ಡಿಜಿಟಲ್ ಪಾವತಿ ರಂಗದಲ್ಲಿ ಹೊಸ ಕ್ರಾಂತಿ ಸೃಷ್ಟಿಸಿರುವ ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ಯುಪಿಐ ತನ್ನ ಯಶಸ್ವಿ 10 ವರ್ಷಗಳನ್ನು ಪೂರೈಸಿದೆ. 2016 ಆಗಸ್ಟ್ 25 ಚಾಲನೆ ಪಡೆದ ಯುಪಿಐ ದೇಶದ ಡಿಜಿಟಲ್ ಆರ್ಥಿಕ ವ್ಯವಸ್ಥೆಯ ಬೆನ್ನೆಲುಬಾಗಿ ಹೊರಹೊಮ್ಮಿದೆ. ರಾಷ್ಟೀಯ ಶಿಕ್ಷಕರ ದಿನಾಚರಣೆ ಅಂಗವಾಗಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಉನ್ನತ ಶಿಕ್ಷಣ ಸಂಸ್ಥೆಗಳು ಮತ್ತು ಪಾಲಿಟೆಕ್ನಿಕ್ಗಳ 21 ಶಿಕ್ಷಕರು ಹಾಗೂ ಬೋಧಕ ಸಿಬ್ಬಂದಿಗೆ ಸೆಪ್ಟೆಂಬರ್ 5 ನವದೆಹಲಿಯಲ್ಲಿ ರಾಷ್ಟೀಯ ಶಿಕ್ಷಕರ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ನವದೆಹಲಿಯಲ್ಲಿ 9 ರಾಷ್ಟೀಯ ಭದ್ರತಾ ಕಾರ್ಯತಂತ್ರಗಳ ಸಮ್ಮೇಳನ ಇಂದು ಆರಂಭವಾಗಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ್ದಾರೆ. 2 ಈ ಸಮ್ಮೇಳನದಲ್ಲಿ ರಾಷ್ಟೀಯ ಭದ್ರತೆಗೆ ಸಂಬಂಧಿಸಿದ ಸಮಕಾಲೀನ ವಿಷಯಗಳು ಹಾಗೂ ಸವಾಲುಗಳ ಕುರಿತು ಚರ್ಚೆ ನಡೆಸಲಾಗುತ್ತದೆ. ರಾಜ್ಯದಲ್ಲಿನ ಬೌದ್ಧ ಸಮುದಾಯದ ಅಭಿವೃದ್ಧಿಗಾಗಿ ನೂತನವಾಗಿ ಘೋಷಿಸಲಾಗಿರುವ ಬೌದ್ಧ ಅಭಿವೃದ್ಧಿ ನಿಗಮವನ್ನು ಸಮಾಜ ಕಲ್ಯಾಣ ಇಲಾಖೆಯಿಂದ ಹಿಂಪಡೆದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಅಡಿಯಲ್ಲೇ ಸ್ಥಾಪಿಸಬೇಕು ಎಂದು ಬೌದ್ಧ ಭಿಕ್ಕುಗಳ ನಿಯೋಗವು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಇಂದು ಮನವಿ ಸಲ್ಲಿಸಿತು. ಬೆಂಗಳೂರು ನಗರದಲ್ಲಿ H1N1 ಪ್ರಕರಣಗಳಲ್ಲಿ ತುಸು ಏರಿಕೆ ಕಂಡುಬಂದಿದೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ರಾಜ್ಯ ಹಾಗೂ ಜಿಲ್ಲಾ ಮಟ್ಟದ ಹಿರಿಯ ಆರೋಗ್ಯ ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆ ನಡೆಸಿದ ಸಚಿವರು, ಯಾವುದೇ ತುರ್ತು ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸಲು ರಾಜ್ಯದ ಆರೋಗ್ಯ ವ್ಯವಸ್ಥೆಯು ಅಗತ್ಯ ಮೂಲಸೌಕರ್ಯ, ಬೆಡ್ಗಳು ಹಾಗೂ ಔಷಧಿಗಳ ಸಂಗ್ರಹದೊಂದಿಗೆ ಸನ್ನದ್ದವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕೊಲಂಬೋದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಶ್ರೀಲಂಕಾ ನಡುವಿನ 2 ಟೆಸ್ಟ್ ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ತನ್ನ ಮೊದಲ ಇನ್ನಿಂಗ್ಸ್ನನ್ನು 9 ಕಳೆದುಕೊಂಡು 503 ರನ್ಗಳಿಗೆ ಡಿಕ್ಲೇರ್ ಮಾಡಿಕೊಂಡಿದೆ. ಮೊದಲ ಇನ್ನಿಂಗ್ಸ್ ಆರಂಭಿಸಿರುವ ಶ್ರೀಲಂಕಾ ತಂಡ ದಿನದಾಟದ ಅಂತ್ಯಕ್ಕೆ 2 8 ರನ್ ಗಳಿಸಿ ಆಟವಾಡುತ್ತಿದೆ. ನಮ್ಮ ಮುಂದಿನ ಸುದ್ದಿ ರಾತ್ರಿ 11

ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 10:03:20. ಈ ಸಮಯ ಪ್ರೇಮ ನಿನಾದ ಕಾರ್ಯಕ್ರಮದ ಸಮಯ. ಪ್ರೇಮ ನಿನಾದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ನಿಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್. ಪ್ರೇಮ ನಿನಾದ ಕಾರ್ಯಕ್ರಮದ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ಅಲ್ಲ ಸ್ನೇಹಿತರೆ, ಪ್ರೇಮದ ವಿವಿಧ ಭಾವಗಳ ಜೊತೆ ಕಾರ್ಯಕ್ರಮ ಸಾಗುತ್ತೆ, ಹಾಗೆ ಗೀತೆಗಳು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಇದರ ಜೊತೆಯಾಗಿರುತ್ತೆ. ಇನ್ನು ಇಂದಿನ ಕಾರ್ಯಕ್ರಮದಲ್ಲಿ ನಾನು ಏನು ವಿಷಯವನ್ನು ಮಾತನಾಡ್ತಿದ್ದೀನಿ ಅಥವಾ ಕವಿತೆಯನ್ನು ತೆಗೆದುಕೊಂಡಿದ್ದೀನಿ ಅಂತ ಗೆಸ್ ಮಾಡ್ತಾ ಇರಿ. ಅದಕ್ಕೂ ಮುಂಚೆ ನಮ್ಮ ವಾಟ್ಸಪ್ ಸಂಖ್ಯೆನ ಒಮ್ಮೆ ನೋಟ್ ಮಾಡಿಟ್ಕೊಳ್ಳಿ, 9483109408309109. ಇನ್ನು ಇಂದಿನ ಕಾರ್ಯಕ್ರಮದಲ್ಲಿ ನಾನು ತೆಗೆದುಕೊಂಡಿರುವಂತಹ ವಿಷಯ ಏನಪ್ಪ ಅಂತ ಅಂದರೆ, ಒಂದು ಕವಿತೆಯನ್ನು ತೆಗೆದುಕೊಂಡಿದ್ದೀನಿ. ಯಾವ ಕವಿತೆ ಅಂತ ಗೆಸ್ ಮಾಡ್ತೀರಿ? ಈ ಒಂದು ಗೀತೆಯ ಕಾಲಾವಕಾಶದ ನಂತರ ನಾನು ಬಂದು ಕವಿತೆಯನ್ನು ನಿಮ್ಮ ಹತ್ರ ಕವಿತೆಯ ಬಗ್ಗೆ ಮಾತುಗಳನ್ನು ಹಂಚಿಕೊಳ್ತಾ ಕವಿತೆಯನ್ನು ನಾವು ಬಿಡಿಸ್ತಾ ಸಾಗೋಣ.

ವಿಧಿ ಬದುಕಲ್ ಆಟ ಆಡುವಾಗ ಪ್ರೀತಿ ಮಾಡಿದೆ ನಿಂಗೆ ತಪ್ಪು ಅನ್ಸಿದ್ರೆ ಓಕೆಪ್ಪ, ಪ್ರೀತಿ ಮಾಡಿದ ತಪ್ಪಿಗಾದ್ರೂ ನಮ್ಮನ್ನು ಒಂದು ಮಾಡುವಂಥ ಕೇಳ್ಕೊಳ್ಳುವಂಥ ಪರಿ. ಮತ್ತೊಂದು ಕಡೆ ಈ ಪ್ರೇಮಕ್ಕೆ ಯಾರು ಲೇಖಕರಂದರೆ ವಿಧಿಯ ಲೇಖಕ, ನೀ ಬರೆದ ಜಾತಕ, ಈ ಪುಟದಿ ಬರೀ ಶೋಕವೇ. ವಿ ಮನೋಹರ್ ಅವರ ಅದ್ಭುತವಾದ ರಚನೆಯಲ್ಲಿ ಇದ್ದಂಥ ಗೀತೆಯನ್ನು ಕೇಳಿಬಂದ್ವಿ ರಚನೆ ಹಾಗೂ ಸಂಗೀತದಲ್ಲಿ. ಇಂದಿನ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಯಾವ ವಿಷಯವನ್ನು ನಾವು ಮಾತನಾಡಬಹುದು, ಯಾವ ಕವಿತೆ ಅಂತ ಗೆಸ್ ಮಾಡ್ತೀರಿ ಅಂತ ಹೇಳಿದ್ದೆ. ನಮ್ಮ ರೆಂಡಿಂಗ್ 5 7 4 6 8 ಇವರು ಯಾವುದೋ ವಿರಹದ ಕವಿತೆ ಇರಬೇಕು ಅಂತ ಹೇಳ್ತಾ ಇದ್ದರೆ, ಹೌದು, ಇಂದಿನ ಕಾರ್ಯಕ್ರಮದಲ್ಲಿ ಒಂದು ವಿರಹದ ಕವಿತೆಯನ್ನು ತೆಗೆದುಕೊಂಡಿದ್ದೀನಿ. ನಮ್ಮ ಕೆ ಎಸ್ ನಿಸಾರ್ ಅಹಮದ್ ಅವರ ರಚನೆಯನ್ನು ತೆಗೆದುಕೊಂಡಿದ್ದೀನಿ ಇಂದಿನ ಕಾರ್ಯಕ್ರಮಕ್ಕೆ. ಸ್ನೇಹಿತರೆ, ಯಾವ ಕವಿತೆ ಅಂತ ಕೇಳ್ತಾ ಇದ್ದೀರಾ? ಎಸ್, ಹೇಳ್ತೀನಿ. ಮತ್ತದೆ ಬೇಸರ, ಅದೇ ಸಂಜೆ, ಅದೇ ಕಾಂತ, ನಿನ್ನ ಜೊತೆ ಇಲ್ಲದೆ, ಮಾತಿಲ್ಲದೆ, ಮನವಿಭ್ರಾಂತ. ಈ ಕವಿತೆಯನ್ನು ತೆಗೆದುಕೊಂಡಿದ್ದೀನಿ ಸ್ನೇಹಿತರೆ. ಇಲ್ಲಿ ಒಂದು ವಿರಹಿಯ ಮಾತುಗಳನ್ನು ಈ ಕವಿತೆಯಲ್ಲಿ ಕೇಳ್ತಾ ಸಾಕ್ತೀವಿ. ಪ್ರೇಮಿಗಳು ಆ ಒಂದು ವಿರಹವನ್ನು ಅನುಭವಿಸ್ತಾ ಇದ್ದಾರೆ, ಪ್ರಾಯಶಃ ಟೆಂಪ್ರರಿ ದೂರ ಅಥವಾ ಪರ್ಮನೆಂಟ್ ಆಗಿರ್ಬೋದು, ಒಟ್ಟಿನಲ್ಲಿ ವಿರಹದಲ್ಲಿ ಅವರಿದ್ದಾರೆ. ಹೇಗೆ ವಿರಹ ಪ್ರೇಮಿಯನ್ನು ಕಾಡ್ತಾ ಇದೆ ಅಂತ ಅಂದರೆ, ಡೈಲಿ ರುಟೀನ್ ಅಲ್ವಾ ಲೈಫು, ಎಲ್ಲವೂ ರುಟೀನೇನೆ, ಹುಟ್ಟು ಸಾವು ಹಗಲು ರಾತ್ರಿ ಇವೆಲ್ಲವೂ ಸಹ ರುಟೀನೇ ಆಗುತ್ತೆ. ಹಾಗೆ ಏನಾಗುತ್ತೆ ಅಂದರೆ ಬೇಸರವೂ ಸಹ ರುಟೀನ್ ಆಗಿಬಿಡುತ್ತೆ, ಅದು ಹೊಸದಲ್ಲ, ಮತ್ತೆ ಬರುತ್ತೆ ಬೇಸರ. ಅದಕ್ಕೆ ಇಲ್ಲಿ ಈ ಥರ ಹೇಳ್ತಾ ಇದ್ದಾರೆ, ಮತ್ತೆ ಬಂತು ಬೇಸರ, ಅದೇ ಬೇಸರ ಅದು. ಯಾವಾಗ ಬಂದಿದ್ದು? ಸಂಜೆಯ ಸಮಯದಲ್ಲಿ ಏಕಾಂತವಾಗಿದ್ದಾಗ. ಈ ಒಂದು ಸಂದರ್ಭ ಹೇಗಿದೆ ಅಂದರೆ, ಸಂಜೆಯ ಸಂದರ್ಭದಲ್ಲಿ ಬರೆದಿರಬಹುದು ಈ ಕವಿತೆಯನ್ನು. ಅಲ್ಲಿ ಹೇಗನ್ನಿಸ್ತಾ ಇದೆ ಕವಿಗೆ ಅಂತ ಅಂದರೆ, ಅದೇ ಬೇಸರ, ಅದೇ ಸಂಜೆ, ಮತ್ತು ಅದೇ ಏಕಾಂತದಲ್ಲಿ ನಾನಿದ್ದೀನಿ. ನೀನು ಜೊತೆಯಲ್ಲಿಲ್ಲ, ಮಾತಿಲ್ಲ, ಅದಕ್ಕೆ ಮನ ಒಂದು ಭ್ರಾಂತಿಯನ್ನು, ವಿಭ್ರಾಂತ ಚಿತ್ರವಾಗಿ ಭ್ರಾಂತಿಯನ್ನು ಹೊಂದುಬಿಟ್ಟಿದೆ. ಯಾಕಂದರೆ ಯಾಕೆ ಬೇಸರ ಆಗ್ತಿದೆ? ಈ ಸಂಜೆ ಹಿತ ಆಗಿರುತ್ತೆ ಪ್ರೇಮಿಗಳಿಗೆ ಯಾವಾಗಲೂ. ಸಂಜೆಯ ಸಮಯ ಒಂದಷ್ಟು ದೂರ ವಾಕ್ ಮಾಡೋದಕ್ಕೆ, ಪಾರ್ಕಲ್ಲಿ ಕೂತು ಮಾತಾಡೋದಕ್ಕೆ, ತಮ್ಮ ಮನಸ್ಸಿನ ಭಾವಗಳನ್ನು ಬಿಚ್ಚಿಡೋದಕ್ಕೆ ಒಂದು ಸುಮಧುರವಾದ ಸಮಯ ಇದು. ಏಕಾಂತವು ಸಹ ಹಿತವಾಗಿರುತ್ತೆ ಪ್ರೇಮಿಯ ಜೊತೆ ಇದ್ದಾಗ, ಆಕೆಯ ಆತನ ನೆನಪಿನಲ್ಲಿ ಕಳೆಯೋದಕ್ಕೆ. ಆದರೆ ಇದೆಲ್ಲವೂ ಸಹ ರುಚಿಸ್ತಾ ಇಲ್ಲ, ಬೇಸರವಾಗ್ತಿದೆ. ಅದೇ ಸಂಜೆಯಲ್ಲಿದ್ದೀವಿ, ಅದೇ ಏಕಾಂತದಲ್ಲಿದ್ದೀವಿ, ನೀನಿಲ್ಲ, ನಿನ್ನ ಜೊತೆ ಮಾತಿಲ್ಲ, ಅದಕ್ಕೆ ನಾನು ವಿಭ್ರಾಂತನಾಗ್ಬಿಟ್ಟಿದ್ದೀನಿ, ವಿಭ್ರಾಂತಳಾಗಿದ್ದೇನೆ ಅಂತ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ, ಪ್ರೇಮಿ ಹೇಳ್ತಾ ಇದ್ದಾನೆ. ಅಂದರೆ ಆಕೆಯ ಆತನ ಸಾಂಗತ್ಯ ಇಲ್ಲದೆ ಎಲ್ಲವೂ ಯಾವುದು ರುಚಿಸೋದು ಅನ್ನೋದು ಈ ಒಂದು ಎರಡು ಸಾಲುಗಳಲ್ಲಿ ನಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಮುಂದಿನ ಸಾಲುಗಳನ್ನು ತಿಳಿಸ್ತಾ ಹೋಗ್ತೀನಿ. ಅದ್ಭುತವಾದ ಒಂದು

ವಿದೆಯನ್ನು ತೆಗೆದುಕೊಂಡಿದ್ದೀನಿ, ನಿಮಗೂ ಸಹ ಮೆಚ್ಚುಗೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೊಂದು ಗೀತೆಯ ಕಾಲಾವಕಾಶ, ಈ ಗೀತೆಯ ನಂತರ ಮುಂದಿನ ಸಾಲುಗಳನ್ನು ನಿಮ್ಮ ಮುಂದೆ ಇಡ್ತೀನಿ. ಕಣ್ಣನೇ ದಣಿಸುವ ಈ ಪಡುವಣ.

ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಇಂದಿನ ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ತೆಗೆದುಕೊಂಡಿರುವಂತಹ ಕವಿತೆ ಕೆ ಎಸ್ ನಿಸಾರಾಮದ ಅವರದು, ಮತ್ತದೇ ಬೇಸರ ಅನ್ನುವಂತಹ ಕವಿತೆ. ಮುಂದಿನ ಸಾಲುಗಳು ಹೀಗಿದೆ ಸ್ನೇಹಿತರೆ. ಕಣ್ಣನೆ ದಣಿಸುವ ಈ ಪಡುವಣ ಬಾನ್ ಬಣ್ಣಗಳು, ಮಣ್ಣನೆ ಹೊನ್ನಿನ ಹಣ್ಣಾಗಿಸುವಿ ಕಿರಣಗಳು, ಹಚ್ಚನೆ ಹಸುರಿಗೆ ಹಸೆ ಇಡುತ್ತಿರುವಿ ಖಗಗಾನ, ಚಿನ್ನ ನೀನಿಲ್ಲದೆ ಬಿಮ್ಮೆನ್ನುತ್ತಿದೆ ರಮ್ಯೋದ್ಯಾನ. ಇಲ್ಲಿ ಸನ್ಸೆಟ್ ಆಗುವಂತಹ ಸಂದರ್ಭದಲ್ಲಿ, ಸೂರ್ಯ ಮುಳುಗುವಂತಹ ಸಂದರ್ಭದಲ್ಲಿ ಇರುವಂತಹ ವರ್ಣನೆಯನ್ನು ಹೇಳಿ ಅದರ ನಂತರದ ನೋವೇನಿದೆ ಅಂತ ಹೇಳ್ತಾ ಇದ್ದಾರೆ ಕವಿ ಪ್ರೇಮಿ. ಪಡುವಣದ ಬಾನ್ಬಣ್ಣಗಳು ಅಂದರೆ ಸನ್ಸೆಟ್ ಆಗುವಂಥ ಸಂದರ್ಭ. ಮೂಡಣ ಪಡುವಣ, ಮೂಡಣ ನಿಮಗೆಲ್ಲ ಗೊತ್ತೇ ಇದೆ, ಸನ್ರೈಸ್ ಸನ್ಸೆಟ್ ಪಡುವಣ ಅದೆಷ್ಟು ಸುಂದರವಾಗಿದೆ ಅಂತ ಅಂದರೆ ಕಣ್ಣನ್ನ ಸುಸ್ತು ಮಾಡ್ತಾ ಇದೆ, ಅಷ್ಟು ಸುಂದರವಾಗಿದೆ. ನನಗೆ ಯಾವಾಗಲೂ ತುಂಬ ಬ್ಯೂಟಿಫುಲ್ ಥಿಂಗ್ ಅಂತ ಅಂದರೆ ನನಗೆ ಯಾವಾಗ ಇಷ್ಟ ಆಗೋದು ಪರ್ಸ್ನಲಿ, ಈ ಸನ್ಸೆಟ್ ಸನ್ರೈಸ್ ಆ್ಯಂಡ್ ನೇಚರ್ ಪ್ರಕೃತಿ ಎಲ್ಲವೂ ಸುಂದರವಾಗಿ ಕಾಣುತ್ತೆ ನನಗೆ. ಅದರಲ್ಲಿ ಆನಂದಮಯ ಈ ಜಗದುದಯ ಅಂತ ಹೇಳ್ತಾರಲ್ಲ ಕುವೆಂಪು ಅವರು, ಸತ್ಯ ಅದು. ಈ ಉದಯ ಮತ್ತು ಅಸ್ತ ಇದೆಯಲ್ಲ, ಅದು ಭಾಳ ಅಸ್ತ ಭಾಳ ಮೆಚ್ಚುಗೆ ನನಗೆ. ಕವಿ ಇಲ್ಲಿ ಅದನ್ನು ಹೇಳಿದ್ದಾರೆ ಪ್ರೇಮಿ, ಇದು ಅಷ್ಟು ಸುಂದರವಾಗಿದೆ, ನನ್ನ ಕಣ್ಣು ದಣಿತಾ ಇದೆ. ಅಂತಹ ಬಾನ್ ಬಣ್ಣಗಳನ್ನ ಸೃಷ್ಟಿ ಮಾಡುತ್ತೆ ಸನ್ಸೆಟ್ ಆಗೋ ಟೈಮಲ್ಲಿ. ಆ ಗೋಲ್ಡ್, ಆ ಯೆಲ್ಲೋಯಿಷ್ ಕಲರ್, ಆರೆಂಜ್ ಇವೆಲ್ಲವೂ ಸಹ ಬಂದಿರುತ್ತೆ. ಈ ಬಣ್ಣಗಳು ಕಣ್ಣಿಗೆ ಖುಷಿ ಕೊಡ್ತಾ ಇದೆ, ಮತ್ತು ಎಷ್ಟು ಖುಷಿ ಅಂದರೆ ಖುಷಿ ಪಟ್ಟು ಪಟ್ಟು ನೋಡಿ ನೋಡಿ ಆನಂದಿಸಿ ಕಣ್ಣೇ ದಣಿತಾ ಇದೆ. ಮುಂದೆ ಹೇಗಿದೆ ಅಂದರೆ, ಮಣ್ಣನೆ ಹೊನ್ನಿನ ಹಣ್ಣಾಗಿಸುವಿ ಕಿರಣಗಳು. ಮಣ್ಣಿದೆಯಲ್ಲ ಸೂರ್ಯನ, ನೀವು ಹೊಲಗಳಲ್ಲಿ ಗಮನಿಸಬೇಕು ಸ್ನೇಹಿತರೆ, ಎಸ್ಪೆಷಲಿ ಬಯಲು ಪ್ರದೇಶಗಳಲ್ಲಿ ಹೊಲ ಇರುತ್ತಲ್ಲ, ಅಲ್ಲಿ ಸನ್ಸೆಟ್ ಆಗುವಾಗ ಅದ್ಭುತವಾಗಿ ಕಾಣುತ್ತೆ. ಅದು ವಿಶೇಷವಾಗಿ ಹೊಲವನ್ನು ಉತ್ತಿದಂಥ ಸಂದರ್ಭದಲ್ಲಿ, ಬೆಳೆ ಬರೋದಕ್ಕೂ ಮುಂಚೆ ಹೊಲ ಖಾಲಿ ಖಾಲಿ ಇದ್ದಾಗ ಮಣ್ಣಿನ ಮೇಲೆ ಬೀಳುತ್ತಲ್ಲ ಕಿರಣ, ಅದೇ ಇರುತ್ತಪ್ಪ ಅಂತ ಅಂದರೆ, ಮಣ್ಣು ಅಂದರೆ ಚಿನ್ನ ಅಲ್ವಾ, ಅದನ್ನು ಒಂದು ಅಕ್ಷರಶಃ ರೂಪಕವಾಗಿ ಉಪಮೆಯಾಗಿ ಅದನ್ನು ಚಿನ್ನವಾಗಿ ಮಾಡಿಬಿಡುತ್ತೆ. ಸೂರ್ಯನ ಕಿರಣಗಳು ಮಣ್ಣಿನ ಮೇಲೆ ಬಿದ್ದರೆ ಅದು ಹೊಳಿತಾ ಇರುತ್ತೆ, ಅದನ್ನು ನೋಡಿದವ್ರಿಗಷ್ಟೇ ಗೊತ್ತು. ಸಂಜೆಯ ಸೂರ್ಯನ ಮಣ್ಣಿನ ಮೇಲೆ ರೈತರು, ಹಳ್ಳಿಯ ಎಲ್ಲ ಮಕ್ಕಳು, ಸಿಟಿಯಲ್ಲೂ ಸಿಗೋದು ಭಾಳ ಕಷ್ಟ, ಕಾಂಕ್ರೀಟ್ ಕಾಡಾಗಿದೆ ಅಂದರೆ, ಹಳ್ಳಿಯಲ್ಲಿ ಯಾರೆಲ್ಲ ನೋಡಿದ್ದೀರಾ, ಹೊಲದಿಂದ ತೋಟದಿಂದ ಕೆಲಸವನ್ನು ಮುಗಿಸ್ಕೊಂಡು ಬರುವಂಥ ಸಂದರ್ಭ ಆಗಿರುತ್ತೆ ಸನ್ಸೆಟ್. ಆ ಟೈಮಲ್ಲಿ ಮಣ್ಣನ್ನು ಈ ನೋಡಿದ್ರೆ ಖುಷಿಯಾಗುತ್ತೆ. ಆಗಿದೆ, ಮಣ್ಣನ್ನು ಹೊನ್ ಮಾಡ್ತಾ ಇದೆ, ನೋಡೋಕ್ಕೆ ಅಷ್ಟು ಖುಷಿ ಸಿಗ್ತಾ ಇದೆ ಸೂರ್ಯನ ಕಿರಣಗಳು ಬಿದ್ದು. ಹಚ್ಚನೆ ಹಸುರಿಗೆ ಹಸಿ ಇಡುತ್ತಿರುವಿ ಖಗಗಾನ, ಹಸಿರಾದ ಒಂದು ಪ್ರದೇಶ ಇದೆ ಅಂತ ಅಂದ್ಕೊಳ್ಳಿ, ಒಂದು ಗ್ರೌಂಡ್ ಯಾವುದೋ ಒಂದು ಮೈದಾನ ಹಚ್ಚನೆ ಹಸಿರಾಗಿರುತ್ತೆ, ಆ ಪಾರ್ಕ್ ಒಂದು ಒಂದು ಹಸಿರ ತೋರಣವನ್ನೇ ಹೊತ್ತಿರುತ್ತೆ, ಅದನ್ನು ಹಸೆ ಇಡುತ್ತಿರುವ, ಹಸೆ ಅಂದರೆ ಹಸೆ ಮಣೆ ನಿಮಗೆಲ್ಲ ಗೊತ್ತೇ ಇದೆಲ್ವಾ, ಹಸೆ ಅಂದರೆ ಶುಭ, ಅದೊಂದು ಚಿತ್ತಾರದ ಒಂದು ವಿಷಯ ಅಂತ ಅಂದ್ಕೋಬೋದು ಸ್ನೇಹಿತರೆ. ಈ ಖಗ ಪಕ್ಷಿಗಳ ಗಾನ ಅದನ್ನು ಮೆರುಗನ್ನು ಹೆಚ್ಚಿಸ್ತಾ ಇದೆ, ಆ ಸನ್ಸೆಟ್ನ ಮೆರುಗನ್ನು ಹೆಚ್ಚಿಸ್ತಾ ಇದೆ, ನೋಡೋದಕ್ಕೆ ಎಷ್ಟು ಸುಂದರವಾಗಿದೆ. ಜೊತೆಗೆ ಪ್ರಕೃತಿ, ಈ ಪಕ್ಷಿಗಳೆಲ್ಲ ಗೂಡು ಸೇರುವ ಹೊತ್ತಿನಲ್ಲಿ ಅವು ಎಲ್ಲವೂ ಸಹ ಶಬ್ದ ಮಾಡ್ತವೆ, ಆ ಶಬ್ದಗಳನ್ನು ಕೇಳೋದೇ ಒಂಥರ ಚೆಂದ. ಅದು ಹಳ್ಳಿಗಳಲ್ಲಿ ಯಾವುದೇ ಒಂದು ವೆಹಿಕಲ್ಗಳ ಆರ್ಭಟ ಇಲ್ಲದೆ ಇರುವಂತಹ ಜಾಗಗಳಲ್ಲಿ ಪಕ್ಷಿಗಳ ಗಾನವನ್ನು ಕೇಳಿದವ್ರಿಗೆ ಗೊತ್ತಿರುತ್ತೆ ಅದೆಷ್ಟು ಚೆನ್ನಾಗಿರುತ್ತೆ ಅಂತ. ಇವೆಲ್ಲವೂ ಪ್ರತಿನಿತ್ಯ ಆಗೋದು, ಆದರೆ ಅನುಭವಿಸ್ದಾಗೆ ಗೊತ್ತಾಗೋದು ಹೌದಲ್ವಾ, ಇಷ್ಟು ಚೆನ್ನಾಗಿರುವಂತಹ ಪ್ರಕೃತಿ ಮಧ್ಯೆ ನಾವಿದೀವಲ್ವ ಅಂತ ಅನಿಸುತ್ತೆ. ಇಲ್ಲಿ ಕವಿ ಅದನ್ನೆಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ. ಕಣ್ಣನ್ನು ದಣಿಸುವಷ್ಟು ಸನ್ಸೆಟ್ಟು ಆ ಕಲರ್ ಫಾರ್ಮ್ ಆಗಿದೆ, ಅದನ್ನು ನೋಡಿ ನೋಡಿ ಕಣ್ಣೇ ಖುಷಿಯ ಜೊತೆಗೆ ದಣದೋಗಿದೆ. ಮಣ್ಣು ಹೊನ್ನಿನ ಥರ ಇದೆ, ಅದನ್ನು ನೋಡೋದು ಒಂದು ಖುಷಿ ಆಗ್ತಿದೆ. ಮತ್ತು ಈ ಖಗ ಪಕ್ಷಿಗಳೆಲ್ಲ ಗೂಡು ಸೇರಿ ಹಾಡನ್ನು ಹಾಡ್ತಾ ಇದ್ದಾವೆ, ಅದನ್ನು ಕೇಳೋದು ಒಂಥರ ಚೆಂದ. ಹಸಿರನ್ನು ಹಸಿರಿನ ಹಿರಿಮೆಯನ್ನು ಹೆಚ್ಚಾಗಿಸಿದೆ ಇವು. ಆದರೆ

ಎಲ್ಲಿ ನಿಜವಾದ ವಿಷಯ ಬರೋದು? ಚಿನ್ನ, ನೀನೆಲ್ಲದೆ ಬಿಮ್ಮೆನ್ನುತ್ತಿದೆ ಈ ರಮ್ಯೋದ್ಯಾನ. ಒಂದು ರಮ್ಯತೆಗೆ ಹೆಸರಾಗಿರುವಂತಹ ಪ್ರಕೃತಿಯನ್ನು ವರ್ಣಿಸಿ, ಆದರೆ ಬಿಮ್ಮೆನ್ನುತ್ತಿದೆ ಅಂದರೆ ಬಿಕ್ಕೆನ್ನಿಸ್ತಾ ಇದೆ, ಏನು ಇಲ್ಲ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ನೀನಿಲ್ಲ, ನಿನ್ನ ಅಗಲಿಕೆ ನನ್ನನ್ನು ಅಷ್ಟು ಕಾಡ್ತಾ ಇದೆ. ನಲ್ಲೇ ನಲ್ಲ ಅಂತ ಹೇಳುವ ಪರಿ ಇದು. ನಿನ್ನ ಪಾಡಿಗೆ ನೀನು ಹೇಗಿದೆಯೋ ಗೊತ್ತಿಲ್ಲ, ಆದರೆ ನಿನ್ನ ಅಗಲಿಕೆಯಲ್ಲಿ ಯಾವುದೂ ರುಚಿಸ್ತಾ ಇಲ್ಲ. ಯಾನವೂ ಸಹ ಇದವಿಲ್ಲ, ಸನ್ಸೆಟ್ ಸನ್ರೈಸ್ ಯಾವುದೂ ರುಚಿಸ್ತಿಲ್ಲ ಅಂತ ಹೇಳ್ತಾರಲ್ಲ, ಅದು ಪ್ರೇಮಿಯ ಇರುವಿಕೆಗೆ ಇರುವಂತಹ ಮಹತ್ತರವಾದ ವಿಷಯ. ಅದು ಪ್ರೇಮಿ ಜೊತೆಯಲ್ಲಿದ್ದಾಗ ಅದರ ನೋವು ಗೊತ್ತಾಗೋದಿಲ್ವಂತೆ, ಆದರೆ ದೂರ ಆದಾಗ ಇದೆಯಲ್ಲ ಆ ಸಮಯವನ್ನು ಕಳೆಯೋದು ಬೆಸ್ಟ್ ಥಿಂಗ್ ಇನ್ ದ ವರ್ಲ್ಡ್, ದಟ್ಸ್ ನೇಚರ್ ಅಂತ ಹೇಳಿದೆ. ಸನ್ಸೆಟ್ ಸನ್ರೈಸ್ ಅದನ್ನು ಎಂಜಾಯ್ ಮಾಡೋಕ್ಕಾಗ್ತಿಲ್ಲ, ಈ ಪ್ರಕೃತಿನ ಎಂಜಾಯ್ ಮಾಡೋಕ್ಕಾಗ್ತಿಲ್ಲ, ಬಿಕಾಸ್ ನೀನು ಇಲ್ಲಿ ಇಲ್ಲ.

ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಇಂದು ತೆಗೆದುಕೊಂಡಿರುವಂತಹ ಕವಿತೆ ನಮ್ಮ ನೆಚ್ಚಿನ ಕವಿ ಕೆ ಎಸ್ ನಿಸಾರ್ ಅಹಮದ್ ಅವರ ಸಾಹಿತ್ಯದಲ್ಲಿರುವಂಥದ್ದು. ಮತ್ತದೇ ಬೇಸರ, ಅದೇ ಸಂಜೆ, ಅದೇ ಏಕಾಂತ ಅನ್ನುವಂಥವನ್ನ ಕವಿತೆಯನ್ನು ತೆಗೆದುಕೊಂಡಿದ್ದೀನಿ. ಒಂದಷ್ಟು ಮೆಚ್ಚುಗೆ ಸಂದೇಶಗಳು ಬಂದಿದೆ, ಆ ಸಂದೇಶಗಳನ್ನ ನೋಡೋಣ. ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ಅಂತ ಅಂದರೆ, ಗೋಕಾಕ್ ತಾಲೂಕಿನ ಬೈರನಟ್ಟಿ ಗ್ರಾಮದ

ರತ್ನ ಅವರು ಬೆಂಗಳೂರಿನಿಂದ ಹೇಳ್ತಾ ಇದ್ದಾರೆ. ಹಾಗೆ ಹಬ್ಬ ಅಷ್ಟು ಚೆನ್ನಾಗಿ ವರ್ಡ್ ಟು ವರ್ಡ್ ಎಕ್ಸ್ಪ್ಲೇನ್ ಮಾಡ್ತಿದ್ದೀರಾ, ಇಷ್ಟ ಆಗ್ತಿದೆ ಅಂತ ನಂಬರ್ ಎಂಡಿಂಗ್ 5 7 4 6 8 ಅವರು ಹೇಳ್ತಾ ಇದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ. ಮತ್ತೊಂದು ಗೀತೆಯ ಕಾಲಾವಕಾಶ, ಗೀತೆಯ ನಂತರ ಮತ್ತಿನ ಮುಂದಿನ ಸಾಲುಗಳನ್ನು ವರ್ಣಿಸ್ತಾ ಹೋಗೋಣ, ವ್ಯಾಖ್ಯಾನಿಸ್ತಾ ಹೋಗೋಣ.

ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇಂದಿನ ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ನಾವು ತೆಗೆದುಕೊಂಡಿರುವಂತಹ ಕವಿತೆ ಮತ್ತದೆ ಬೇಸರ ಅದೇ ಸಂಜೆ ಅದೇ ಕಾಂತ. ನಮ್ಮ ಕೆ ಎಸ್ ನಿಸಾರ್ ಅಹಮದ್ ಅವರ ಕವಿತೆಯನ್ನು ತೆಗೆದುಕೊಂಡಿದ್ದೀವಿ. ಮುಂದಿನ ಸಾಲುಗಳು ಹೇಗಿದೆ ಸ್ನೇಹಿತರೆ? ಆಸೆಗಳ ಹಿಂಡಿನ ತುಳಿತಕ್ಕೆ ಹೊಲ ನನ್ನಿ ದೇಹ, ಬರುವೆಯೋ ಬಾರೆಯೋ ನೀನೆನ್ನುತ್ತಿದೆ ಹಾ ಸಂದೇಹ, ಮುತ್ತಿದ ಆಲಸ್ಯವ ಬಿಗಿಮೌನವ ಒಡೆದೋಡಿಸುಬ, ಮತ್ತೆ ಆ ಸಮತೆಯ ಹಿರಿಬೇಲಿಯ ಸರಿ ನಿಲ್ಲಿಸುಬ. ಮುಂದಿನ ಪರಿಸ್ಥಿತಿ, ಆ ಪ್ರೇಮಿಯ ವಿರಹಿಯ ಪರಿಸ್ಥಿತಿ ಹೇಗಿದೆ ಅಂತೇಳಿ ಹೇಳ್ತಾ ಹೋಗ್ತಾರೆ. ಆಸೆಗಳ ಹಿಂಡಿನ ತುಳಿತಕ್ಕೆ ಹೊಲ ನನ್ನೀ ದೇಹ. ಆಸೆಗಳು ಅನ್ನೋದು ಏನಿದೆ ಪ್ರೇಮಿಗೆ, ಎಲ್ಲ ಪ್ರೇಮದೆಲ್ಲ ಆಸೆ ಅನ್ನೋದು ಮರಿ ಅದರ ಜೊತೆಯಲ್ಲೇ ಇದ್ದೇ ಇರುತ್ತೆ. ಆಸೆಗಳು ಇಷ್ಟಿದೆ ಅಂದರೆ ನಿನ್ನ ಕಾಣದೇ ಇರುವಂಥದ್ದು, ನಿನ್ನ ಮೇಲಿನ ಪ್ರೇಮ ಮೋಹ ಎಲ್ಲ ಆಸೆಗಳು ಅದು ಒಂದು ಹೆಚ್ಚಾಗಿ ನನ್ನನ್ನು ಕಾಡ್ತಾ ಇದೆ. ಹಾ, ಆಸೆಗಳೆಲ್ಲ ಹೇಗಾಗಿದೆ ಅಂತ ಅಂದರೆ ಅದೊಂದು ಹಿಂಡಾಗಿ ಬಂದು ನನ್ನನ್ನು ತುಳಿತಾ ಇದೆ. ಹೊಲವನ್ನು ನೀವು ನೋಡಿರ್ತೀರಲ್ವ ಸ್ನೇಹಿತರೆ, ಹೊಲ ಗಟ್ಟಿ ಅದು ಉತ್ತ ಮೇಲೆ ಅದನ್ನು ಹೊಲ ಅಂತಾರೆ, ಅಲ್ಲಿವರೆಗೂ ಅದನ್ನು ಹೊಲ ಅನ್ನೋದಿಲ್ಲ, ಅದೊಂದು ಬಯಲಾಗಿರುತ್ತೆ, ಪಾಳು ಬಿದ್ದಿರುತ್ತೆ. ಯಾವಾಗ ಉತ್ತುತ್ತಾರೆ ಅದು ಆಗ ಹಗುರಾಗುತ್ತೆ, ಮಣ್ಣು ಸಡಿಲ ಆಗುತ್ತೆ. ಅಂದರೆ ಇದರ ಹಿಂಡು ನನ್ನನ್ನು ತುಳಿದು ತುಳಿದು ನನ್ನ ಎದೆಯನ್ನು ಬಾಧಿಸಿ, ಹಿತವಾಗಿ ಬಾಧಿಸಿ ಎಲ್ಲವೂ ಸಹ ಸಡಿಲ ಆಗಿದೆ, ಅಂದರೆ ಹದವಾಗಿದೆ. ನಿನ್ನ ಪ್ರೇಮವನ್ನು ನೀನು ಬಿತ್ತಬಹುದು, ಅದರ ಫಲವನ್ನು ಈಗ ನೀನು ಪಡ್ಕೋಬಹುದು ಅನ್ನುವಂಥ ಭಾವ ಇರಬಹುದು. ಆದರೆ ಮತ್ತೆ ನನಗೊಂದು ಸಂದೇಹ ಕಾಡ್ತಾ ಇದೆ ಅಲ್ಲಿ, ಬರುವೆಯೋ ಬಾರೆಯೋ ನೀನು ಎನ್ನುತ್ತಿದೆ ನನ್ನ ಸಂದೇಹ. ನಿನಗೆ ಈಗ ನಾನು ಫಲವನ್ನು ಕೊಡೋದಕ್ಕೆ ಸಿದ್ಧವಾಗಿದ್ದೇನೆ, ಪ್ರೇಮದ ಫಲ. ಅದು ಗಂಡಾಗ್ಬೋದು ಹೆಣ್ಣಾಗ್ಬೋದು, ಇಬ್ಬರಲ್ಲೂ ಸಹ ಫಲವನ್ನು ಕೊಡ್ಬೋದು. ಪ್ರೇಮ ಅತಿರೇಕಕ್ಕೆ ಹೋದಾಗ, ಅದೊಂದು ಅತಿಶಯವಾದ ಭಾವವಾದಾಗ ಅದರಿಂದ ಒಳ್ಳೆಯದೇ ಆಗುತ್ತೆ ಪ್ರೇಮಿಗಳಿಗೆ. ಆದರೆ ಇಲ್ಲಿ ನನಗೆ ಡೌಟ್ ಆಗ್ತಿದೆ, ನೀನು ಬರ್ತೀಯೋ ಬರಲ್ವೋ ಅನ್ನುವಂಥ ಭಾವ ಕಾಡ್ತಾ ಇದೆ. ನನಗೆ ಹೇಗಾಗಿದೆ ಅಂತ ಅಂದರೆ, ಮುತ್ತಿದ ಆಲಸ್ಯವ ಬಿಗಿಮೌನವ ಒಡೆದೋಡಿಸುವ. ನೀನು ಬರಲ್ಲ ಅನ್ನೋ ಸಂದೇಹ ಇದೆ, ಆದರೆ ನಿನಗೆ ಒಂದು ಕೋರಿಕೆ ಇದೆ. ನನಗೆ ಆಲಸ್ಯ ಬಂದುಬಿಟ್ಟಿದೆ, ಕಾದು ಕಾದು ಯಾವುದು ನನಗೆ ಹಿತವಾಗಿಲ್ಲ, ಎಲ್ಲವೂ ಸಹ ಬೋರ್ ಹೊಡಿತಾ ಇದೆ, ರೊಟೀನ್ ಆಗಿದೆ, ಏನೂ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇಲ್ಲ. ಇದು ಯಾಕೆ ಇದೊಂಥರ ಆಲಸ್ಯ ಆಗ್ತಿದೆ ನನಗೆ, ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ದಿಸ್, ಏನಾಗ್ತಿದೆ ಅಂತ ಗೊತ್ತಾಗ್ತಾ ಇಲ್ಲ. ಇದನ್ನು ನೀನು ಬರ್ತೀಯಲ್ಲ, ಬಂದು ಹೊಡೆದು ಓಡಿಸ್ಬಿಡುವ ಅಂತ ಕೇಳ್ತಾ ಇದ್ದಾರೆ ಇಲ್ಲಿ ಪ್ರೇಮಿ ತನ್ನ ಪ್ರೇಯಸಿಗೆ ಅಥವಾ ಪ್ರೇಮಿಗೆ. ಮತ್ತೆ ಆ ಸಮತೆಯ ಹಿರಿಬೇಲಿಯ ಸರಿ ನಿಲ್ಲಿಸುವ ಕೇಳ್ತಾ ಇದ್ದಾರೆ ಇಲ್ಲಿ ಪ್ರೇಮಿ ಪ್ರೇಯಸಿ. ಅಂದಿತ್ತಲ್ಲ ನಾವಿಬ್ಬರು ಜೊತೆಗಿದ್ದಾಗ ಆ ದಿನ ಇತ್ತಲ್ಲ, ಸಮತೆ ಇತ್ತು ನಾವಿಬ್ಬರಲ್ಲಿ, ನಾವು ಒಂದು ಅನ್ನೋ ಭಾವನೆ ಇತ್ತು. ಆ ಭಾವವನ್ನು, ಆ ಹಿರಿದಾದ ಬೇಲಿಯನ್ನು, ಅದು ಒಂದು ದೊಡ್ಡದಾದ ಬೇಲಿಯೇ ಇರ್ಬೋದು, ನಮ್ಮಿಬ್ಬರ ನಡುವಿನ ಆ ಬೇಲಿ ನಮ್ಮಿಬ್ಬರನ್ನು ಆವರಿಸಿರುವ ಬೇಲಿ ಇರ್ಬೋದು, ಆ ಬೇಲಿ ನಮಗೆ ಒಳ್ಳೆಯದು. ಯೂಶ್ವಲಿ ಬೇಲಿ ಅಂತ ಅಂದರೆ ಇನ್ನೊಬ್ರಿಗೆ ಎಂಟ್ರಿ ಕೊಡೋಕ್ಕೆ ಇಲ್ದಿರೋಂಥದ್ದು. ಆ ಸಮತೆಯ ಬೇಲಿಯನ್ನು ನಾನು ನೀನಾಗಿ ನೀ ನಾನಾಗಿ ನಾವಿಬ್ಬರು ಒಂದೇ ಅನ್ನುವಂತಹ ಭಾವವನ್ನು ನಮ್ಮ ಮುಂದೆ ತಂದು ನಮ್ಮ ಸುತ್ತಲೂ ಈ ಸಮತೆಯ ಬೇಲಿಯನ್ನು ನಾವು ಕಟ್ಕೊಬಿಡೋಣ. ಆ ಒಂದು ಸಮತೆಯ ಬೇಲಿ ಒಳಗಡೆ ನಾನು ನೀನು ನಾವಿಬ್ಬರು ಒಂದೇ ಅಂದ್ಕೊಂಡು ಪ್ರೇಮಿಸೋಣ, ಯಾರನ್ನು ಇಲ್ಲಿ ಒಳಗಡೆ ಬಿಟ್ಕೊಳ್ಳೋದು ಬೇಡ, ನಾವೊಂದು ಬಾರ್ಡ್ರನ್ನು ಹೊರಗಿನ ಪ್ರಪಂಚಕ್ಕೆ ಹಾಕೋಣ ಅಂತೇಳಿ ಪ್ರೇಯಸಿ ಪ್ರೇಮಿ ಕೇಳ್ತಾ ಇರ್ಬೋದು ಸ್ನೇಹಿತರೆ. ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ.

ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ಪ್ರೇಮದ ವಿವಿಧ ಭಾವಗಳನ್ನು ಹೊತ್ತು ತಂದು ಭಾವದ ಕುರಿತು ಮಾತನಾಡ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೇಳ್ತಾ ಸಾಗೋದು. ಒಟ್ಟಿನಲ್ಲಿ ಪ್ರೇಮನಿನಾದ ಪ್ರೇಮಕ್ಕೆ ರಿಲೇಟೆಡ್ ಆಗಿರುವಂಥ ವಿಷಯಗಳನ್ನ ತೆಗೆದುಕೊಂಡಿವಿ. ಇಂದಿನ ಕಾರ್ಯಕ್ರಮದಲ್ಲಿ ಕವಿತೆಯೊಂದನ್ನು ತೆಗೆದುಕೊಂಡಿದ್ದೀನಿ. ಕವಿತೆ ವಿರಹಿಯ ಮಾತುಗಳನ್ನು ಇಲ್ಲಿ ಕೇಳ್ತಾ ಇದ್ದೀವಿ. ಕವಿಯ ರಚನೆಯಲ್ಲಿ ಪ್ರೇಮದ ಸಾಲುಗಳನ್ನು ನೋಡೋದೆ ಒಂದು ಚೆಂದ ಅಂತ ನಿಮ್ಮ ಸಂದೇಶಗಳ ಮೂಲಕ ಮತ್ತಷ್ಟು ಒಂದು ಮನವರಿಕೆ ಆಗ್ತಾ ಇದೆ. ಮುಂದಿನ ಸಂದೇಶಗಳನ್ನ ನೋಡಿ ನಂತರ ಕವಿತೆಯವರು ನನಗೆ ಸಾಗಣ ಸ್ನೇಹಿತರೆ.

ಚಂದ್ರಮತಿ ಪ್ರಕಾಶ್ ರಾಜಾಜಿನಗರಿಂದ ಸಂದೇಶವನ್ನು ಕಳಿಸಿ ಮೆಚ್ಚಿಕೊಂಡಿದ್ದಾರೆ. ಹಾಗೆ ಶಾಂತಚರ ಬಡಿಗೇರ್ ಅವರು ಕೊಕ್ಕನೂರಿನಿಂದ ಹರಿಹರದಿಂದ ಸಂದೇಶವನ್ನು ಕಳಿಸಿದ್ದಾರೆ. FM ವಿವಿಧ ಭಾರತಿಯಲ್ಲಿ ಪ್ರೇಮನಿನಾದ ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀರಾ. ಇಂದು ಪ್ರಸಿದ್ಧ ಕವಿ ಕೆ ಎಸ್ ನಿಸಾರ್ ಅಹಮದ್ ಅವರ ಕಾವ್ಯದಲ್ಲಿ ಪ್ರೀತಿ ಮತ್ತು ವಿರಹದ ಭಾವನೆಗಳನ್ನು ಅತ್ಯಂತ ಆಳವಾಗಿ ಮೂಡಿಬಂದಿರುವ ಕುರಿತು ನೀಡಿದ ಪರಿಚಯ ತುಂಬ ಸುಂದರವಾಗಿತ್ತು. ಅವರ ಕವಿತೆ ಸಾಲುಗಳನ್ನು ಕೇಳುವುದೇ ಮನಸ್ಸಿಗೆ ಮುದ ನೀಡಿತು. ಇಂತಹ ಉತ್ತಮ ಸಾಹಿತ್ಯದ ಪರಿಚಯವನ್ನು ನೀಡುತ್ತಿರುವ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಸೂಪರ್ ಪ್ರೋಗ್ರಾಮ್ ಅಂತ ಶಿವು ಶಾಂತ ಮಂಡ್ಯದಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ಯಶಸ್ವಿನಿ ಗಿರಿಜಾಮ ಅನ್ನಪೂರ್ಣ NS ಬಡಾವಣೆ ಹೊಸದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಯಾರಿದು ನೀವು ಕವಿಗಳು, ಗಾಯಕರು, ವ್ಯಾಖ್ಯಾನಕಾರರು, ನಿರೂಪಕರು, ವಿಮರ್ಶಕರು ಯಾರೆಂಬುದೇ ತಿಳಿಯುತ್ತಿಲ್ಲ. ಒಟ್ಟಿನಲ್ಲಿ ನಿಮ್ಮ ಈಗಿನ ಕವಿತೆಯ ವ್ಯಾಖ್ಯಾನ ಕೇಳಿ ಖಂಡಿತ ಸಂತೋಷ ಅಂತೂ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ ಉಮೇಶ್ ಅವರು ಸಿರಿಗೆರೆಯಿಂದ. ಹಾಗೆ ಸೂರ್ಯ ಮುಳುಗುವ ಹೊತ್ತಲ್ಲಿ ಪಶ್ಚಿಮದ ಮೋಡಗಳ ಬಣ್ಣದ ವಿಸ್ಮಯ ನಿನ್ನ ಕಣ್ಣಲ್ಲೇ ನಾ ಕಾಣುತ್ತಿರುವೆನು ಅಂತ ಹೇಳ್ತಾ ಇದ್ದಾರೆ ಎ ಹರಿಹರನ್ ಅವರು ವಿಜ್ಞಾನ ನಗರದಿಂದ. ಹಾಗೆ ಕವಿ ಕೆ ಎಸ್ ನಿಸಾರ್ ಅಹಮದ್ ಅವರ ರಚನೆಯ ಮತ್ತದೇ ಬೇಸರ ಗೀತೆಯನ್ನು ಆರಿಸಿಕೊಂಡು ಅದನ್ನು ವರ್ಣಿಸುತ್ತಾ ವ್ಯಾಖ್ಯಾನ ಮಾಡುತ್ತಾ ಒಲವಿನ ಪ್ರೀತಿಯ ಪ್ರೇಮದ ಸವಿನೆನಪುಗಳನ್ನು ನೆನಪಿಸುವ ಗೀತೆಗಳನ್ನು ಪ್ರಸಾರ ಮಾಡ್ತಿದ್ದೀರಾ. ಎಲ್ಲ ಗೀತೆಗಳು ಸೂಪರ್ ಆಗಿದೆ. ನಿಮ್ಮ ಆಯ್ಕೆ ನನಗೆ ತುಂಬ ಇಷ್ಟ ಆಯಿತು. ಇಷ್ಟೆಲ್ಲ ಸಿದ್ಧತೆ ಮಾಡಲು ಎಷ್ಟು ಕಾಲಾವಕಾಶ ಬೇಕಾಯಿತು. ಕವಿಯ ಗೀತೆಗೆ ನನ್ನ ನಮನಗಳು, ಹೃತ್ಪೂರ್ವಕ ಧನ್ಯವಾದಗಳು ಅಂತ ಪಿ ಬಿಂದುಮತಿಯವರು ಯಲಹಂಕದಿಂದ ಒಂದು ಸುಂದರವಾದ ಮಾತುಗಳಲ್ಲಿ ವರ್ಣಿಸಿ ಕಳಿಸಿದ್ದಾರೆ. ಬಹಳ ಧನ್ಯವಾದ ಬಿಂದುಮತಿಯವರೇ. ಹಾಗೆ ಡಾಕ್ಟರ್ ಅಂಬುಜಾ ಮೊಳಕೇಡ್ಕರ್ ಅವರ ಸಂದೇಶ ಬಂದಿದೆ. ಕವಿತೆ, ಕವಿತೆ ವಿಮರ್ಶೆ, ಭಾವ ಬಹಳ ಚೆನ್ನಾಗಿ ವಿವರಿಸಿದ್ದೀರಿ, ಧನ್ಯವಾದ. ನನಗೂ ಕಲಿಯಲು ಅನುಕೂಲವಾಯಿತು. ಹಾಡುಗಳು ಸಹ ಇಷ್ಟ ಆದವು ಅಂತ ಹೇಳ್ತಾ ಇದ್ದಾರೆ. ಹೌದು, ಇದು ನನಗೂ ಸಹ ಕಲಿಕೆಯ ಒಂದು ಸಂದರ್ಭ. ರಾಣಿಯವರು ಹಳೇಬೀಡಿನಿಂದ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮದಲ್ಲಿ ಕವಿತೆಯ ಸಾಲುಗಳು ಅದರ ವಿವರಣೆ ತುಂಬ ಚೆನ್ನಾಗಿ ಕೊಡ್ತಾ ಇದ್ದೀರಾ. ತುಂಬ ಇಷ್ಟ ಆಗ್ತಾ ಇದೆ, ಗೀತೆಗಳು ಕೂಡ ಇಷ್ಟ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಮತ್ತಷ್ಟು ಸಂದೇಶಗಳಿದೆ ಸ್ನೇಹಿತರೆ, ಆ ಸಂದೇಶಗಳನ್ನ ನೋಡೋಣ ಈ ಒಂದು ಗೀತೆಯ ನಂತರ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ.

ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಇಂದಿನ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಮ್ಮ ಕವಿ ಕೆ ಎಸ್ ನಿಸಾರಾಮದ್ ಅವರ ಕವಿತೆಯನ್ನು ತೆಗೆದುಕೊಂಡಿದ್ದೀವಿ. ಕೊನೆಯ ನಾಲ್ಕು ಸಾಲುಗಳು ಹೀಗಿದೆ ಸ್ನೇಹಿತರೆ. ಬಣ್ಣ ಕಳೆದೊಡವೆಯ ಥರ ಮಾಸುತ್ತಲಿದೆ ಸೂರ್ಯಾಸ್ತ. ನೋಡೋಗು ತಿಮಿರದ ಬಲೆ ಬೀಸಿದ ಇರುಳಿನ ಬೆಸ್ತ. ವೆಚ್ಚವಾಗುತ್ತಿದೆ ಸವಿಕ್ಷಣಗಳ ಧನದೊಂದಾಗಿ. ನಲಿವಿನ ಗಳಿಕೆಗೆ ಬಳಸವುಗಳನ್ನೊಂದೊಂದಾಗಿ ಅಂತ. ಇಲ್ಲಿ ಕೊನೆಯ ಸಾಲುಗಳು ಹೀಗೆ ಹೇಳ್ತಾ ಹೋಗ್ತಾ ಇದೆ. ಸನ್ಸೆಟ್ ಸೂರ್ಯ ಮುಳುಗ್ತಾ ಇರುವಾಗ ಹೇಗೆ ಆ ಒಂದು ಸೌಂದರ್ಯ ಎಲ್ಲ ಖಾಲಿ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಬಣ್ಣ ಕಳೆದೊಡವೆಯ ಥರ ಮಾಸುತ್ತಲಿದೆ ಸೂರ್ಯಾಸ್ತ. ಒಡವೆಗಳು ಬಣ್ಣ ಮಂಕಾಗುತ್ತಲ್ವಾ, ಕೆಲವು ಒಡವೆಗಳು ಬಣ್ಣವನ್ನೇ ಕಳೆದುಕೊಡ್ತವೆ. ಆಗ ಹೇಗೆ ಅದು ಮಂಕಾಗ್ತಾ ಇರುತ್ತೆ ದಿನೇ ದಿನೇ, ಹಾಗೆ ಸೂರ್ಯಾಸ್ತ ಸೂರ್ಯ ಮುಳುಗ್ತಾ ಇದ್ದಾಗೇ ಅದೆಲ್ಲವೂ ಸಹ ಮಂಕಾಗ್ತಾ ಇದೆ. ಏನು ಆರಂಭದಲ್ಲಿ ಕವಿ ವರ್ಣಿಸಿದ್ರು, ಕಣ್ಣನೆ ದಣಿಸುವಂತಹ ಬಾನ್ ಬಣ್ಣಗಳು, ಮಣ್ಣನ ಒನ್ನಾಗಿಸುವಂತಹ ಕಿರಣಗಳು, ಹಚ್ಚ ಹಸುರಿಗೆ ಕಗಗಳ ಗಾನ, ಇವೆಲ್ಲವನ್ನು ಹೇಳಿದ್ರಲ್ವಾ. ಈಗ ಅದೆಲ್ಲ ಕಳೆದೋಗ್ತಾ ಇದೆ. ಸೂರ್ಯಾಸ್ತ ಸೂರ್ಯ ಮುಳುಗ್ತಾ ಇದ್ದಂತೆ ಬಾನಿನಲ್ಲಿದ್ದಂಥ ರಂಗೆಲ್ಲ ಮಾಯವಾಗಿ ಕೇವಲ ಕಪ್ಪು ನೀರವ ಮೌನವ ಆವರಿಸುತ್ತೆ. ಆ ಥರ ಕಳೆದೋಗ್ತಾ ಇದೆ. ಹಾಗೆ ಇರುಳಿನಲ್ಲಿ ಬೆಸ್ತರು, ಇದೊಂದು ನಿಮಗೆ ಗೊತ್ತಲ್ಲ, ಅವರೆಲ್ಲ ಮೀನನ್ನು ಹಿಡಿಯೋದಕ್ಕೆ ಸಂಜೆ ಬಲೆಯನ್ನು ಹಾಕ್ಬಿಡ್ತಾರೆ. ಮಾರ್ನಿಂಗ್ ಬಂದು ಬಲೆಯನ್ನು ತೆಗೆದು ಮೀನುಗಳನ್ನು ಹಿಡ್ಕೊಂಡು ಹೋಗ್ತಾರೆ. ಬಲೆಯನ್ನು ಬೀಸುವ ಸಂದರ್ಭ ಅಂದರೆ ಡನ್ ಫಾರ್ ದ ಡೇ, ಮುಗೀತು ಇಂದಿನ ದಿನ ಅನ್ನುವಂತ ಹೇಳೋದ ಹಾಗೇ ಈ ಎಲ್ಲ ಭಾವಗಳು ಭಾವನೆಗಳು ಮುಗಿತಾ ಇದೆ. ಅವರು ಬಲೆಯನ್ನು ಒಮ್ಮೆಲೆ ಬೀಸಿ ಎಲ್ಲವನ್ನು ಚೆಲ್ಲಿ ಆ ಭಾವಗಳನ್ನೆಲ್ಲ ನಮ್ಮ ಮುಂದೆ ಹೋದರೆ ಬಿಸಾಕಿ ಹೋಗ್ಬಿಟ್ರು ಅನ್ನುವಂಥ ಭಾವ ಇರಬಹುದು ಇಲ್ಲಿ ಅಂತ ಅನ್ಕೊತೀನಿ. ವೆಚ್ಚವಾಗುತ್ತಿದೆ ಸವಿ ಕ್ಷಣಗಳು ಧನದುಂದಾಗಿ, ಅಂದರೆ ಸವಿಯಾಗಿ ಕಳೆಯುವಂಥ ಈ ಕ್ಷಣಗಳಿದೆಯಲ್ಲ ಅದೆಲ್ಲ ಖರ್ಚಾಗ್ತಾ ಇದೆ. ಹೆಂಗೆ ದುಂದಾಗಿ ಅಂದರೆ ಒಟ್ಟಾಗಿ ಬಂದು ಎಲ್ಲವೂ ಸಹ ಸೇರಿ ಕಳೆದೋಗ್ತಾ ಇದೆ. ಸೂರ್ಯ ಮುಳುಗ್ತಾ ಇರುವ ಹಾಗೆಯೇ ಎಲ್ಲ ಭಾವಗಳನ್ನು ಒಟ್ಟಿಗೆ ತೊರೆದು ಬಿಸಾಕಿ ನಮ್ಮ ಈ ಒಂದು ಎಲ್ಲ ಸವಿಯಾದ ಕ್ಷಣಗಳು ಒಟ್ಟಾಗಿ ಕಳೆದೋಗ್ತಾ ಇದೆ. ನಲಿವಿನ ಗಳಿಕೆಗೆ ಬಳಸವುಗಳನ್ನೊಂದೊಂದಾಗಿ, ಈ ಥರ ನಾವು ಕಳ್ಕೊಳ್ಳೋದು ಬೇಡ, ಈ ಎಲ್ಲ ನಲಿವಿನ ಕ್ಷಣಗಳನ್ನು ನಾವು ಒಂದೊಂದಾಗಿ ಬಳಸಿಕೊಂಡು ಅದನ್ನು ನಾವು ಅದನ್ನೇ ಬೇಂದ್ರೆಯವರ ಸಾಲುಗಳಿದೆಯಲ್ಲ, ನಾವು ಬಳಸಿಕೊಂಡೆವು ಅದನ್ನು ಅದಕ್ಕೆ ಇದಕ್ಕೆ ಎದಕ್ಕೂ ಅಂತ. ಹಾಗೆ ಆ ಎಲ್ಲ ಕ್ಷಣಗಳನ್ನು, ನಲಿವಿನ ಕ್ಷಣಗಳನ್ನು ನಾವು ಎಲ್ಲದಕ್ಕೂ ಬಳಸ್ಕೊಳ್ಳೋಣ ಅಂತ ಇಲ್ಲಿ ಕವಿ ಕೊನೆಯದಾಗಿ ಹೇಳ್ತಾ ಇದ್ದಾರೆ. ಆರಂಭದಲ್ಲಿ ನನಗೆ ಇಷ್ಟವಾದ ಸಾಲುಗಳು ಸೇಮ್, ಅದು ಮೊದಲನೇ ಸಾಲೇ. ಮತ್ತದೇ ಬೇಸರ, ಅದೇ ಸಂಜೆ, ಅದೇ ಏಕಾಂತ. ನಿನ್ನ ಜೊತೆ ಇಲ್ಲದೆ ಮಾತಿಲ್ಲದೆ ಮನವಿಭ್ರಾಂತ ಅನ್ನುವಂಥ ಸಾಲುಗಳು. ಈ ಸಾಲೆಯ ತುಂಬಾ ಆಕರ್ಷಣೆಯನ್ನು ಮಾಡುತ್ತೆ. ಎಗೇನ್, ಇಲ್ಲಿ ವಿರಹಿ ತನ್ನ ಪ್ರೇಮಿಗಾಗಿ ಬರೆದಿರುವಂತಹ ಸಾಲುಗಳಿದು. ನೀನಿದ್ರಷ್ಟೇ ಈ ಪ್ರಪಂಚದಲ್ಲಿ ಎಲ್ಲವೂ ರುಚಿಸೋದು, ನೀನಿಲ್ಲ ಅಂದರೆ ಯಾವುದೂ ರುಚಿಸಲ್ಲ ಅನ್ನುವಂತಹ ನೋವುಗಳಿರುವಂತಹ ಸಾಲುಗಳು. ಪ್ರೇಮಿಯ ಅಗಲಿಕೆಯನ್ನು ಪ್ರೇಮಿಯಷ್ಟೇ ಭರಿಸಬಲ್ಲ, ಪ್ರೇಮಿಯಷ್ಟೇ ಬಂದು ತುಂಬಬಲ್ಲ. ಬೇರೆ ಯಾವುದೇ ಒಂದು ಜೀವನ ಹೇಗಾಗುತ್ತೆ ಅಂದರೆ ಪ್ರೇಮಿಯ ಅಗಲಿಕೆಯಲ್ಲಿ ಎಲ್ಲವೂ ಇರುತ್ತೆ, ಆದರೆ ಏನೂ ಇರೋದಿಲ್ಲ. ಒಂದು ಬಗೆಯ ನೀರವ ಮೌನ ಮನವನ್ನು ಮನಸ್ಸನ್ನು ಆಕ್ರಮಿಸ್ಬಿಡುತ್ತೆ. ಯಾವುದರಲ್ಲೂ ರುಚಿಸಲ್ಲ, ಯಾವುದೂ ಚೆನ್ನಾಗಿರಲ್ಲ. ನಾವೆಲ್ಲದರ ಜೊತೆ ಇರ್ತೀವಿ, ಎಲ್ಲ ಕಡೆ ನಗ್ತಾ ಇರ್ತೀವಿ, ಆದರೆ ಎಲ್ಲೂ ನಾವಿರೋದಿಲ್ಲ. ಈ ಥರ ಆಗೋದು ಯಾಕೆ? ಪ್ರೇಮದ ನೋವು ಅಪ್ರೇಮದ ಹಿತ ಬೇಗೆ, ವಿರಹದ ಅತಿರೇಕದ ಒಂದು ನೋವೇ ಆಗಿರುತ್ತೆ. ಈ ನೋವಿನಲ್ಲಿ ಹುಟ್ಟಿರುವಂಥ ಸಾಲುಗಳಿದಾಗುತ್ತೆ. ಎಲ್ಲರ ಜೊತೆ ಇದ್ದು ನಾವು ಖುಷಿಯಾಗಿರೋಕ್ಕಾಗದೇ ಇರುವಂತಹ ಯಾತನೆ ಯಾವುದಾದ್ರು ಕೊಡುತ್ತೆ ಅಂದರೆ ಅದು ಕೇವಲ ಪ್ರೇಮವಷ್ಟೇ ಕೊಡುತ್ತೆ. ಬೇಸರ ಆಗುತ್ತೆ, ಅದೇ ಸಂಜೆ ಅದೇ ಏಕ ಅಂತ. ಆದರೆ ನೀನಿದ್ದುಬಿಟ್ಟಿದ್ರೆ ಆ ಸಂಜೆ ಎಷ್ಟು ರಂಗಾಗಿರ್ತಿತ್ತು ಯೋಚನೆ ಮಾಡು. ಸಂಜೆಯಲ್ಲಿ ನಿನ್ನ ಕೈ ಕೈ ಹಿಡಿದು ಒಂದಷ್ಟು ದೂರ ನಡೆದರೆ ಎಷ್ಟು ಸುಖವನ್ನು ಕೊಡ್ತಾ ಇತ್ತು ಆ ಭಾವ. ಆ ಸಂಜೆಯಲ್ಲಿ ಆ ಏಕಾಂತದಲ್ಲಿ ನಾವಿಬ್ಬರೇ ಮಾತನಾಡ್ತಾ ಹೋಗ್ತಾ ಇದ್ರೆ ಆ ಭಾವ ಎಷ್ಟು ಚೆನ್ನಾಗಿರ್ತಿತ್ತು. ಬೇಸರ ಅನ್ನೋದೇ ಸುಳಿತಾ ಇರಲಿಲ್ಲ ನಮ್ಮ ನಡುವೆ. ನೀನಿಲ್ಲದ ಈ ಸಂದರ್ಭದಲ್ಲಿ ನನ್ನ ಮನಸ್ಸಿಗೆ ಆದಂಥ ಬೇಸರ, ಆ ಸಂಜೆಯ ಏಕಾಂತದ ನೋವುಗಳು ಯಾವು ಸಹ ಅವರ್ಣನೀಯ. ಬಿಕಾಸ್ ನಿನ್ನ ಪ್ರೆಸೆನ್ಸ್ ಮ್ಯಾಟರ್ಸ್ ಎ ಲಾಟ್ ಟು ಮೀ ಅಂತ ಇಲ್ಲಿ ಪ್ರೇಮಿ ಹೇಳ್ತಾ ಇರ್ಬೋದು ಸ್ನೇಹಿತರೆ.

ಆನಂದ್ ಕುಲಕರ್ಣಿಯವರ ಮೆಚ್ಚುಗೆ ಸಂದೇಶ ಪ್ರೇಮ ನಿನಾದದಲ್ಲಿ ಹಾಡುಗಳು ಇಂಪಾಗಿದೆ, ಹಾಡುಗಳ ಆಯ್ಕೆ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಪ್ರಸಾರಕ್ಕೆ ಧನ್ಯವಾದ ಅಂತ ಸವದತ್ತಿಯಿಂದ ಪ್ರಸನ್ನ ಆಶಾ ಪ್ರಾಜೆಕ್ಟ್ ಪ್ರತೀಕ್ಷಾ ಅವರ ಮೆಚ್ಚುಗೆ ಸಂದೇಶ. ಸುಮಾರು ಸುಂಕದ ಕಟ್ಟೆಯಿಂದ ವಿರೂಪಾಕ್ಷಪ್ಪ ಕಾವ್ಯ ಗೌರಿ ರೇಣುಕಾ ರುದ್ರಪ್ಪ ಮಡಿವಾಳರ ಇಂದ್ರಗಿ ಕೊಪ್ಪಳದಿಂದ ಸಂದೇಶವನ್ನು ಕಳಿಸಿದ್ದಾರೆ.

ಸೋನಿಯವರು ಉಡುಪಿಯಿಂದ ಸಂದೇಶವನ್ನು ಕಳಿಸಿ ಅಭಿಮಾನದ ಮಾತುಗಳನ್ನು ಹೇಳಿದ್ದೀರಾ, ಧನ್ಯವಾದ. ಹಾಗೆ ನೈಸ್ ಕಲೆಕ್ಷನ್ಸ್ ಅಂತ ಇವರು ಹೇಳ್ತಾ ಇದ್ದಾರೆ. ಕವಿತಾ ಶ್ರೀನಿವಾಸರು ವಯಸ್ಕಾಲೋನಿ ಧಾರವಾಡದಿಂದ ಮೆಚ್ಚುಗೆಯ ಸಂದೇಶವನ್ನು ಕಳಿಸಿದ್ದಾರೆ. ಹನುಮಂತ ನಾಗರಬಿಂಚಿಯವರ ಮೆಚ್ಚುಗೆಯ ಸಂದೇಶ ಬಂದಿದೆ.

ಆಯ್ತಿ, ಅದಕ್ಕೆ ಸರಿಯಾದ ಹಾಡುಗಳು ಕೇಳ್ತಾ ಇದ್ರೆ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಯಾವಾಗಲೂ ನಿಮ್ಮ ಕವಿತೆಗಳ ವರ್ಣನೆ ಸೂಪರ್ ಆಗಿರುತ್ತೆ ಅಂತ ವರ್ಷ ಅವರು ಚಿತ್ರದುರ್ಗದಿಂದ ಹೇಳ್ತಾ ಇದ್ದಾರೆ. ಹಾಗೆ ಶಾಶ್ವತವಾಗಿರುತ್ತೆ ಇಂತಹ ಕಾರ್ಯಕ್ರಮಗಳು ಅಂತ ಹೇಳ್ತಾ ಇದ್ದಾರೆ. ನಂಬರ್ ಎಂಡಿಂಗ್ ವಿತ್ 5725. ಹಾಗೆ ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದಿನ್ನಿ ಅವರ ಮೆಚ್ಚುಗೆಯ ಸಂದೇಶ ಬಂದಿದೆ. ಚಿದಾನಂದ ಅವರು ಟಿವಿ ಸರ್ಕಲ್ ಹೊಸದುರ್ಗದಿಂದ, ನಮ್ಮೂರಲ್ಲಿ ಸೋನೆ ಮಳೆಯಲ್ಲಿ ಜಾಗ ಕದಲದೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ, ಬಹಳ ಧನ್ಯವಾದ. ಹಾಗೆ ಶೋಭಾ ಅವರು ಚೆನ್ನೈಯಿಂದ, ನಿಮ್ಮ ನಿರೂಪಣೆಯೇ ಸೊಗಸಾಗಿತ್ತು, ನೀವೀಗ ಆಯ್ಕೆ ಮಾಡಿಕೊಂಡಿದ್ದ ಭಾವಗೀತೆಯು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಪ್ರೀತಿಯ ಧನ್ಯವಾದಗಳು.

ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ಇಂದು ಕೆ ಎಸ್ ನಿಸಾರ್ ಅಹಮದ್ ಅವರ ಕವಿತೆಯನ್ನು ತೆಗೆದುಕೊಂಡಿದ್ದೆ ಸ್ನೇಹಿತರೆ. ಅವರಿಗೆ ನಮ್ಮೆಲ್ಲರ ಮೂಲಕ ಒಂದು ಧನ್ಯವಾದವನ್ನು ಹೇಳ್ತಾ ಇದಾಗಿತ್ತು ಇಂದಿನ ಪ್ರೇಮನಿನಾದ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಕೇಳಿ ಮೆಚ್ಚಿಕೊಂಡಂತಹ ಸಂದೇಶ ಕಳಿಸಿದಂಥ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 11 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಮಾರಿಷಸ್ನ ಸಾರ್ವಜನಿಕ ಸೇವೆ ಮತ್ತು ಆಡಳಿತ ಸುಧಾರಣಾ ಸಚಿವ ಲೊಚ್ನಾಹ ರಾಜ್ ಪೆಂಟಯ್ಯ ಅವರು ನವದೆಹಲಿಯಲ್ಲಿ ಕೇಂದ್ರ ಸಿಬ್ಬಂದಿ ಸಾರ್ವಜನಿಕ ಕುಂದುಕೊರತೆ ಮತ್ತು ಪಿಂಚಣಿ ಸಚಿವ ಡಾ ಜಿತೇಂದ್ರ ಸಿಂಗ್ ಅವರನ್ನು ಭೇಟಿ ಮಾಡಿದರು. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಮತ್ತು ಕೇಂದ್ರ ಪ್ರೌಢಶಿಕ್ಷಣ ಮಂಡಳಿ ಸಿಬಿಎಸ್ಇಗೆ ಸಂಬಂಧಿಸಿದ ವಿಷಯಗಳ ಕುರಿತು ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ನವದೆಹಲಿಯಲ್ಲಿ ಇಂದು ಸಭೆ ನಡೆಸಿದರು. ಸಿಬಿಎಸ್ಇಯ ಶೈಕ್ಷಣಿಕ ಪರೀಕ್ಷಾ ಮತ್ತು ಆಡಳಿತಾತ್ಮಕ ಪ್ರಕ್ರಿಯೆಗಳನ್ನು ಮತ್ತಷ್ಟು ಬಲಪಡಿಸುವ ಪ್ರಮುಖ ಆದ್ಯತೆಗಳ ಕುರಿತು ಸಭೆಯಲ್ಲಿ ಪರಿಶೀಲನೆ ನಡೆಸಲಾಯಿತು ಎಂದು ಅವರು ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ಕೇಂದ್ರ ಸಂವಹನ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಅವರು ಇಂದು ನವದೆಹಲಿಯಲ್ಲಿ ಪರಿಷ್ಕೃತ ಡಾಕ್ ಸೇವಾ ಮತ್ತು ಡಾಕ್ ಮಿತ್ರ ಆಪ್ಗಳನ್ನು ಬಿಡುಗಡೆ ಮಾಡಿದರು. ಇದೇ ವೇಳೆ 10 ರಾಜ್ಯಗಳಲ್ಲಿರುವ 14 ಅಂಚೆ ಕಚೇರಿಗಳ ನವೀಕರಿಸಿದ ಕಟ್ಟಡಗಳನ್ನು ಕೂಡ ಅವರು ಉದ್ಘಾಟಿಸಿದರು. ಕಾವೇರಿ ನದಿ ನೀರು ಹಂಚಿಕೆ ವಿಚಾರದಲ್ಲಿ ರಾಜ್ಯಕ್ಕೆ ಮತ್ತೆ ಹಿನ್ನಡೆಯಾಗಿದ್ದು ಮುಂದಿನ 15 ದಿನಗಳ ಕಾಲ 9,000 ಕ್ಯೂಸೆಕ್ ನೀರು ಹರಿಸುವಂತೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಸೂಚಿಸಿದೆ. ಇಂದು ನಡೆದ ಸಮಿತಿಯ 141ನೇ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಚುನಾವಣಾ ಆಯೋಗ ಇಂದು ಮತದಾರರ ಕರಡು ಪಟ್ಟಿಯನ್ನು ಪ್ರಕಟಿಸಿದೆ. ರಾಜ್ಯದಲ್ಲಿ 5,54,00,000 ಮತದಾರರ ಪೈಕಿ 4,46,00,000 ಮಂದಿಯ ಹೆಸರು ಪಟ್ಟಿಯಲ್ಲಿ ಉಳಿದುಕೊಂಡಿವೆ ಎಂದು ಮುಖ್ಯ ಚುನಾವಣಾ ಆಯುಕ್ತ ಅನ್ಬುಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರು ನಗರದ 5 ನಗರ ಪಾಲಿಕೆಗಳ ವ್ಯಾಪ್ತಿಯನ್ನು ಸ್ವಚ್ಛಗೊಳಿಸಬೇಕಾದ ಖಾಲಿ ನಿವೇಶನಗಳನ್ನು ಗುರುತಿಸಿ ತ್ವರಿತವಾಗಿ ಸ್ವಚ್ಛತಾ ಕಾರ್ಯ ಕೈಗೊಳ್ಳುವಂತೆ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ದೇಶದ ವೈವಿಧ್ಯಮಯ ಬುಡಕಟ್ಟು ಸಮುದಾಯಗಳ ಭಾಷೆಗಳು, ಉಪಭಾಷೆಗಳು, ಮೌಖಿಕ ಪರಂಪರೆ, ಸಾಂಪ್ರದಾಯಿಕ ಜ್ಞಾನ ಮತ್ತು ಆಚರಣೆಗಳನ್ನು ಸಂರಕ್ಷಿಸುವುದು ಅತ್ಯಗತ್ಯ ಎಂದು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯ ಸಚಿವ ಟಿ ರಘುಮೂರ್ತಿ ತಿಳಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಿಗ್ಗೆ 6 ಗಂಟೆಗೆ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸ್ಟುಡಿಯ ಸಮಯ 11:03:07. ಸ್ನೇಹಿತರೆ, ಸಂಜೆಯಿಂದ ಎಲ್ಲ ಕಾರ್ಯಕ್ರಮಗಳಲ್ಲಿ ನನ್ನ

ಆತಿಥಿಯಾಗಿದ್ದಂಥ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು. ಹಾಗೆ ಸಂಜೆಯಿಂದ ಪ್ರಸ್ತುತಪಡಿಸಿದಂಥ ಎಲ್ಲ ಕಾರ್ಯಕ್ರಮಗಳು ನಿಮಗೆ ಮೆಚ್ಚುಗೆ ಆಗಿದೆ ಅಂತ ನಾನು ಭಾವಿಸ್ತೀನಿ. ಆಂಬುಲೆನ್ಸ್ಗೆ ದಾರಿ ಬಿಡೋಣ, ಜೀವರಕ್ಷಣೆಗೆ ಸಹಾಯ ಮಾಡೋಣ. ಸಮಾನತೆಯ, ಸಂಪ್ರೀತಿಯ, ಸಂತೃಪ್ತಿಯ ಜೀವನ ನಿಮ್ದಾಗಲಿ ಸ್ನೇಹಿತರೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ನಾಳೆ ಬೆಳಿಗ್ಗೆ 5:55 ಮತ್ತೆ ನಮ್ಮ ಪ್ರಸಾರ ಆರಂಭ. ಎಲ್ಲರಿಗೂ ಶುಭರಾತ್ರಿ. ಜೈ ಹಿಂದ್.